ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ 102.9 FM. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಶ್ರಾವಣ ಮಾಸದ 3ನೇ ದಿನ, ಅಂದರೆ 2026 ಇಸ್ವಿ ಜುಲೈ ತಿಂಗಳ 25ನೇ ತಾರೀಖು ಶನಿವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:36. ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಈ ದಿನದ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಚಿತ್ರದುರ್ಗದಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಪ್ರಾದೇಶಿಕ ವಿಭಾಗ ಮಟ್ಟದ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆ ಜರುಗಲಿದೆ. ಮುಖ್ಯಮಂತ್ರಿಯವರು ಮೊದಲು ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲನೆ ನಡೆಸಲಿದ್ದಾರೆ. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಟಿವಿ ರೇಟಿಂಗ್ ನೀತಿ 2026 ಪ್ರಕಟಿಸಿದೆ. ರಾಜ್ಯಸಭೆಗೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಡಾಕ್ಟರ್ ಎಲ್ ಮುರುಗನ್, ಭಾರತದಲ್ಲಿ ದೂರದರ್ಶನ ವಾಹಿನಿಗಳ ರೇಟಿಂಗ್ ವ್ಯವಸ್ಥೆಯನ್ನು ನಿಯಂತ್ರಿಸಲು ಈ ರೀತಿಯಲ್ಲಿ ಸಮಗ್ರ ಮಾರ್ಗಸೂಚಿಗಳನ್ನು ರೂಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸ್ವಯಂ ಅನುಷ್ಠಾನ ಯೋಜನೆಯಡಿ ಕಡ್ಡಾಯವಾಗಿ ನಿರ್ಮಿಸಬೇಕಾದ ವಿದ್ಯುತ್ ಮೂಲ ಸೌಕರ್ಯವನ್ನು ಸಕಾಲದಲ್ಲಿ ಪೂರ್ಣಗೊಳಿಸಿದ ಮತ್ತು ಕೆಇಆರ್ಸಿ ನಿಯಮಗಳನ್ನು ಉಲ್ಲಂಘಿಸಿರುವ ಯೋಜನೆಗಳ ವಿರುದ್ದ ನಿಯಮದಾನುಸಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಕಾಫಿ ಬೆಳೆಗಾರರು, ಕೈಗಾರಿಕೋದ್ಯಮಿಗಳು ಎದುರಿಸುತ್ತಿರುವಂತಹ ವಿದ್ಯುತ್ ಸಂಬಂಧಿತ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಲಾಗಿದ್ದು ಆಯೋಗದ ವ್ಯಾಪ್ತಿಯಲ್ಲಿರುವಂತಹ ಸಮಸ್ಯೆಗಳನ್ನು ತ್ವರಿತವಾಗಿ ಬಗೆಹರಿಸಲಾಗುವುದು ಮತ್ತು ಉಳಿದ ವಿಷಯಗಳನ್ನು ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ಅಧ್ಯಕ್ಷರಾದಂತಹ ಪಿ ರವಿಕುಮಾರ್ ಹಾಸನದಲ್ಲಿ ತಿಳಿಸಿದ್ದಾರೆ. 2026-27 ಸಣ್ಣ ಮುಂಗಾರು ಮತ್ತು ಹಿಂಗಾರು ಹಂಗಾಮುಗಳಿಗೆ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು ಸರ್ಕಾರ ಜಾರಿಗೊಳಿಸಿದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಅಡಿಕೆ ಮತ್ತು ಕಾಳು ಮೆಣಸು ಬೆಳೆಗಳನ್ನು ಅಧಿಸೂಚಿಸಲಾಗಿದೆ. ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಕೆವಿ ಕ್ಯಾಂಪಸ್ನಲ್ಲಿ ಭಾರತೀಯ ರೆಡ್ಕ್ರಾಸ್ ಜಿಲ್ಲಾ ಘಟಕ ಮತ್ತಿತರ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಏರ್ಪಡಿಸಲಾಗಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ 4,237 ಯೂನಿಟ್ಗಳಷ್ಟು ರಕ್ತ ಸಂಗ್ರಹವಾಗಿ ದಾಖಲೆ ನಿರ್ಮಿಸಿದೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136 ಆವೃತ್ತಿಯಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಹಕ್ಕಿಗಳ ಚಿಲಿಪಿಲಿ ಗಾನ, ಸೂರ್ಯೋದಯಕ್ಕೆ ಸುಪ್ರಭಾತ, ಪ್ರಕೃತಿಯ ಸುಪ್ರಭಾತ ಇದು. ನಿದ್ದೆಯಿಂದ ಮನಸ್ಸು ಪ್ರಫುಲ್ಲವಾಗಿರುತ್ತೆ. ಒಂದಿಷ್ಟು ಹೊಸ ವಿಚಾರಗಳು, ಭಕ್ತಿಗೀತೆಗಳು ಮನಸ್ಸಿಗೆ ಸಂತಸವನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ, ನೆಮ್ಮದಿಯನ್ನು ಕೊಡುತ್ತೆ. ಈ ಸಮಯ ನಮ್ಮ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ, ಕಾರ್ಯಕ್ರಮ ವಿವರಣೆ, ನಂತರ ಭಕ್ತಿಗೀತೆಗಳ ಸಮರ್ಪಣೆ, ನಾದೋಪಾಸನೆ ಕಾರ್ಯಕ್ರಮ ಮೂಡಿಬರುತ್ತೆ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭಕ್ಕೆ ಕನ್ನಡ ರತ್ನ ಭಂಡಾರ ಕೇಳ್ತೀರಾ. ನಂತರ ಭಾವಗೀತೆಗಳೊಂದಿಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ 8:00. 8:00 ನಂತರ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಚಿತ್ರಗೀತೆಗಳೊಂದಿಗೆ ಮುಂದುವರಿಯುತ್ತೆ, ದಿನ ವಿಶೇಷಗಳು ಒಂದಿಗೆ ಸಾಗುತ್ತೆ. 9:00 ಕಾರ್ಯಕ್ರಮ ಇಂದಿನ ವಿಶೇಷ. ಇಂದಿನ ವಿಶೇಷ ಕಾರ್ಯಕ್ರಮದ ಕುರಿತಾದ ಕಿರು ಮಾಹಿತಿ ಜೊತೆಗೊಂದಿಷ್ಟು ಚಿತ್ರಗೀತೆಗಳು

ಸದಗೀತೆಗಳನ್ನು ಕೇಳುವ ಸಮಯ 3 ಗಂಟೆಯಿಂದ 4 ಗಂಟೆಯವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಕಾರ್ಯಕ್ರಮಗಳ ಪ್ರಸಾರ. ನಾಲ್ಕು ಗಂಟೆಗೆ ನಮ್ಮ ನೀಲಿಯಿಂದ ಪರಿಮಳ ಕಾರ್ಯಕ್ರಮ. 5 ಗಂಟೆ 5 ನಿಮಿಷಕ್ಕೆ ಸೇಫ್ ಡೇನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಸಂಜೆಯ ಪ್ರಸಾರ ಕಾರ್ಯಕ್ರಮದಲ್ಲಿ 5 ಗಂಟೆ 15 ನಿಮಿಷಕ್ಕೆ ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಐದು ಗಂಟೆ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಗಾನ ಭಜನಾ ಕಾರ್ಯಕ್ರಮ. 6:40 ಪ್ರದೇಶ ಸಮಾಚಾರ. ನಂತರ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಗಾನ ಭಜನಾ ಕಾರ್ಯಕ್ರಮದ ಮುಂದುವರೆದ ಭಾಗ. 7:22 ಕಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ವಾಣ ಎಂ ಶಿವರಾಮ್. 7:45 ಗಾನ ಭಜನಾ ಕಾರ್ಯಕ್ರಮ. 8:02 ಸೌಂಡ್ ಟ್ರ್ಯಾಕ್. ಇವತ್ತಿನ ಸೌಂಡ್ ಟ್ರ್ಯಾಕ್ ಕಾರ್ಯಕ್ರಮದಲ್ಲಿ ಗೋಲ್ಮಾಲ್ ರಾಮಕೃಷ್ಣ ಚಿತ್ರದ ಧ್ವನಿ ಪ್ರಸಾರ ಮೂಡಿಬರಲಿದೆ. 9:15 ನಮ್ಮ ನಿಲಯದಿಂದ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ. 10:02 ಪ್ರಣಯ ಗೀತೆಗಳ ಗುಚ್ಛ ಪ್ರೇಮ ನಿನಾದ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ 102.9 FM.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಾದೋಪಾಸನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ. ಗಣಪನಿಗೆ ನಮನವನ್ನ ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ವಿದ್ಯಾಭೇಷಣ ಅವರ ಧ್ವನಿಯಲ್ಲಿ ಜಗನ್ನಾಥದಾಸರ ಈ ಒಂದು ಕೃತಿ.

ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ತ್ರಿಶಾಖೈಃ ಬಿಲ್ವಪತ್ರೈಶ್ಚ ಅಚ್ಛಿದ್ರ

ಬಸವೇಶ್ವರರ ವಚನವನ್ನು ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸೃಷ್ಟಿಯಲ್ಲಿ ಅಧರ್ಮ, ಅಹಿಂಸೆ, ಮೋಸ, ದಬ್ಬಾಳಿಕೆ ಹೆಚ್ಚಾಗುವ ಸಮಯದಲ್ಲಿ ಭಗವಾನ್ ವಿಷ್ಣು ಅವತಾರವನ್ನು ಪಡೆದು ಸೃಷ್ಟಿಯನ್ನು ಪುನಃ ಸಮತೋಲನ ಸ್ಥಿತಿಗೆ ತರ್ತಾನೆ ಅಂತಕ್ಕಂಥ ಒಂದು ನಂಬಿಕೆ. ಜಗತ್ತಿನ ದುಷ್ಟ ಅಂಶಗಳೆಲ್ಲ ಹೆಚ್ಚಾದಾಗ, ಕೆಟ್ಟ ಗುಣಗಳು ಒಳ್ಳೆಯ ಗುಣಗಳನ್ನು ನಾಶ ಮಾಡೋದಕ್ಕೆ ಆರಂಭ ಆದಾಗ, ಅಧರ್ಮ ಧರ್ಮದ ಮೇಲೆ ದಬ್ಬಾಳಿಕೆಯನ್ನು ಮಾಡಲು ಮುಂದಾದಾಗ, ಧರ್ಮವನ್ನು ಪುನಃ ಸ್ಥಾಪಿಸೋದಕ್ಕೆ ಬ್ರಹ್ಮಾಂಡವನ್ನು ಸರಿಯಾದ ಮಾರ್ಗದಲ್ಲಿ ನಡೆಯೋ ಹಾಗೆ ಮಾಡೋದಕ್ಕೆ ವಿಷ್ಣು ಭೂಮಿಯ ಮೇಲೆ ಅವತಾರವನ್ನು ಪಡೀತಾನೆ. ಆದಿಪುರುಷ ಅಂಥೇಳಿ ಕರಿತೀವಿ ನಾವು. ನಮಗೆ ಗೊತ್ತಿರೋ ಹಾಗೆ ದಶಾವತಾರ, ವಿಷ್ಣುವಿನ 24 ಅವತಾರಗಳಲ್ಲಿ ಮೊದಲನೆಯ ಅವತಾರ ಅಂತ ಹೇಳಿದ್ರೆ ಅದು ಆದಿಪುರುಷನ ಅವತಾರ. ಭಗವಾನ್ ನಾರಾಯಣ ವಿಷ್ಣು ಆದಿಶೇಷನ ಮೇಲೆ ಮಲಗಿ ವಿಶ್ರಮಿಸ್ತಾನೆ. ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣೀಭೂತ ಈ ವಿಷ್ಣು ಸರ್ವಶಕ್ತ. ಹಾಗೆ ಭಗವಾನ್ ಬ್ರಹ್ಮದೇವ ಕೂಡ ಸೃಷ್ಟಿಯ ಒಳಿತಿಗಾಗಿ 4 ಪ್ರಜ್ಞಾಪೂರ್ವಕವಾದ ಜೀವಿಗಳನ್ನು ಸೃಷ್ಟಿ ಮಾಡ್ತಾನೆ. 4 ಕುಮಾರರನ್ನು ಸೃಷ್ಟಿ ಮಾಡ್ತಾನೆ ಬ್ರಹ್ಮದೇವ. ಹಾಗೆ ಬ್ರಹ್ಮನಿಗೆ ಸೃಷ್ಟಿಯನ್ನು ರಚನೆ ಮಾಡೋದಕ್ಕೆ ಸಹಾಯಕವಾಗಲಿ ಅಂಥೇಳಿ ಈ 4 ಕುಮಾರರು ಭೂಮಿಯಲ್ಲಿ ಜನಿಸ್ತಾರೆ. ಯಾರು ಅಂತ ಹೇಳಿದ್ರೆ ಸನಕ, ಸನಾತನ, ಸನಂದನ ಮತ್ತು ಸನತ ಕುಮಾರ ಅಂಥೇಳಿ ಕರಿತೀವಿ. ಸನಕ, ಸನಾತನ, ಸನಂದನ ಮತ್ತು ಸನತ್ ಕುಮಾರ. ಅದಾದ ನಂತರ ನಮಗೆ ಗೊತ್ತು ವರಹಾವತಾರ. ನಾರದರೂ ಕೂಡ ವಿಷ್ಣುವಿನ ಅಂಶವೇ. ಸಾಮಾನ್ಯವಾಗಿ ದೇವರುಗಳ ಸಂದೇಶ ವಾಹಕ ಅಂಥೇಳಿ ನಾವು ನಾರದರನ್ನ ಕರಿತೇವೆ. ನರ ನಾರಾಯಣನಾಗಿ ವಿಷ್ಣುವಿನ ಅವತಾರ ನಮಗೆ ಗೊತ್ತಿರುತ್ತೆ. 2

ಅವಳಿ ಋಷಿಗಳಂತಿರ್ತಕ್ಕಂಥ ಅವತಾರ ಇದು. ಭೂಮಿಯ ಮೇಲೆ ಇರ್ತಕ್ಕಂಥ ಸತ್ಯ, ನ್ಯಾಯ, ಸದಾಚಾರ ಮತ್ತು ಧರ್ಮದ ಇತರ ಅಂಶಗಳನ್ನು ಅವರು ಕಾಲಕ್ಕೆ ಕಾಲಕ್ಕೆ ಪರಿಶೀಲಿಸೋದಕ್ಕೆ ಅವತಾರವೆತ್ತುತ್ತಾರೆ. ನರನಾರಾಯಣನಾಗಿ ಕಪಿಲಾವತಾರ ಇರುತ್ತೆ. ಕಪಿಲ ಋಷಿಗಳ ಬಗ್ಗೆ ಮಹಾಭಾರತದಲ್ಲಿ ನಾವು ನೋಡಿದ್ದೇವೆ. ಗಂಗೆಯನ್ನು ಭೂಮಿಗೆ ತರೋದಕ್ಕೆ ಇವರು ನೀಡಿದ ಶಾಪ ಕೂಡ ಒಂದು ಕಾರಣ. ಕದರ್ಮ ಮಹರ್ಷಿಗಳ ಮಗನಾಗಿ ಭೂಮಿಯಲ್ಲಿ ಜನಿಸ್ತಾರೆ ಕಪಿಲ ಋಷಿಗಳು. ದತ್ತಾತ್ರೇಯರ ಅವತಾರವಾಗಿ ವಿಷ್ಣು ತ್ರಿಮೂರ್ತಿಯ ರೂಪವಾಗಿ ನಮಗೆ ಕಾಣಿಸ್ತಾರೆ. ದತ್ತಾತ್ರೇಯರು ಮಹಾನ್ ಋಷಿಗಳು, ಯೋಗ ಗುರು ಕೂಡ ಆಗಿದ್ದರು. ಯಜ್ಞೇಶ್ವರನ ಅವತಾರವಾಗಿ ನಾವು ವಿಷ್ಣುವನ್ನು ನೋಡ್ತೀವಿ. ಋಷಭ ಅವತಾರದಲ್ಲಿ ವಿಷ್ಣುವನ್ನು ನಾವು ಕಾಣ್ತೀವಿ. ಪ್ರೀತುವಿನ ಅವತಾರವಾಗಿ, ಪ್ರೀತು ಮೊದಲ ಪವಿತ್ರ ರಾಜ, ಭೂಮಿಯ ಮೇಲೆ ಹಸಿರು ಬೆಳೆಗಳನ್ನು ಬೆಳೆಸೋದಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ರಾಜ ಅಂತ ಹೇಳಿದ್ರೆ ಪ್ರೀತು. ಮತ್ಸ್ಯಾವತಾರದಲ್ಲಿ ನಾವು ವಿಷ್ಣುವನ್ನು ಕಾಣ್ತೀವಿ. ಕೂರ್ಮಾವತಾರದಲ್ಲಿ ವಿಷ್ಣುವನ್ನು ಕಾಣ್ತೀವಿ. ಧನ್ವಂತರಿ ಅವತಾರದಲ್ಲಿ ವಿಷ್ಣುವನ್ನು ಕಾಣ್ತೀವಿ. ಮೋಹಿನಿಯಾಗಿ ವಿಷ್ಣುವಿನ ಅವತಾರವನ್ನು ನೋಡ್ತೀವಿ. ನರಸಿಂಹ ಅವತಾರವನ್ನು ಕೂಡ ನಾವು ನೋಡ್ತೀವಿ. ವಾಮನ ಅವತಾರ, ಹಯಗ್ರೀವ ಅವತಾರ, ಪರಶುರಾಮರ ಅವತಾರ, ವ್ಯಾಸರಾಗಿ ನಾವು ವಿಷ್ಣುವನ್ನು ಕಾಣ್ತೀವಿ. ರಾಮನ ಅವತಾರ, ಹೀಗೆ 24 ಅವತಾರಗಳನ್ನು ಎತ್ತಿ ಭೂಮಿಯ ಬ್ರಹ್ಮಾಂಡದ ಸೃಷ್ಟಿಯನ್ನು ಸಮತೋಲನವಾಗಿ ಇಡೋದಕ್ಕೆ ವಿಷ್ಣುವಿನ ಪ್ರತಿಯೊಂದು ಅವತಾರ ನಾವು ನೋಡ್ತಾ ಹೋಗ್ತೀವಿ.

0: ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಚಿಗುದಿ ಶಂಕರ್ ಅವರ ರಚನೆಯನ್ನು ಕೇಳಿದ್ರಿ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ 102.9 FM, ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ನಾಡಿನ ಮಧುರ ಮಿಡಿತ.
1: ಪಿಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ. ದೇಶ್

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಭಗವಂತನ ಅವತಾರಗಳನ್ನು ನಾವು ಸ್ಥೂಲವಾಗಿ ನೋಡ್ತಾ ಹೋದಾಗ ಭಗವಂತನ ಪ್ರತಿಯೊಂದು ಅವತಾರಕ್ಕೂ ಕೂಡ ಒಂದೊಂದು ಸಕಾರಣಗಳಿರುತ್ತೆ. ವಿಷ್ಣುವಿನ 10 ಪ್ರಾಥಮಿಕ ಅವತಾರಗಳಲ್ಲಿ 6ನೇ ಅವತಾರ ಪರಶುರಾಮ. ದಬ್ಬಾಳಿಕೆಯ ಕ್ಷತ್ರಿಯ ರಾಜರನ್ನು ಭೂಮಿಯಿಂದ ನಿರ್ಮೂಲನೆ ಮಾಡೋದಕ್ಕೆ ಹೆಸರುವಾಸಿಯಾದಂತಹ ಉಗ್ರ ಯೋಧ ಅಂತ ಹೇಳಿದ್ರೆ ಅದು ಪರಶುರಾಮರು. ಜನಿಸಿದ್ದು ಬ್ರಾಹ್ಮಣ ಕುಟುಂಬದಲ್ಲಿ, ಆದರೂ ಕೂಡ ಸಮರ ಪರಾಕ್ರಮವನ್ನು ಹೊಂದೋದಕ್ಕೆ ವಿಶಿಷ್ಟವಾದ ಶಕ್ತಿ ಅಂತ ಹೇಳಿದ್ರೆ ಪರಶುರಾಮರು. ಕೊಡಲಿಯ ರಾಮ, ಭಾರ್ಗವ ರಾಮ, ಕ್ಷತ್ರಿಯ ರಾಜರ ಅಧಿಕಾರ ದುರುಪಯೋಗದ ಸುತ್ತ ಕೇಂದ್ರೀಕೃತವಾದಂತಹ ಸಮಯದಲ್ಲಿ ದಬ್ಬಾಳಿಕೆಯನ್ನು ನಡೆಸತಕ್ಕಂತಹ 1,000 ತೋಳುಗಳನ್ನು ಹೊಂದಿದ್ದಂತಹ ಕಾರ್ತ್ಯವೀರ್ಯ ಅರ್ಜುನ,

ಸಹಸ್ರಾರ್ಜುನ ಪರಶುರಾಮನ ತಂದೆಯ ಅಂದರೆ ಜಮದಗ್ನಿಯ ಆಶ್ರಮದಿಂದ ಕಾಮಧೇನು ಅಂತಕ್ಕಂತಹ ತನ್ನ ಇಷ್ಟಾರ್ಥಗಳನ್ನು ಪೂರೈಸತಕ್ಕಂತಹ ದೈವಿಕ ಹಸುವನ್ನು ಕದಿತಾನೆ. ವಿರೋಧಿಸಿದಾಗ ಋಷಿ ಜಮದಗ್ನಿಯನ್ನು ಕೊಂದುಬಿಡ್ತಾನೆ. ಈ ಒಂದು ಕೋಪದಿಂದ ಉತ್ತೇಜಿತನಾದಂತಹ ಪರಶುರಾಮರು ಭ್ರಷ್ಟ ಮತ್ತು ಈ ದಬ್ಬಾಳಿಕೆಯ ಯೋಧ ವರ್ಗದ ವಿರುದ್ಧ ವಿನಾಶಕಾರಿ ಯುದ್ಧವನ್ನು ನಡೆಸ್ತಾರೆ. ದುಷ್ಟ ಕ್ಷತ್ರಿಯ ರಾಜರನ್ನು 21 ಬಾರಿ ಭೂಮಿಯಿಂದ ನಿರ್ನಾಮವನ್ನು ಮಾಡ್ತಾರೆ. ಅಂತಿಮವಾಗಿ ಜಗತ್ತಿಗೆ ಧರ್ಮವನ್ನು ಮರಳಿ ತಂದುಕೊಡ್ತಾರೆ. ಹಾಗೆ ಅವರ ಈ ಒಂದು 21 ಬಾರಿ ಭೂಮಿಯನ್ನೇ ಸುತ್ತಿ ಎಲ್ಲ ದುಷ್ಟ ಕ್ಷತ್ರಿಯ ರಾಜರನ್ನು ಸಂಹಾರ ಮಾಡಿದ ನಂತರ ಅವರು ಭಾರತದಲ್ಲಿ ಭರತ ಭೂಮಿಯಲ್ಲಿ ದಂಡಯಾತ್ರೆಯ ನಂತರ ಒಂದು ಭವ್ಯವಾದ ಆಚರಣೆಯನ್ನು ಮಾಡಿ ಆ ಒಂದು ರಕ್ತಪಾತಕ್ಕೆ ಪ್ರಾಯಶ್ಚಿತ್ತವಾಗಿ ವಶಪಡಿಸಿಕೊಂಡ ಇಡೀ ಭೂಮಿಯನ್ನು ಕಶ್ಯಪ ಋಷಿಗೆ ದಾನವನ್ನಾಗಿ ಮಾಡ್ತಾರೆ. ಹಾಗೂ ಅವರು ಯಾವುದೇ ಭೂಮಿ ಇಲ್ಲದೆ ಪರಶುರಾಮರು ತಮ್ಮ ದೈವಿಕ ಕೊಡಲಿಯನ್ನು ಸಾಗರಕ್ಕೆ ಎಸೆದಾಗ ಸಮುದ್ರ ಹಿಮ್ಮೆಟ್ಟುತ್ತೆ. ಆವಾಗ ಉದ್ಭವವಾದದ್ದೇ ಕೇರಳ. ಇವತ್ತಿಗೂ ಕೂಡ ಕೇರಳದ ರಕ್ಷಕ ದೇವತೆಯಾಗಿ ವ್ಯಾಪಕವಾಗಿ ಪೂಜೆ ಮಾಡ್ತಕ್ಕಂತಹ ದೇವರು ಅಂತ ಹೇಳಿದ್ರೆ ಪರಶುರಾಮರು. ಹಾಗೆ ತಮ್ಮ ಐಹಿಕ ಕಾರ್ಯಗಳನ್ನು ಪೂರ್ಣಗೊಳಿಸಿದ ನಂತರ ಅವರು ಸ್ವರ್ಗಲೋಕಕ್ಕೆ ಮರಳುತ್ತಾರೆ. ವಿಷ್ಣುವಿನ ಅನೇಕ ಅವತಾರಗಳಿಂದ ಭಿನ್ನವಾಗಿ ಪರಶುರಾಮರು 7 ಚಿರಂಜೀವಿಗಳಲ್ಲಿ ಒಬ್ಬರಾಗಿ ನಮಗೆ ಇವತ್ತು ಕಾಣಿಸ್ತಾರೆ. ವಿಷ್ಣುವಿನ ಅಂತಿಮ ಅವತಾರವಾದ ಕಲ್ಕಿಗೆ ಸಮರ ಗುರುವಾಗಿ ಸೇವೆ ಸಲ್ಲಿಸೋದಕ್ಕೆ ಪ್ರಸ್ತುತ ಕಲಿಯುಗದ ಅಂತ್ಯಕ್ಕಾಗಿ ಕಾಯ್ತಾ ಮಹೇಂದ್ರ ಪರ್ವತಗಳ ಮೇಲೆ ಆಳವಾದ ತಪಸ್ಸಿನಲ್ಲಿ ಇವತ್ತಿಗೂ ಪರಶುರಾಮರು ಇದ್ದಾರೆ. ಅವರು ಚಿರಂಜೀವಿಗಳು ಅಂಥೇಳಿ ನಾವು ಭಾವಿಸ್ತೇವೆ. ಸಪ್ತ ಚಿರಂಜೀವಿಗಳು ಇವತ್ತು ಕೂಡ ಇದ್ದಾರೆ. ಚಿರಂಜೀವಿಗಳು ಅಂದಾಗ ಸಪ್ತ ಚಿರಂಜೀವಿಗಳ ಒಂದು ಕಥೆ ನಮಗೆ ಜ್ಞಾಪಕಕ್ಕೆ ಬರುತ್ತೆ. 7 ಚಿರಂಜೀವಿಗಳು ಇವತ್ತಿಗೂ ಕೂಡ ಈ ಕಲಿಯುಗದಲ್ಲಿ ಸತ್ಯಯುಗ ಮತ್ತೆ ಕಲಿಯುಗದ ಅಂತ್ಯವಾಗಿ ಸತ್ಯಯುಗ ಪ್ರಾರಂಭವಾಗುವವರಿಗೆ ಅವರು ಇದ್ದೇ ಇರ್ತಾರೆ. ಚಿರಂಜೀವಿ ಅಂತ ಹೇಳಿದ್ರೆ ಚಿರನ್ ಅಂತ ಹೇಳಿದ್ರೆ ದೀರ್ಘ, ಜೀವಿ ಅಂತ ಹೇಳಿದ್ರೆ ಜೀವಂತ, ದೀರ್ಘವಾದ ಜೀವಂತ. ಪರಶುರಾಮರು ವಿಷ್ಣುವಿನ 6ನೇ ಅವತಾರ. ಪ್ರಾಮಾಣಿಕತೆ, ದೃಢ ಸಂಕಲ್ಪದಿಂದ ಶಿವನಿಂದ ಅಮರತ್ವದ ವರವನ್ನು ಪಡೆದಂತಹ ಸಪ್ತರ್ಷಿಗಳಲ್ಲಿ ಒಬ್ಬರಾದ ಜಮದಗ್ನಿಯ ಮಗರಾದಂತಹ ಪರಶುರಾಮರು ತಂದೆಯನ್ನು ಕೊಂದ ಪರಿಣಾಮವಾಗಿ ಭೂಮಿಯ ಮೇಲೆ ಪ್ರತಿಯೊಬ್ಬ ಕ್ಷತ್ರಿಯರನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡ್ತಾರೆ. ಭೂಮಿಯ ಮೇಲಿನ ಎಲ್ಲ ಕ್ಷತ್ರಿಯರನ್ನು ಭೂಮಿಯನ್ನು 21 ಬಾರಿ ಸುತ್ತಿ ಕೊಂದು ಹಾಕ್ಬಿಡ್ತಾರೆ. ನಂತರದ ಚಿರಂಜೀವಿ ಅಂತ ಹೇಳಿದ್ರೆ ವಿಭೀಷಣ. ರಾಮ ರಾವಣರ ಯುದ್ಧದಲ್ಲಿ ಲಂಕಾಧಿಪತಿ ರಾವಣನ ಕಿರಿಯ ಸಹೋದರ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇವತ್ತಿಗೂ ಕೂಡ ವಿಭೀಷಣ ಲಂಕೆಯನ್ನು ಪ್ರಾಮಾಣಿಕವಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ. ಮತ್ತೊಬ್ಬ ಚಿರಂಜೀವಿ ಅಂತ ಹೇಳಿದ್ರೆ ವೇದವ್ಯಾಸರು. ವೇದವನ್ನು ವಿಸ್ತಾರಗೊಳಿಸಿದ್ದರಿಂದ ಅವರಿಗೆ ವೇದವ್ಯಾಸರು ಅಂಥೇಳಿ ಹೆಸರು ಬಂತು. ವೇದವ್ಯಾಸರು ದ್ವಾಪರ ಯುಗದಿಂದ ಕಲಿಯುಗ ಮುಗಿಯುವವರೆಗೂ ಇರ್ತಾರೆ ಅಂಥೇಳಿ ಪುರಾಣಗಳಲ್ಲಿ ನಂಬಿಕೆ ಇದೆ. ಮತ್ತೊಬ್ಬ ಚಿರಂಜೀವಿ ಬಲಿಚಕ್ರವರ್ತಿ, ವಿರೋಚನನ ಮಗ, ಪ್ರಹ್ಲಾದನ ಮೊಮ್ಮಗ, ಬಲಿ ಅಸುರರ ರಾಜ, ಉತ್ತಮ ಆಡಳಿತಗಾರ. ಭಗವಾನ್ ವಿಷ್ಣು ನನಗೆ 3 ಹೆಜ್ಜೆ ಮಾತ್ರ ಕೊಡು ಅಂತ ಕೇಳಿದಾಗ ಯಾವುದೇ ಯೋಚನೆಯನ್ನು ಮಾಡದಲೇ ತನ್ನ ಭೂಮಿಯನ್ನು ವಿಷ್ಣುವಿಗೆ ದಾನವಾಗಿ ಕೊಟ್ಟಂತಹ ಮಹಾ ಚಕ್ರವರ್ತಿ ಬಲಿ. ಅವನ ತ್ಯಾಗಕ್ಕೆ ಮೆಚ್ಚಿದ ವಿಷ್ಣು ಅವನಿಗೆ ಅಮರತ್ವದ ವರವನ್ನು ನೀಡ್ತಾನೆ. ಮತ್ತೊಬ್ಬ ಅಂತ ಹೇಳಿದ್ರೆ ಅಶ್ವತ್ಥಾಮ, ಗುರು ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ, ಮತ್ತೊಬ್ಬ ಚಿರಂಜೀವಿ, ಮಹಾನ್ ಯೋಧ, ಪಾಂಡವರ ಮಾರ್ಗದರ್ಶಕ. ಅಶ್ವತ್ಥಾಮ ಅಂತಿಮವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ವಿರುದ್ಧವಾಗಿ ಹೋರಾಡ್ತಾರೆ. ಉತ್ತರೆಯ ಗರ್ಭದಲ್ಲಿರ್ತಕ್ಕಂತಹ ಮಗುವನ್ನು ಕೊಲ್ಲೋದಕ್ಕೆ ಬ್ರಹ್ಮಾಸ್ತ್ರವನ್ನು ಬಳಸಿದ ಪರಿಣಾಮವಾಗಿ ಶ್ರೀಕೃಷ್ಣನಿಂದ ಶಾಪಗ್ರಸ್ತನಾಗಿ ಅಶ್ವತ್ಥಾಮ ಆಗ್ಬಿಡ್ತಾನೆ. ಕಲಿಯುಗ ಮುಗಿಯುವವರೆಗೆ ಅಶ್ವತ್ಥಾಮ ಭೂಮಿಯ ಮೇಲೆ ಇರೋ ಹಾಗೆ ಕೃಷ್ಣ ಶಾಪವನ್ನು ಕೊಟ್ಟಿದ್ದಾನೆ. ಅಶ್ವತ್ಥಾಮ ಇವತ್ತು ಕೂಡ ಕುರುಕ್ಷೇತ್ರದ ಯುದ್ಧದ ಗಾಯಗಳೊಂದಿಗೆ ಭೂಮಿಯ ಮೇಲೆ ವಾಸ ಮಾಡ್ತಾ ಇದ್ದಾನೆ ಅಂಥೇಳಿ ನಂಬ್ತಾರೆ. ಮತ್ತೊಬ್ಬ ಚಿರಂಜೀವಿ ಕೃಪಾಚಾರ್ಯ, ಬ್ರಹ್ಮನ 4ನೇ ಅವತಾರ ಅಂಥೇಳಿ ನಂಬ್ತಾರೆ. ಕುರುಕ್ಷೇತ್ರದಲ್ಲಿ ಪಾಂಡವರ ವಿರುದ್ಧ ಹೋರಾಡಿದ ಕೃಪಾಚಾರ್ಯರು ಯುದ್ಧದ ನಂತರ ಜೀವಂತವಾಗಿ ಉಳಿದ ಕೆಲವು ಕೌರವ ಯೋಧರಲ್ಲಿ ಒಬ್ಬರು. ಮತ್ತೊಬ್ಬ ಚಿರಂಜೀವಿ ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಚಿರಪರಿಚಿತ

ಆಂಜನೇಯ, ಅಂಜನಾದೇವಿಯ ಮಗ ಶ್ರೀರಾಮನ ವಂಠ, ಶ್ರೇಷ್ಠ ಭಕ್ತರಲ್ಲಿ ಒಬ್ಬ. ರಾವಣನನ್ನು ಕೊಂದ ನಂತರ ಹನುಮಂತ ಅಯೋಧ್ಯೆಗೆ ಪ್ರಯಾಣ ಮಾಡ್ತಾನೆ. ರಾಮ ತನ್ನ ಸಹಾಯಕ್ಕಾಗಿ ಹನುಮಂತನಿಗೆ, ನೀನು ಮಾಡಿರೋ ಸಹಾಯಕ್ಕಾಗಿ ಇಷ್ಟು ಉಡುಗೊರೆಗಳನ್ನು ನೀಡೋದಕ್ಕೆ ಬಯಸಿದಂತಹ ರಾಮ, ಆದರೆ ಹನುಮಂತ ಅದನ್ನು ಸ್ವೀಕರಿಸೋದಕ್ಕೆ ನಿರಾಕರಿಸ್ತಾನೆ. ರಾಮನ ಪಾದಗಳ ಬಳಿ ಸ್ವಲ್ಪ ಜಾಗವನ್ನು ಕೊಟ್ಬಿಡಪ್ಪ ಸಾಕು ಅಂತ ಕೇಳ್ತಾನೆ ಹನುಮ. ಇದರಿಂದ ಪ್ರಭಾವಿತನಾದಂತಹ ರಾಮ ಹನುಮಂತನಿಗೆ ಚಿರಂಜೀವಿಯಾಗೋ ಹಾಗೆ ಆಶೀರ್ವಾದವನ್ನು ಮಾಡ್ತಾನೆ. ಇವತ್ತಿಗೂ ಕೂಡ ಶ್ರೀರಾಮನ ಭಕ್ತರು ಇರುವವರೆಗೆ ಹನುಮ ಭೂಮಿಯ ಮೇಲೆ ಇರ್ತಾನೆ ಅಂಥೇಳಿ ನಂಬ್ತಾರೆ.

ರತ್ನಮಂಜರಿ ಚಿತ್ರದಿಂದ ಆದ ಒಂದು ಭಕ್ತಿಗೀತೆಯನ್ನು ಕೇಳಿದ್ರಿ. ಸೋಲಮಂಗಲಂ ರಾಜಲಕ್ಷ್ಮಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಗೀತೆ ಮೂಡಿಬಂತು. ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಶ್ರೀರಾಮಾಂಜನೇಯ ಯುದ್ಧ ಚಿತ್ರದ ಒಂದು ಭಕ್ತಿಗೀತೆ ಪ್ರಸಾರವಾಗುತ್ತೆ. ಘಂಟಸಾಲ ಧ್ವನಿಯಾಗಿದ್ದಾರೆ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ.

ಎಲ್ಲ ದೇವರುಗಳಿಗೆ ನಮನವನ್ನು ಸಲ್ಲಿಸ್ತಾ ನಾಡ ದೇವಿಗೂ ಕೂಡ ನಮನವನ್ನು ಸಲ್ಲಿಸ್ತಾ ಸಾಗ್ತಾ ಇದ್ದೇವೆ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕುವೆಂಪು ಅವರ ರಚನೆಯ ನಾಡಗೀತೆಯನ್ನು ಕೇಳಿದ್ರಿ. ಮನಮೆಚ್ಚಿದ ಮಡದಿ ಚಿತ್ರದಿಂದ ಈ ಗೀತೆಯನ್ನು ಆಯ್ದುಕೊಳ್ಳಲಾಗಿತ್ತು. ವಿಜಯಭಾಸ್ಕರ್ ಅವರ ಸಂಗೀತವಿತ್ತು. ದಾರಿ ತಪ್ಪಿದ ಮಗ ಚಿತ್ರದಿಂದ ಆಯ್ದ ಒಂದು ಭಕ್ತಿಗೀತೆ ಪ್ರಸಾರವಾಗುತ್ತೆ.

ಜಲ ಒಪ್ಪಂದವು ಅಮಾನತಿನಲ್ಲಿದೆ ಎಂದು ಭಾರತ ಹೇಳಿದೆ. ಪಾಕಿಸ್ತಾನದಲ್ಲಿ ಭಾರತ ಉದ್ದೇಶಪೂರ್ವಕವಾಗಿ ಪ್ರವಾಹ ಉಂಟು ಮಾಡುತ್ತಿದೆ ಎಂಬ ಪಾಕ್ ಮಾಧ್ಯಮ ವರದಿಗಳನ್ನು ತಳ್ಳಿಹಾಕಿರುವ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಚೆನಾಬ್ ನದಿಯಲ್ಲಿ ಇತ್ತೀಚೆಗೆ ಹರಿವಿನ ಹೆಚ್ಚಳವು ಈ ವಾರ ಜಮ್ಮು ಮತ್ತು ಪಕ್ಕದ ಜಲಾನಯನ ಪ್ರದೇಶಗಳಲ್ಲಿ ತೀವ್ರವಾದ ಮಳೆಯ ನೇರ ಪರಿಣಾಮವಾಗಿದೆ ಎಂದು ಹೇಳಿದ್ದಾರೆ. ಏಷ್ಯಾದ ಅತಿದೊಡ್ಡ ತಂತ್ರಜ್ಞಾನ ಉತ್ಸವವಾಗಿರುವ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆಯ 29ನೇ ಆವೃತ್ತಿಯು ನವೆಂಬರ್ 17ರಿಂದ 19ರವರೆಗೆ ಬೆಂಗಳೂರಿನಲ್ಲಿ ಜರುಗಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತಂತೆ ಮಾಹಿತಿ ನೀಡುವ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, 75ಕ್ಕೂ ಹೆಚ್ಚು ದೇಶಗಳಿಂದ 1,800ಕ್ಕೂ ಹೆಚ್ಚು ಪ್ರದರ್ಶಕರು, 20,000ಕ್ಕೂ ಹೆಚ್ಚು ಪ್ರತಿನಿಧಿಗಳು ಮತ್ತು 60,000ಕ್ಕೂ ಹೆಚ್ಚು ಸಂದರ್ಶಕರು ಭಾಗಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು 100%ರಷ್ಟು ಎನ್ಯುಮರೇಷನ್ ನಮೂನೆ ವಿತರಣೆ ಮಾಡಲಾಗಿದೆ. ಜೊತೆಗೆ 87.09%ರಷ್ಟು ಗಣಕೀಕರಣ ಮಾಡಲಾಗಿದ್ದು, ಗಣಕೀಕರಣದಲ್ಲಿ ಜಿಲ್ಲೆ ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಯಮ ಬಾಹಿರವಾಗಿ ವೈದ್ಯಕೀಯ ವೃತ್ತಿ ನಡೆಸುತ್ತಿರುವಂತಹ ನಕಲಿ ವೈದ್ಯರ ವಿರುದ್ಧ ದೂರುಗಳು ಕುರಿತಂತೆ ಸಮಗ್ರವಾಗಿ ಪರಿಶೀಲನೆ ನಡೆಸುವಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಚಿತ್ರದುರ್ಗದ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಶಾಶ್ವತ ಕುಡಿಯುವ ನೀರು ಒದಗಿಸುವ 367 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಕುಡಿಯುವ ನೀರಿನ ಯೋಜನೆ ಪೂರ್ಣಗೊಂಡಿದ್ದು, 1.5 ತಿಂಗಳೊಳಗೆ ಮನೆ ಮನೆಗೆ ನಿಯಮಿತವಾಗಿ ನೀರು ಪೂರೈಕೆ ಆರಂಭವಾಗಲಿದೆ ಎಂದು ಶಾಸಕ ಡಾ ಎಂ ಚಂದ್ರಪ್ಪ ತಿಳಿಸಿದ್ದಾರೆ. ಜಪಾನ್ನ ಐಚಿಯಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಕ್ರೀಡಾಕೂಟದಲ್ಲಿ ಹಾಲಿ ಚಾಂಪಿಯನ್ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಪುರುಷ ಮತ್ತು ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಗಳ ಕ್ವಾರ್ಟರ್ ಫೈನಲ್ಗೆ ನೇರ ಪ್ರವೇಶ ಪಡೆದಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:30ಕ್ಕೆ. ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಏಳು ಗಂಟೆ 5 ನಿಮಿಷಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಚಿತ್ರದುರ್ಗದ ಬರಪೀಡಿತ ಪ್ರದೇಶಗಳಿಗೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ, ಖುದ್ದು ಪರಿಶೀಲನೆ. ಭಾರತ ಸೆಮಿಕಂಡಕ್ಟರ್ ಮಿಷನ್, ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ

0: ಮಧ್ಯಾಹ್ನ 12:30ಕ್ಕೆ ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠದ ಅನುಭವ ಮಂಟಪದಲ್ಲಿ ಬೆಂಗಳೂರು ಕಂದಾಯ ವಿಭಾಗದ ವಿವಿಧ ಜಿಲ್ಲೆಗಳ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಅನುಷ್ಠಾನದ ಪ್ರಗತಿಯನ್ನು ಅಧಿಕಾರಿಗಳೊಂದಿಗೆ ಪರಿಶೀಲಿಸಲಿದ್ದಾರೆ. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸೆಮಿಕಾನ್ ಯೋಜನೆಗೆ 1,27,000 ಕೋಟಿ ರೂಪಾಯಿ ಮೊತ್ತದ ಅನುದಾನ ಲಭಿಸಿದ್ದು, ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆ ನಿರ್ಮಾಣಕ್ಕೆ ಹೊಸ ವೇಗ ದೊರೆಯಲಿದೆ ಎಂದು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ 2.0 ಅಡಿಯಲ್ಲಿ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಅಭಿವೃದ್ಧಿಪಡಿಸಲಾಗುವುದು ಎಂದಿದ್ದಾರೆ. ಕೌಶಲ್ಯಯುತ ಮಾನವ ಸಂಪನ್ಮೂಲದ ಬಲದೊಂದಿಗೆ ಕರ್ನಾಟಕ ಇಂದು ಜಾಗತಿಕ ಹೂಡಿಕೆದಾರರ ಮೊದಲ ಆಯ್ಕೆಯಾಗಿದೆ ಎಂದು ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಆಂಧ್ರಪ್ರದೇಶದ ನಡುವೆ 1,264 ಕೋಟಿ ರೂಪಾಯಿ ವೆಚ್ಚದ ಬಳ್ಳಾರಿ ಗುಂತ್ಕಲ್ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಮಂತ್ರಿ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರನ್ನು ಅಭಿನಂದಿಸಿದ್ದಾರೆ. ಬಳ್ಳಾರಿ ಗುಂತ್ಕಲ್ ನೂತನ ರೈಲು ಮಾರ್ಗ ನಿರ್ಮಾಣದಿಂದ 99 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಲಿದೆ, 7 ಲಕ್ಷ ಜನರಿಗೆ ಅನುಕೂಲವಾಗಲಿದೆ. ರೈಲ್ವೆ ಜಾಲ 46 ಕಿಲೋಮೀಟರ್ ವಿಸ್ತರಣೆಯಾಗಲಿದ್ದು ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಗಾಗಿ ಮೈ ಭಾರತ್ ಉಪಕ್ರಮದಡಿ ಪ್ರಸಕ್ತ ಸಾಲಿಗೆ ಕ್ರಿಯಾ ಯೋಜನೆ ಸಿದ್ದಗೊಂಡಿದೆ. ಜಿಲ್ಲಾಧಿಕಾರಿ ಭಂವರ್ ಸಿಂಗ್ ಮೀನಾ ಅಧ್ಯಕ್ಷತೆಯಲ್ಲಿ ಜರುಗಿದ ಮೈ ಭಾರತ್ ಸಲಹಾ ಕೇಂದ್ರದ ಸಭೆಯಲ್ಲಿ ಜಿಲ್ಲಾ ಯುವಜನ ಸೇವಾ ಅಧಿಕಾರಿ ಐಶ್ವರ್ಯ ಶ್ರೀನಿವಾಸ್ ಈ ವಿಷಯ ತಿಳಿಸಿದರು. ವಿಕಸಿತ ಭಾರತ ಪಾದಯಾತ್ರೆ, ನಶೆ ಮುಕ್ತ ಭಾರತ್ ಅಭಿಯಾನ, ನಾಯಕತ್ವ ಶಿಬಿರಗಳು, ಜನಜಾಗೃತಿ ಕಾರ್ಯಕ್ರಮಗಳು, ಸ್ವಚ್ಛತಾ ಅಭಿಯಾನ, ಸ್ವ ಉದ್ಯೋಗ ತರಬೇತಿ ಕಾರ್ಯಕ್ರಮಗಳನ್ನು ಯೋಜಿಸಲಾಗಿದೆ ಎಂದರು. ಕೊಡಗು ಜಿಲ್ಲೆಯ ಯುವ ಜನರಿಗೆ ಭಾರತ್ ಡಿಜಿಟಲ್ ವೇದಿಕೆಯಡಿ ಯುವ ಕಲ್ಯಾಣ ಯೋಜನೆಗಳು, ಕೌಶಲ್ಯಾಭಿವೃದ್ಧಿ ತರಬೇತಿ ಶಿಬಿರ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ತಿಳಿಸಿದ್ದಾರೆ. ಮಾದಕ ದ್ರವ್ಯ ವ್ಯಸನದಿಂದ ಯುವ ಸಮುದಾಯ ದೂರವಿರಬೇಕು, ಅವುಗಳ ಸರಬರಾಜು ತಡೆಗೆ ಶಾಸನಬದ್ಧ ವ್ಯವಸ್ಥೆ ಸಮನ್ವಯದಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದು ಬೆಳಗಾವಿ ಜಿಲ್ಲೆ ಪ್ರಧಾನ ಸತ್ರ ನ್ಯಾಯಾಧೀಶ ಮಂಜುನಾಥ್ ನಾಯಕ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮಾದಕ ದ್ರವ್ಯ ಸಾಗಣೆ ಹಾಗೂ ಬಳಕೆ ತಡೆಗಟ್ಟುವಿಕೆ ಸಮಾಲೋಚನಾ ಸಭೆ ಉದ್ಘಾಟಿಸಿ ಮಾತನಾಡಿದರು.
1: ವ್ಯಸನಕ್ಕೆ ಮಕ್ಕಳು ಒಳಗಾಗದೇ ಇರುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಕೆಲವು ಅಂಗಗಳು ಮಾಡಬೇಕಾಗಿದೆ. ಮುಖ್ಯವಾಗಿ ನಮ್ಮ ಯುವ ಜನರನ್ನ ನಾವು ಕೇಂದ್ರೀಕರಣಗೊಳಿಸಬೇಕಾಗಿದೆ. ಜಿಲ್ಲೆಯ ಹೈಸ್ಕೂಲು ಮತ್ತು ಪಿಯು ಕಾಲೇಜುಗಳಲ್ಲಿ ಮಕ್ಕಳಿಗೆ ದ್ರವ್ಯ ವ್ಯಸನದ ಬಗ್ಗೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ಕ್ರಮಗಳನ್ನ ಏರ್ಪಡಿಸುವರಿದ್ದೇವೆ. ಮುಂದಿನ ದಿನಗಳಲ್ಲಿ NDPS ಕಾಯ್ದೆಯಲ್ಲಿ ಕಲಂ 35 ಮತ್ತು ಕಲಂ 54 ಅಡಿಯಲ್ಲಿ ಪೂರ್ವ ಭಾವನೆ ಇದೆ. ಇದರ ದುರುಪಯೋಗ ಆಗಬಾರದು ಎನ್ನುವ ಕಾರಣಕ್ಕಾಗಿ ಆ ಕಾಯ್ದೆಯಲ್ಲಿ ಹಲವಾರು ತಾಂತ್ರಿಕ ವಿಚಾರಗಳನ್ನು ಅಳವಡಿಸಿದ್ದಾರೆ.
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಮತದಾರರ ಅರ್ಜಿ ನಮೂನೆ ವಿತರಣೆ ಕಾರ್ಯ 100% ಪೂರ್ಣಗೊಂಡಿದ್ದು, 69.74% ನಮೂನೆಗಳ ಗಣಕೀಕರಣ ಸಂಪನ್ನಗೊಂಡಿದೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರ ಅರ್ಜಿಗಳನ್ನು ವಿತರಿಸಲಾಗಿದೆ. ಈ ಪೈಕಿ 11,62,000 ಅರ್ಜಿಗಳು 87.09% ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಆಷಾಢ ಏಕಾದಶಿ. ಪಂಢರಪುರದಲ್ಲಿ ದೇವಶಯನಿ ಆಷಾಢ ಏಕಾದಶಿ ಪ್ರಯುಕ್ತ ಇಂದಿನಿಂದ 4 ತಿಂಗಳು ವಿಶೇಷ ಪೂಜೆ ಉತ್ಸವಗಳು ನಡೆಯಲಿವೆ. ಕರ್ನಾಟಕ, ಮಹಾರಾಷ್ಟ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ಸೇರಿದಂತೆ

0: ದೇಶದ ವಿವಿಧ ಮೂಲೆಗಳಿಂದ ಲಕ್ಷಾಂತರ ವಾರಕರಿ ಸಂತರು ಸಂತ ಜ್ಞಾನೇಶ್ವರ ಸಂತ ತುಕಾರಾಮರ ಪಾದುಕೆಗಳನ್ನು ಹೊತ್ತ ದಿಂಡಿಗಳೊಂದಿಗೆ ಪಾದಯಾತ್ರೆ ಮೂಲಕ ಪಂಢರಪುರ ತಲುಪಿದ್ದಾರೆ. ಚಂದ್ರಭಾಗ ನದಿಯಲ್ಲಿ ಮಿಂದು ಶ್ರೀ ವಿಠಲ ರುಕ್ಮಾಯಿ ದರ್ಶನ ಪಡೆಯುತ್ತಿದ್ದಾರೆ. ಧಾರವಾಡ ಹಾಗೂ ಶಿವಮೊಗ್ಗದ ಸಂತ ನಾಮದೇವ ಸಿಂಪಿ ಸಮಾಜ ಶ್ರೀ ವಿಠಲ ರುಕ್ಮಾಯಿ ಮಂದಿರದಲ್ಲಿ ಇಂದು ಆಷಾಢ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಆಯೋಜಿಸಿದೆ. ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಆಕಾಶವಾಣಿ, ದೂರದರ್ಶನದ ಎಲ್ಲಾ ವಾಹಿನಿ ಸೇರಿದಂತೆ ನ್ಯೂಸ್ ಆನ್ ಏರ್ ಆಪ್, ಯೂಟ್ಯೂಬ್, mygov.in ಮೂಲಕ ಮನದ ಮಾತು ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಅನುವಾದ ಮನದ ಮಾತು ಬಿತ್ತರಗೊಳ್ಳಲಿದ್ದು, ನಾಳೆ ರಾತ್ರಿ 8 ಗಂಟೆಗೆ ಕನ್ನಡ ಅವತರಣಿಕೆ ಮರು ಪ್ರಸಾರವಾಗಲಿದೆ. ಗ್ಲಾಸ್ಕೋದಲ್ಲಿ ಆರಂಭಗೊಂಡ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಉದ್ದ ಜಿಗಿತ ವಿಭಾಗದಲ್ಲಿ ಬೆಂಗಳೂರಿನ ಲೋಕೇಶ್ ಸತ್ಯನಾಥನ್ ಪಾಲ್ಗೊಂಡಿದ್ದಾರೆ. ವಿಶೇಷಚೇತನ ಕ್ರೀಡಾಪಟುಗಳ ವಿಭಾಗದಲ್ಲಿ ಒಟ್ಟು 4 ಜನ ಕ್ರೀಡಾಪಟುಗಳು ಕರ್ನಾಟಕದಿಂದ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ ಎಂದು ರಾಜ್ಯ ವಿಶೇಷಚೇತನರ ಕ್ರೀಡಾ ಸಂಸ್ಥೆ ಉಪಾಧ್ಯಕ್ಷ ಪದ್ಮಶ್ರೀ ಕೆವೈ ವೆಂಕಟೇಶ್ ತಿಳಿಸಿದ್ದಾರೆ.
1: ಕಾಮನ್ವೆಲ್ತ್ ನಡೀತಾ ಇದೆ ಗ್ಲಾಸ್ಕೋಲೆಯಲ್ಲಿ, ಭಾರತ ತಂಡದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯವರುಗಳು ತುಂಬಾ ಜನ ಪ್ರತಿನಿಧಿಸ್ತಾ ಇದ್ದಾರೆ. ಅದರಲ್ಲೂ ಅಥ್ಲೆಟಿಕ್ಸ್ ಅಲ್ಲಿ ನಮ್ ಲೋಕೇಶ್ ಅವರು ಪ್ರತಿನಿಧಿಸ್ತಾರ, ತುಂಬಾ ಸಂತೋಷ. ಅದು ಅವರು ಲಾಂಗ್ ಜಂಪ್ ಅಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಅವ್ರಿಗೆ ನಾನು ಶುಭ ಕೋರಿಸ್ತೀನಿ. ನಮ್ ದೇಶಕ್ಕೆ ಒಂದು ಪದಕ ತಂದ್ರೆ ನಮ್ ರಾಜ್ಯಕ್ಕೆ, ಜಿಲ್ಲೆಗೆ, ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಕೀರ್ತಿ ತಂದಂತಾಗತ್ತೆ. ಇದರಲ್ಲಿ ನಮ್ ವಿಕಲಚೇತನರು ಭಾಗವಹಿಸ್ತಾ ಇದ್ದಾರೆ, ನಾರ್ಮಲ್ ಅವರು ಭಾಗವಹಿಸ್ತಾ ಇದ್ದಾರೆ. ಸೊ ಇಬ್ಬರಿಗೂ ಒಳ್ಳೆದಾಗಿ ನಮ್ ದೇಶಕ್ಕೆ ಒಳ್ಳೆ ಪದಕಗಳು ಸುರಿಮಳೆ ತರಲಿ ಅಂತ ಹೇಳ್ತಾ ನಮ್ಮ ಭಾರತದ ಕ್ರೀಡಾಪಟುಗಳಿಗೆ ಶುಭ ಕೋರುತ್ತಾ ಇದ್ದೀನಿ.
0: ಪ್ರಸಕ್ತ 2026-27 ಸಾಲಿನ ಮುಂಗಾರು ಹಾಗೂ ಹಿಂಗಾರು ಹಂಗಾಮುಗಳಿಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ಕೇಂದ್ರ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಡಕೆ ಹಾಗೂ ಕಾಳು ಮೆಣಸು ಬೆಳೆಗಳನ್ನು ಸಹ ಸೇರ್ಪಡೆಗೊಳಿಸಿದೆ. ಪ್ರತಿ ಹೆಕ್ಟೇರ್ ಅಡಕೆಗೆ 6,400 ರೂಪಾಯಿ ಹಾಗೂ ಕಾಳು ಮೆಣಸಿಗೆ 2,350 ರೂಪಾಯಿ ಬೆಳೆ ವಿಮೆ ಪ್ರೀಮಿಯಂ ರೈತರು ಪಾವತಿಸಬೇಕಿದೆ. ಈ ತಿಂಗಳ 31 ಹೆಸರು ನೋಂದಾಯಿಸಲು ಕೊನೆ ದಿನ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಇಂದು ಬೆಳಗ್ಗೆ 7 ಗಂಟೆಯಿಂದ ರೈತ ಸಂತೆ ಆಯೋಜಿಸಿದೆ. ಬಿತ್ತನೆ ಬೀಜ, ರೇಷ್ಮೆ ಕೃಷಿಯ ಉಪ ಉತ್ಪನ್ನ, ತೋಟಗಾರಿಕೆ ಉಪಕರಣ ಹಾಗೂ ತಾಜಾ ಹಣ್ಣು ತರಕಾರಿ, ಮೌಲ್ಯವರ್ಧಿತ ಸಿರಿಧಾನ್ಯ ಪದಾರ್ಥ, ಗುಣಮಟ್ಟದ ರಾಜಮುಟಿ ಅಕ್ಕಿ, ತಾಜಾ ಅಣಬೆ ಖರೀದಿಸಬಹುದು. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯಲ್ಲಿ ಮಣ್ಣಿನ ಫಲವತ್ತತೆ ಸಂರಕ್ಷಣೆ ಹಾಗೂ ರೈತರ ಆದಾಯ ಹೆಚ್ಚಿಸಲು ಕೃಷಿ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ಯೋಜಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಗಿತ್ತೆ ಮಾಧವ ವಿಠಲರಾವ್ ಸೂಚಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಕಳೆದ 6 ತಿಂಗಳುಗಳಲ್ಲಿ 20 ನಕಲಿ ವೈದ್ಯರ ವಿರುದ್ದ ಕ್ರಮ ಕೈಗೊಂಡು 2,20,000 ದಂಡ ಆಕರಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರದುರ್ಗದ ಬರಪೀಡಿತ ಪ್ರದೇಶಗಳಿಗೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ, ಖುದ್ದು ಪರಿಶೀಲನೆ. ಭಾರತ ಸೆಮಿಕಂಡಕ್ಟರ್ ಮಿಷನ್, ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಸ್ಥಾಪನೆ. ಬಳ್ಳಾರಿ ಗುಂತ್ಕಲ್ ನೂತನ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ಸಚಿವ ಪ್ರಹ್ಲಾದ್ ಜೋಶಿ ಕೃತಜ್ಞತೆ. ಇಂದು ದೇವಶಯನಿ, ಆಷಾಢ ಏಕಾದಶಿ, ವಾರಕರಿ ಸಂತರಿಂದ ನಾಡಿನಾದ್ಯಂತ ವಿಠಲ ರುಕ್ಮಾಯಿ ಮಂದಿರಗಳಲ್ಲಿ ವಿಶೇಷ ಪೂಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಭಾರತೀ 102.9.

0: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ರಂಗಭೂಮಿ ಕಲಾವಿದೆ ಜೀವಿ ಮಾಲತಮ್ಮ. ಆಗ ಕಂಪನಿ ನಾಟಕಗಳಲ್ಲಿ ಭಾಗವಹಿಸೋದು ತುಂಬಾ ತ್ರಾಸದಾಯಕ. ಹೆಣ್ಣುಮಕ್ಕಳು ಮನೆಯಿಂದ ಹೊರಗೆ ಬರದ ಕಾಲ ಅದು. ಆಗ ಸ್ಟೇಜ್ ಮೇಲೆ ಕಂಪನಿ ನಾಟಕಗಳಲ್ಲಿ ಭಾಗವಹಿಸೋದು ಅಬ್ಬಾ. ದಕ್ಷಿಣ ಭಾರತದಲ್ಲೇ ಪ್ರಖ್ಯಾತವಾಗಿದ್ದ ಹೆಮ್ಮೆಯ ಕಲಾವಿದರು ಗುಬ್ಬಿ ವೀರಣ್ಣನವರು. ಅವರ ಮಗಳು ಅಂದರೆ ಕಲಾದೇವಿಯ ಕುಟುಂಬ ಜೀವಿ ಮಾಲತಮ್ಮ ಅವರದು. 4ನೇ ವಯಸ್ಸಿನಿಂದಲೇ ಅಭಿನಯ ಜಗತ್ತಿಗೆ ಬಂದರು. ರಂಗಭೂಮಿಯಲ್ಲಿ ದೊಡ್ಡ ಹೆಸರಾದರು ಜೀವಿ ಮಾಲತಮ್ಮ ಅವರ ಧ್ವನಿ.
1: ನಾವು 4 ವರ್ಷದ ಮಕ್ಕಳಿಂದಲೂ ನಾಟಕದಲ್ಲಿ ಪಾರ್ಟ್ ಮಾಡ್ತಾ ಇದ್ವಿ. ಧ್ರುವ ಚರಿತ್ರೆಯೊಳಗೆ ನಮ್ಮ ಅಕ್ಕ ಸ್ವರ್ಣಮ್ಮನವರು ಧ್ರುವನ್ ಪಾರ್ಟ್ ಮಾಡೋರು, ನಾನು ಉತ್ತಮನ್ ಪಾರ್ಟ್ ಮಾಡ್ತಿದ್ದೆ. ಕಟ್ಟಿಂದಿಲ್ಲ ಅಂತ ಒಬ್ಬ ಹಾಸ್ಯ ಪಾತ್ರ, ಅದು ನಮ್ಮ ತಂದೆಯವರೇ ಮಾಡ್ತಾಯಿದ್ರು. ಅವರು ಮಕ್ಕಳೇ ಎಲ್ಲಿರೀ ಅಂತ ಸೈಡ್ನಲ್ಲಿ ಕೂಗ್ತಾಯಿದ್ರೆ ಅವ್ ಅಂತ ತೇಗೋರು. ಅದು ಫಸ್ಟ್ನಲ್ಲಿ ತೆಗೆದಾಗ ಅಬ್ಬಬ್ಬಾ ಇದ್ಯಾವುದಪ್ಪ ಅಬ್ಬು ತಾವು ತೆಗು ಅಂತಿದ್ದೆ. ನಾನು ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ, ಅದಕ್ಕೋಸ್ಕರ ನನ್ನ ಸಣ್ಣ ಸಣ್ಣ ಪಾರ್ಟ್ಗಳನ್ನ ಕೊಡ್ತಾಯಿದ್ರು ನಮ್ಮ ತಂದೆಯವರು. ಹೆಚ್ಚಿಗೆ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ನಮ್ಮಕ್ಕ ಮಾತಾಡೋದ್ರಿಂದ ಧ್ರುವನ್ ಪಾರ್ಟು ಬಹಳ ಹೆಸರುವಾಸಿಯಾಗಿದ್ದರು ನಮ್ಮ ಅಕ್ಕದ್ರಲ್ಲಿ. ಧ್ರುವನ್ ಪಾರ್ಟ್ನಲ್ಲಿ ತಮಿಳು ಕಡೆ ಅಂತೂ ವಾಡಾ ಧ್ರುವ ಅಂತಲೇ ಕರಿತಿದ್ರು. ಬಹಳ ಹೆಸರು ತೊಗೊಂಡ್ವಿ, ನಮ್ಮ ಮಕ್ಕಳಲ್ಲೇ ಹೆಸರು ತೊಗೊಂಡ್ವಿ. ಇವಾಗ ನಮಗೆ ಹಾಗೆ ಮಾಡಿಸಿದ್ದು ಎಷ್ಟು ನಮಗೆ ಎಷ್ಟು ಒಳ್ಳೇದಾಯಿತು ಅಂತ ಹೇಳ್ತೀವಿ. ಮಕ್ಕಳಲ್ಲಿ ನಾವು ಅಯ್ಯೋ ಇವ್ರಿಗೆ ಏನಾದ್ರು ಜ್ವರ ಗಿರ ಬರಬಾರ್ದ, ನಮ್ಮ ತಂದೆಯವ್ರಿಗೆ ಮಲ್ಕೊಳ್ಳೋರು, ಜ್ವರ ಬಂದರೆ ಒತ್ಕೊಂಡು ಆದರೂ ಮಲ್ಕೊಳ್ತಾರೆ ಅಂದ್ಬಿಟ್ಟು. ಯಾಕೆಂದರೆ ನಮಗೆ ಒಳ್ಳೆ ನಿದ್ರೆ ಆ ಟೈಮಲ್ಲಿ ನಾವು ಅಪ್ಪ ಅವ್ರ ಪಕ್ಕ ಮಲ್ಕೊಳ್ತಿದ್ವಿ. ಆವಾಗ ಮುದ್ದಾಡ್ಬಿಟ್ಟು ಏನಮ್ಮ ಆ ಪಾರ್ಟು ಹಾಡಿತ್ತಲ್ಲ ಅದು ಹಾಡಪ್ಪ ಮರಿ ಅಂತ ಹೇಳೋರು. ನನಗೆ ಮೊದಲನೇ ಕೃಷ್ಣಂದು ಬಾರೋ ಬಾರೋ ಬಾಲಕ ರೆಡಿಯ ಅದು ಹಾಡು, ಆ ಹಾಡು ನನಗೆ ಹೇಳ್ಕೊಡೋರು. ಬಾರೋ ಬಾರೋ ಬಾಲಕ ರೆಡಯ್ಯ ಪಾಲನು ಮೊಸರನ್ನು ಪೀರುವ, ಬಾರೋ ಬಾರೋ ಬಾಲಕ ರೆಡಯ್ಯ ಪಾಲನು ಮೊಸರನ್ನು ಪೀರುವ, ಸಾರಿ ಸೇರಿ ಮೀರಿದ ಬಿಸತಳು ಪಾಲನು ಮೊಸರನ್ನು ಪೀರುವ, ಬಾರೋ ಬಾರೋ ಪಾಲಕ ರೆಡಯ್ಯ ಪಾಲನು ಮೊಸರನ್ನು ಪೀರುವ. ಈ ರೀತಿ ಹಾಡುಗಳನ್ನ ನನಗೆ ಹೇಳ್ಕೊಡ್ತಿದ್ರು. ನಮ್ಮ ಅಕ್ಕನಿಗೆ 2ನೇ ಕೃಷ್ಣಂದು ಬಲ ಬಲ ನೀ ನೋಡಲು ಪ್ರಿಯ ಸಖ, ಬಲ ಬಲ ನೀ ನೋಡಲು ಪ್ರಿಯ ಸಖ, ಈ ತಾಳಿ ಅವ್ರು ಕೊಡೋರು. ನಮಗೆ ನಿದ್ರೆ ಅಯ್ಯೋ ಮಲಕಂಡ್ರೆ ಸಾಕಪ್ಪ ಅಂತ ಅಂದ್ರೆ ಆದರೂ ಬಿಡದಲ್ಲೇ ಹೇಳಿಸ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸಿ ಬೇಸ್ ಜಾಣ ಮರಿಗಳು ಅಂತ ಅಂದ್ಬಿಟ್ಟು ಮಲಕಳಿ ಅಂತ ಮಲಗಿಸೋದು. ಇವಾಗ ನಮಗೆ ಒಳ್ಳೆ ಹೆಸರು ಬಂದೇವಲ್ಲ ನಮಗೆ ನೋಡಿ, ನಮ್ಮ ತಂದೆಯವರು ಮಾಡಿದ್ದು ಇವಾಗ ನಮ್ಗೆ ಅನುಭವ ಬರುತ್ತಲ್ಲ ಎಷ್ಟು ಒಳ್ಳೇದಾಯಿತು ಅಂತ. ಹಾಗೆ ನಮ್ಮ ತಂದೆಯವರು ಆ ರೀತಿ ನಮಗೆ ನಾಟಕದಲ್ಲಿ ಸಣ್ಣ ಮಕ್ಕಳಿಂದಲೇ ತರಬೇತಿ ಮಾಡಿದ್ದು. ನಮ್ಗೆ ಆಹಾರ ಊಟ ಉಪಚಾರ ಎಣ್ಣೆ ನೀರು ಇವುಗಳಲ್ಲಿ ನಮ್ಮಮ್ಮ ಅವರನ್ನು ಪಾಠದಾರರೇ. ಆದ್ರೆ ನಮ್ಮ ಪೋಷಣೆ ಮಾಡಬೇಕಲ್ಲ, ನಮ್ಮನ್ನ ಚೆನ್ನಾಗಿ ತಯಾರು ಮಾಡಬೇಕಲ್ಲ, ನಾಟಕಕ್ಕೆ ತಯಾರು ಮಾಡಿದ್ವಿ ನಾಟಕಕ್ಕೆ ತಯಾರಿ. ಆದ್ರಿಂದ ಅವರನ್ನು ನಮಗೆ ಬಹಳ ಚೆನ್ನಾಗಿ ತರಬೇತಿ ಮಾಡಿದ್ರು. ಹುಡುಗರಲ್ಲಿ ಮಕ್ಕಳು ಗಂಡು ಪಾರ್ಟೆ ಮಾಡ್ತಾ ಇದ್ದಿದ್ದು. ಆಮೇಲೆ ಪ್ರೌಢ ಆದಮೇಲೆ ಸಖಿಯರಿಂದ ರಾಣಿ ಪಾರ್ಟ್ಗಳು ಶುರು ಮಾಡಿಕೊಂಡು. ಸಂತೋಷದ ಪ್ರಸಂಗ ಅಂದರೆ ಮೈಸೂರಿನಲ್ಲಿ ದಸರಾ ಟೈಮ್ನಲ್ಲಿ ನಮ್ಮ ಕಂಪ್ನಿ ಎಲ್ಲಿದ್ರೂ ಮೈಸೂರಿಗೆ ಬಂದ್ಬಿಡೋದು ದಸರಾದಲ್ಲಿ. ಆವಾಗ ಅರಮನೆಯೊಳಗೆ ಮಹಾರಾಜರು ನಾಟಕಗಳು ಆಡಿಸೋರು, ಪ್ರತಿಯೊಂದು ನಾಟಕನೂ ಆಡಿಸಿದ್ರು. ಆವಾಗ ಒಂದು ಗುಣಕಲಿ ಅಂತ ಮಹಾತಾಯಿ ಅಂತ ಹೆಸರು ಅದಕ್ಕೆ. ಅದರಲ್ಲಿ ನಾನೊಂದು ಕರಿ ಮೇಕಪ್ ಮಾಡಿಕೊಂಡು ಅದು ಮಾಡ್ತಾಯಿದ್ದೆ ಪಾರ್ಟು. ಸರಿ, ಆಮೇಲೆ ಮುಗಿದ್ಮೇಲೆ ಕೊನೆಯಲ್ಲಿ ಮಹಾರಾಜರು ಹೋಗ್ಬೇಕಾದ್ರೆ ಅವರಿಗೆ ಬಾಗಿಲ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡೋದು ರೂಢಿ. ಅದು ನಾವು ಎಲ್ಲ ಹೋಗಿ ನಿಂತ್ಕೊಂಡು ನಮಸ್ಕಾರ ಮಾಡಿದ್ವಿ. ಆವಾಗ ವೀರಣ್ಣವರೇ ನಿಮ್ಮ ಮಕ್ಕಳು ಬಹಳ ಚೆನ್ನಾಗಿ ಪಾಠ ಮಾಡ್ತಾರೆ, ವೀರಣ್ಣವರೇ ನೀವು ಬಹಳ ಅದೃಷ್ಟವಂತರು ಅಂತ ಹೇಳಿದ್ರು. ನಮಗೆ ನಮಸ್ಕಾರ ಮಾಡಬೇಕು ಅನ್ನೋ ಆಸೆ ಆಗೋಯ್ತು. ಸರಿ, ಆವಾಗ ನಮಸ್ಕಾರ ಮಾಡ್ಬೋದು. ಏ ಬೇಡ ಬೇಡಿ, ಬಣ್ಣ ಕರಿ ಬಣ್ಣ ಕರಿ ಬಣ್ಣ, ಕಾಲಿಗೆ ಮಹಾಸ್ವಾಮಿಗಳಿಗೆ ಕಾಲಿಗೆಲ್ಲ ಬಣ್ಣ ಆಗಿಬಿಡುತ್ತೆ, ಬೇಡ ಬೇಡ ಬೇಡ ಅಂದರು. ಇರಲಿ ಮಾಡಲಿ ವೀರಣ್ಣರೇ ಮಾಡಲಿ ಅಂದರು. ಅವಾಗ ನಮ್ಮ ಭಕ್ತಿಪೂರ್ವಕವಾಗಿ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡಿದಮ್ಮ. ಅದು ಅದರಷ್ಟು ಸಂತೋಷ ನಮಗೆ ಇನ್ಯಾವುದು ಏನು ಕೊಟ್ಟರು ನಮಗೆ ಸಿಗೋದಿಲ್ಲ. ಅವರು ಒಂದು ಪ್ರೀತಿಯಾಗಿ ಬಹಳ ಚೆನ್ನಾಗಿ ಮಾಡಿದ್ರು ಅಂತಂದರೆ ನಮ್ಗೆ ಅದೊಂದು ಹೆಮ್ಮೆ. ಏನು ಕೊಟ್ಟರು ತೃಪ್ತಿ ಇರಲ್ಲಮ್ಮ ನಮಗೆ, ಅವರು ಒಂದು ಮಾತಿನಿಂದ ನಮಗೆ ಅಷ್ಟು ತೃಪ್ತಿ ಆಗ್ಬಿಡೋದು.
0: ಕನ್ನಡ

0: ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಜಿವಿ ಮಾಲತಮ್ಮ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಸರ್ವೋದಯವಾಗಲಿ ಸರ್ವರಲಿ.
0: ಇದು ಸಮಯ, ಇದು ಬೆಳಗು, ಇದು ಭಾವ.
2: ಎಷ್ಟು ವಯಸ್ಸು ನಿನಗೆ?
3: 19 ಒಡೆಯ.
2: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
0: ಸಂದೇಶ
4: ಕೇಳ್ರಪ್ಪ, ಕೇಳ್ರಿ. ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
0: ಸಾವಧಾನ ಸಮಾಧಾನ,
5: ಆ ಪಾತ್ರನೇ ನಮ್ಗೆ ಹೇಳುತ್ತದು. ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
0: ಜಗದ ಜಗುಲಿ ಬಾನುಲಿ ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.
6: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
6: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ.
0: ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ.
7: ವಿವಿಧ ಭಾರತಿ 102.9 ಎಫ್ಎಂ.
8: ಭಾವಗೀತೆಗಳೊಂದಿಗೆ ಸಾಗುವ ಸಮಯದಲ್ಲಿ ಬಿಆರ್ ಛಾಯ ಅವರ ಧ್ವನಿಯಲ್ಲಿ ಜಿಎಸ್ ಶಿವರುದ್ರಪ್ಪ ಅವರ ಒಂದು ರಚನೆಯ ಭಾವಗೀತೆ

7:29:09 ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಹಾಗೆ ನಿಮ್ಮ ಸಂದೇಶಗಳು ನಮ್ಮತ್ತ ಬರೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9483091092 9493091929 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ರವಾನಿಸಬಹುದು. ಹಾಗೆ ನಿಮ್ಮ ಸಲಹೆ ಸೂಚನೆ ಮೆಚ್ಚುಗೆ ಅಭಿಪ್ರಾಯಗಳನ್ನು ಕನ್ನಡ ವಿವಿಧ ಭಾರತಿ @gmail.com ಕಳಿಸಬಹುದು. ಪತ್ರ ಬರಿಬೇಕು ಅಂಥೇಳಿ ಆಸೆ ಇದ್ದರೆ ತಡ ಮಾಡಬೇಡಿ, ಪತ್ರ ಬರದೇ ಬಿಡಿ. ನಿಲಯದ ನಿರ್ದೇಶಕರು ವಿವಿಧ ಭಾರತಿ, ರಾಜಭವನ ರಸ್ತೆ, ಬೆಂಗಳೂರು 5600001.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನ ಅತ್ಯಮೂಲ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪರೀಕ್ಷಾ ಅಕ್ರಮಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯಗಳ ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದ ಅಪರಾಧಗಳ ತನಿಖೆಗೆ ದೆಹಲಿ ಪೊಲೀಸರಿಂದ ವಿಶೇಷ ಕಾರ್ಯಪಡೆ ರಚನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಝಂಡು ಕುಮಾರ್ಗೆ ಕಂಚು. ಹರಾರೆಯಲ್ಲಿಂದು ಎರಡನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ಮುಖಾಮುಖಿ. ವಾರ್ತೆಗಳ ವಿವರ: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರೊಮಾನಿಯಾದ ಬುಕಾರೆಸ್ಟ್ ಯೂನಿವರ್ಸಿಟಿ ಆಫ್ ಎಕನಾಮಿಕ್ ಸ್ಟಡೀಸ್ ಅವರ ವಿಶಿಷ್ಟ ಸಾರ್ವಜನಿಕ ಸೇವೆ, ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಗೆ ಬದ್ಧತೆ ಮತ್ತು ಭಾರತ ರೊಮಾನಿಯಾ ಸಂಬಂಧಗಳನ್ನು ಬಲಪಡಿಸುವಲ್ಲಿ ನೀಡಿದಂತಹ

0: ಕೊಡುಗೆಗಳನ್ನು ಗುರುತಿಸಿ ಗೌರವ ಡಾಕ್ಟರ್ ಹಾನೋರಿಸ್ ಕೌಸಾ ಎಂಬ ಗೌರವ ಬಿರುದನ್ನು ನೀಡಲಾಗಿದೆ. ಗೌರವವನ್ನು ಸ್ವೀಕರಿಸಿದ ರಾಷ್ಟ್ರಪತಿಯವರು ಪ್ರಶಸ್ತಿಯನ್ನು ಭಾರತದ 1.4 ಶತಕೋಟಿ ಜನರಿಗೆ ಅರ್ಪಿಸಿದ್ದಾರೆ ಮತ್ತು ಇದು ಉಭಯ ದೇಶಗಳ ಜನರ ನಡುವಿನ ನಿರಂತರ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶಿಕ್ಷಣವನ್ನು ತಮ್ಮ ಜೀವನದ ಏಕೈಕ ಅತ್ಯಂತ ಪರಿವರ್ತಕ ಶಕ್ತಿ ಎಂದು ಬಣ್ಣಿಸಿದ್ದಾರೆ. ಕಾಲೇಜಿಗೆ ಹಾಜರಾದ ತನ್ನ ಹಳ್ಳಿಯ ಮೊದಲ ಹುಡುಗಿಯಿಂದ ಭಾರತದ ರಾಷ್ಟ್ರಪತಿಯಾಗುವವರೆಗೆ ತಮ್ಮ ಪ್ರಯಾಣವನ್ನು ಸ್ಮರಿಸಿದ ಅವರು, ಶಿಕ್ಷಣವು ಶ್ರೇಷ್ಠ ಸಮಾನತೆ ಮತ್ತು ನ್ಯಾಯಯುತ ಹಾಗೂ ಅಂತರ್ಗತ ಸಮಾಜದ ಖಚಿತ ಅಡಿಪಾಯವಾಗಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನವು ಬುದ್ಧಿವಂತಿಕೆ, ನೈತಿಕತೆ ಮತ್ತು ಸಹಾನುಭೂತಿಯಿಂದ ಮಾರ್ಗದರ್ಶಿಸಲ್ಪಡುತ್ತದೆ ಎಂದು ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ವಿಶ್ವವಿದ್ಯಾಲಯಗಳು ಹೊಂದಿವೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ರೊಮಾನಿಯಾ ನಡುವಿನ ಆಳವಾದ ಸಾಂಸ್ಕೃತಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಬಿಂಬಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 1 ಶತಮಾನದ ಹಿಂದೆ ರವೀಂದ್ರನಾಥ ಟ್ಯಾಗೋರ್ ಅವರು ಬುಕಾರೆಸ್ಟ್ಗೆ ಭೇಟಿ ನೀಡಿದ್ದನ್ನು ಮತ್ತು ರೊಮಾನಿಯನ್ ಕವಿ ಮೇಹೈ ಎಮಿನೆಸ್ಕು ಮತ್ತು ವಿದ್ವಾಂಸ ಮೆರ್ಸಿಯಾ ಎಲಿಯಾಡೆ ಅವರ ಮೇಲೆ ಭಾರತೀಯ ತತ್ವಶಾಸ್ತ್ರದ ಪ್ರಭಾವವನ್ನು ಸ್ಮರಿಸಿದರು. ಜಂಟಿ ಸಂಶೋಧನೆ, ಅಧ್ಯಾಪಕರು ಮತ್ತು ವಿದ್ಯಾರ್ಥಿ ವಿನಿಮಯದ ಮೂಲಕ ಹೆಚ್ಚಿನ ಶೈಕ್ಷಣಿಕ ಸಹಯೋಗವನ್ನು ಅವರು ಪ್ರೋತ್ಸಾಹಿಸಿದರು ಮತ್ತು ಕೃತಕ ಬುದ್ಧಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳು ಸೇರಿದಂತೆ ರೊಮಾನಿಯಾಕ್ಕೆ ಐಟಿಇಸಿ ತರಬೇತಿ ಸ್ಲಾಟ್ಗಳ ಸಂಖ್ಯೆಯನ್ನು ಭಾರತವು ದ್ವಿಗುಣಗೊಳಿಸಿದೆ ಎಂದು ಘೋಷಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆಯನ್ನು ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸಂಸತ್ ಭವನದ ಸಂಕೀರ್ಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯು ಕರಡು ಮಸೂದೆಗೆ ಅನುಮೋದನೆ ನೀಡಿದೆ. ಪ್ರಸ್ತಾವಿತ ಶಾಸನವನ್ನು ಮುಂದಿನ ವಾರ ಸಂಸತ್ತಿನಲ್ಲಿ ಪರಿಚಯಿಸುವ ನಿರೀಕ್ಷೆ ಇದೆ ಎಂದು ಮೂಲಗಳು ತಿಳಿಸಿವೆ. ಕಾಗದ ಸೋರಿಕೆ ಪ್ರಕರಣಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳುವ ನಿಬಂಧನೆಗಳೊಂದಿಗೆ ಮಸೂದೆಯನ್ನು ತರುವುದಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ವಿಡಿಯೋ ಸಂದೇಶದಲ್ಲಿ ಘೋಷಣೆ ಮಾಡಿದ್ದರು. ಈ ನಡುವೆ ಗಂಭೀರ ಪರೀಕ್ಷಾ ಸುಧಾರಣೆಗಳನ್ನು ತರುವ ಪ್ರಮುಖ ಪ್ರಯತ್ನದಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ 47 ಅಧಿಕಾರಿಗಳನ್ನು ಸೇವೆಯಿಂದ ವಜಾಗೊಳಿಸಿದೆ. ಮೂಲಗಳ ಪ್ರಕಾರ ಈ ಕೆಲವು ಅಧಿಕಾರಿಗಳ ವಿರುದ್ಧ ಕಾನೂನು ಮತ್ತು ಕ್ರಿಮಿನಲ್ ಕ್ರಮಗಳನ್ನು ಸಹ ತೆಗೆದುಕೊಳ್ಳಲಾಗುವುದು. ಇದು ಕಾಗದ ಸೋರಿಕೆಯ ಬಗ್ಗೆ ವಿವಾದದಲ್ಲಿರುವಂತಹ ಎನ್ಟಿಎಯ ಸಂಪೂರ್ಣ ಕೂಲಂಕುಷ ಪರಿಶೀಲನೆಯ ಭಾಗವಾಗಿದೆ. ಸಾರ್ವಜನಿಕ ಪರೀಕ್ಷೆಗಳು ಕಾಯ್ದೆ 2024 ಅಡಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಇತರ ಪರೀಕ್ಷೆಗೆ ಸಂಬಂಧಿಸಿದ ಅಪರಾಧಗಳಿಗೆ ಸಂಬಂಧಿಸಿದಂತಹ ಅಪರಾಧಗಳನ್ನು ತನಿಖೆ ಮಾಡಲು ದೆಹಲಿ ಪೊಲೀಸರು ವಿಶೇಷ ಕಾರ್ಯಪಡೆ ಎಸ್ಟಿಎಫ್ ಅನ್ನು ರಚಿಸಿದ್ದಾರೆ. ವಿವಿಧ ಅಧಿಕಾರಿಗಳು ನಡೆಸುವ ಸಾರ್ವಜನಿಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಅಪರಾಧಗಳ ಬಗ್ಗೆ ತ್ವರಿತ ವೃತ್ತಿಪರ ಮತ್ತು ಸಮಗ್ರ ತನಿಖೆಯನ್ನು ನಡೆಸುವ ಜವಾಬ್ದಾರಿಯನ್ನು ಕಾರ್ಯಪಡೆ ಹೊಂದಿರುತ್ತದೆ ಎಂದು ದೆಹಲಿ ಪೊಲೀಸರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇವುಗಳಲ್ಲಿ ಕೇಂದ್ರ ಲೋಕಸೇವಾ ಆಯೋಗ, ಸಿಬ್ಬಂದಿ ಆಯ್ಕೆ ಆಯೋಗ, ರೈಲ್ವೆ ನೇಮಕಾತಿ ಮಂಡಳಿಗಳು, ಬ್ಯಾಂಕಿಂಗ್ ಸಿಬ್ಬಂದಿ ಆಯ್ಕೆ ಸಂಸ್ಥೆ, ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಮತ್ತು ಕೇಂದ್ರ ಸರ್ಕಾರದ ಸಚಿವಾಲಯಗಳು ಅಥವಾ ಇಲಾಖೆಗಳು ಮತ್ತು ಸಿಬ್ಬಂದಿ ನೇಮಕಾತಿಗಾಗಿ ಅವುಗಳ ಲಗತ್ತಿಸಲಾದ ಮತ್ತು ಅಧೀನ ಕಚೇರಿಗಳು ಸೇವೆ. ತನಿಖೆಯ ಜೊತೆಗೆ ಅಂತಹ ಪ್ರಕರಣಗಳಲ್ಲಿ ವಿಚಾರಣೆಗಳನ್ನು ದಿನನಿತ್ಯದ ಆಧಾರದ ಮೇಲೆ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಲು ತ್ವರಿತ ಕಾನೂನು ಕ್ರಮಕ್ಕೆ ಅನುಕೂಲವಾಗುವಂತೆ ಎಸ್ಟಿಎಫ್ ಪ್ರಾಸಿಕ್ಯೂಟಿಂಗ್ ಏಜೆನ್ಸಿಗಳ ಜೊತೆಗೆ ಪರಿಣಾಮಕಾರಿ ಸಮನ್ವಯವನ್ನು ಖಚಿತಪಡಿಸುತ್ತದೆ. ವಿಶೇಷ ಕಾರ್ಯಪಡೆಯ ನೇತೃತ್ವವನ್ನು ಅಪರಾಧ ವಿಭಾಗದ ಉಪ ಪೊಲೀಸ್ ಆಯುಕ್ತರು ವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ವಿಡಿಯೋವನ್ನು ಅನುಸರಿಸಿದಂತಹ ಪ್ರತಿಕ್ರಿಯೆ ಮತ್ತು ಸಲಹೆಗಳಿಗಾಗಿ ದೇಶದ ಯುವ ಜನತೆಗೆ ಧನ್ಯವಾದ ಅರ್ಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಯುವ ಜನತೆಯ ಅಗಾಧ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವಿಡಿಯೋ ಈಗ 303 ದಶಲಕ್ಷಕ್ಕೂ ಹೆಚ್ಚು ವೀಕ್ಷಣೆಗಳನ್ನು ದಾಟಿದೆ. ಇದು ಮೊದಲ 24 ಗಂಟೆಗಳಲ್ಲಿ ಅತಿ ಹೆಚ್ಚು ವೀಕ್ಷಿಸಿದ ರೀಲ್ ಆಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು

ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಜನರಲ್ ಮ್ಯಾನೇಜರ್ ಮಟ್ಟದಲ್ಲಿ ಹಿರಿಯ ವೃತ್ತಿಪರ ನೇಮಕಾತಿಗಳ ಗುಂಪಿಗೆ ಜಾಹೀರಾತುಗಳನ್ನು ನೀಡಿದೆ. ಇದು ಕೇಂದ್ರ ಲೋಕಸೇವಾ ಆಯೋಗದ ಪ್ರತಿಭಾ ಸೇತು ಪೋರ್ಟಲ್ ಮೂಲಕ 16 ಯುವ ವೃತ್ತಿಪರರ ಪ್ರವೇಶವನ್ನು ಸಹ ತೆರೆದಿದೆ. ಈ ಕ್ರಮಗಳು ಪ್ರೊಫೆಸರ್ ಕೆ ರಾಧಾಕೃಷ್ಣನ್ ಅಧ್ಯಕ್ಷತೆಯ ಉನ್ನತ ಮಟ್ಟದ ತಜ್ಞರ ಸಮಿತಿಯ ಶಿಫಾರಸುಗಳಿಗೆ ಅನುಗುಣವಾಗಿ ಜಾರಿಗೆ ತರಲಾಗುತ್ತಿರುವಂತಹ ಏಜೆನ್ಸಿಯ ಸಾಂಸ್ಥಿಕ ಪುನರ್ ನಿರ್ಮಾಣದಲ್ಲಿ ಮೊದಲ ದೃಢವಾದ ಹೆಜ್ಜೆಯನ್ನು ಪ್ರತಿನಿಧಿಸುತ್ತವೆ ಎಂದು ಎನ್ಟಿಎ ಹೇಳಿಕೆಯಲ್ಲಿ ತಿಳಿಸಿದೆ. ಎನ್ಟಿಎ ಗುತ್ತಿಗೆ ಮೇಲೆ ಜನರಲ್ ಮ್ಯಾನೇಜರ್ ಹುದ್ದೆಗಳಿಗೆ 4 ಹುದ್ದೆಗಳನ್ನು ಸೂಚಿಸಿದೆ. ಪ್ರತಿಯೊಂದು 3 ವರ್ಷಗಳ ಆರಂಭಿಕ ಅವಧಿಗೆ ಜನರಲ್ ಮ್ಯಾನೇಜರ್, ಮೌಲ್ಯಮಾಪನ ಸಂಶೋಧನೆ ಮತ್ತು ಅಭಿವೃದ್ಧಿ ಮತ್ತು ಸೈಕೋಮೆಟ್ರಿಕ್ಸ್, ಎನ್ಟಿಎ ಶೈಕ್ಷಣಿಕ ಮತ್ತು ಮಾಪನ ವಿಜ್ಞಾನ ಕಾರ್ಯಕ್ರಮದ ಮುಖ್ಯಸ್ಥರು ಆಗಿರುತ್ತಾರೆ. ಗ್ಲಾಸ್ಕೋದಲ್ಲಿ ನಡೆದಂತಹ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇಂದು ಮುಂಜಾನೆ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಫೈನಲ್ನಲ್ಲಿ ಜಂಡು ಕುಮಾರ್ ಕಂಚಿನ ಪದಕ ಗೆಲ್ಲುವ ಮೂಲಕ ಭಾರತ ಪದಕ ಪಟ್ಟಿಯಲ್ಲಿ ಖಾತೆ ತೆರೆದಿದೆ. ಬಿಹಾರದ ನಳಂದಾ ಜಿಲ್ಲೆ ಮೂಲದ ಜಂಡು ತಮ್ಮ ಎರಡನೇ ಪ್ರಯತ್ನದಲ್ಲಿ 190 ಕೆಜಿ ಭಾರ ಎತ್ತುವ ಮೂಲಕ 130.9 ಅಂಕಗಳನ್ನು ಗಳಿಸಿ ಉತ್ತಮ ಪ್ರದರ್ಶನವನ್ನು ನೀಡಿದರು. 196 ಕೆಜಿ ಅವರ ಅಪ್ರತಿಮ ಅಂತಿಮ ಪ್ರಯತ್ನವು ಬರ್ಮಿಂಗ್ಹ್ಯಾಮ್ 2022ರಲ್ಲಿ ಸ್ಥಾಪಿಸಲಾದ ಕಾಮನ್ವೆಲ್ತ್ ಕ್ರೀಡಾಕೂಟದ ದಾಖಲೆಯನ್ನು ಮುರಿಯಬಹುದಿತ್ತು. ಆದರೆ ಅವರು ಲಿಫ್ಟ್ ಅನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಇದಕ್ಕೂ ಮೊದಲು ಭಾರತವು ಲೈಟ್ ವೈಟ್ ಸ್ಪರ್ಧೆಗಳಲ್ಲಿ ಪದಕಗಳನ್ನು ಕಳೆದುಕೊಂಡಿತು. ಪುರುಷರ ಲೈಟ್ ವೈಟ್ ಫೈನಲ್ನಲ್ಲಿ ಅಶೋಕ್ ಮಲ್ಲಿಕ್ 200 ಕೆಜಿ ವೈಯಕ್ತಿಕ ಅತ್ಯುತ್ತಮ ಭಾರ ಎತ್ತುವ ಮೂಲಕ 4ನೇ ಸ್ಥಾನವನ್ನು ಪಡೆದರೆ ಪರಮ್ಜೀತ್ ಕುಮಾರ್ 7ನೇ ಸ್ಥಾನ ಪಡೆದರು. ಮಹಿಳೆಯರ ವಿಭಾಗದಲ್ಲಿ ಜಸ್ಪ್ರೀತ್ ಕೌರ್ 6ನೇ ಸ್ಥಾನ, ಸುಮನ್ ದೇವಿ 7ನೇ ಸ್ಥಾನವನ್ನು ಪಡೆದರು. ಕಸ್ತೂರಿ ರಾಜಮಣಿ ಹೆವಿ ವೈಟ್ ಫೈನಲ್ನಲ್ಲಿ ನಿರಾಸೆ ಕಂಡರು. ಜಂಡುಕುಮಾರ್ ಅವರ ಕಂಚಿನ ಪದಕ ಒಂದು ದೊಡ್ಡ ಸಾಧನೆಯಾಗಿದೆ. ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಪೋಲಿಯೋವನ್ನು ಜಯಿಸಿದರು ಮತ್ತು ತಮ್ಮ ಕುಟುಂಬಕ್ಕೆ ಸಹಾಯ ಮಾಡುವಾಗ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಿದರು. ಶಕ್ತಿ, ತರಬೇತಿ ಮತ್ತು ಪ್ಯಾರಾ ಪವರ್ ಲಿಫ್ಟಿಂಗ್ಗೆ ಅವರ ಸಮರ್ಪಣೆಯು ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಲು ಸಹಾಯ ಮಾಡಿದೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಇಂದು ನಡೆಯಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಸಂಜೆ 4:30 ಆರಂಭವಾಗಲಿದೆ. ಗುರುವಾರ ನಡೆದ ಆರಂಭಿಕ ಪಂದ್ಯದಲ್ಲಿ 7 ವಿಕೆಟ್ಗಳ ಪ್ರಬಲ ಗೆಲುವಿನ ನಂತರ ಪ್ರವಾಸಿ ತಂಡವು ಸರಣಿಯಲ್ಲಿ 1-0 ಮುನ್ನಡೆ ದಾಖಲಿಸಿದ್ದಾರೆ. 126 ರನ್ಗಳ ಗುರಿಯನ್ನು ಬೆನ್ನತ್ತಿದಂತಹ ಭಾರತ ಯುವ ಆರಂಭಿಕ ಬ್ಯಾಟರ್ ವೈಭವ್ ಸೂರ್ಯವಂಶಿ ಅವರ 19 ಎಸೆತಗಳಲ್ಲಿ ಸ್ಫೋಟಕ 50 ರನ್ ನೆರವಿನಿಂದ ಕೇವಲ 13.2 ಓವರ್ಗಳಲ್ಲಿ ಗುರಿಯನ್ನು ತಲುಪಿತು. 15 ವರ್ಷದ ವೈಭವ್ ಪುರುಷರ ಟಿ20 ಮಾದರಿಯಲ್ಲಿ ಅರ್ಧಶತಕ ಗಳಿಸಿ ನೂತನ ದಾಖಲೆಯನ್ನು ಸೃಷ್ಟಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನ ಅತ್ಯಮೂಲ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪರೀಕ್ಷಾ ಅಕ್ರಮಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯಗಳ ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಪ್ರಶ್ನೆಪತ್ರಿಕೆ ಸೋರಿಕೆ ಸಂಬಂಧಿಸಿದ ಅಪರಾಧಗಳ ತನಿಖೆಗೆ ದೆಹಲಿ ಪೊಲೀಸರಿಂದ ವಿಶೇಷ ಕಾರ್ಯಪಡೆ ರಚನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಜಂಡುಕುಮಾರ್ಗೆ ಕಂಚು. ಹರಾರಿಯಲ್ಲಿಂದು 2ನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00. ವಿವಿಧ ಭಾರತಿ 102.9.

ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆಯ ಈ ಭಾವಗೀತೆ ಹಾರಿತೇನೆ ಹೃದಯ ಭೃಂಗ.

ಮೈಸೂರು ಆನಂದ ಸ್ವಾಮಿಯವರ ಧ್ವನಿಯಲ್ಲಿ ಒಂದು ಭಕ್ತಿ ಭಾವಗೀತೆಯನ್ನು ಕೇಳಿದ್ರಿ. ಕಾರ್ಯಕ್ರಮದೊಂದಿಗೆ ನಮ್ಮ ಜೊತೆಯಾಗಿ ಯಾರ್ಯಾರಿದ್ದಾರೆ ಅಂಥೇಳಿ ಒಮ್ಮೆ ನೋಡುವ. ಬೀದರ್ ಗಣೇಶ್ ನಗರದಿಂದ ಮುದ್ದ ಮಹೇಶ್, ಗಣೇಶ್ ರಶ್ಮಿ, ಶಾಂಭವಿ ಅವರ ಸಂದೇಶ ಕಳಿಸಿದ್ದಾರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂಥೇಳಿ ಗುಡ್ ಮಾರ್ನಿಂಗ್ ಅಂತ ಕೂಡ ಹೇಳಿದ್ದಾರೆ. ಕೌಸಲ್ಯ ಬನಶಂಕರಿಯಿಂದ ಗುಡ್ ಮಾರ್ನಿಂಗ್ ವಿವಿಧ ಭಾರತಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಶಿವಗಂಗಾ ಹೆಬ್ಬಾಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಮುಂಜಾನೆ ಕಾರ್ಯಕ್ರಮವನ್ನು ಎಲ್ಲ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀನಿ, ಧನ್ಯವಾದಗಳು ಸರ್. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ ಅಂತೇಳಿ ಹೇಳ್ತಾ ಇದ್ದಾರೆ. ಕವಿತಾ, ಭಾಗ್ಯಲಕ್ಷ್ಮಿ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಕನ್ನಡ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ನಾದೋಪಾಸನೆ ಕಾರ್ಯಕ್ರಮ ತುಂಬ ಖುಷಿ ಕೊಡ್ತಾ ಇದೆ, ಧನ್ಯವಾದಗಳು ಅಂಥೇಳಿ ಎಸ್ ಜಗದೀಶ್ವರಾಚಾರ್ಯ ಮಹಾಲಕ್ಷ್ಮಿ ಲೇಔಟ್ನಿಂದ ಹೇಳ್ತಾ ಇದ್ದಾರೆ. ಅನಂತಕುಮಾರ್ ಅರಸ್ ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿ ಗುಡ್ ಮಾರ್ನಿಂಗ್ ಅಂತೇಳಿ ಹೇಳ್ತಾ ಇದ್ದಾರೆ. ದೇವರಾಜ್ ಕಿಲಾರಿ, ದರ್ಶನ್ ಕಿಲಾರಿ ಮತ್ತು ಮನೆಯವರ ಸಂದೇಶ ನಮ್ಮ ಹತ್ರ ಬಂದಿದೆ. ಬೆಳಗಿನ ಪ್ರೀತಿಯ ಶುಭಾಶಯಗಳು ಅನುದಿನದ ಸಂಗಾತಿ ವಿವಿಧ ಭಾರತಿಗೆ ಅಂಥೇಳಿ ಎಸ್ ರಾಜು ಚಿಕ್ಕಅಂಕನಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ಮಾದನ ಹಿಪ್ಪರಿಗೆಯ ಶಿವಲಿಂಗಪ್ಪ ಭದ್ರೆ ಮತ್ತು ಮನೆಯವರ ಸಂದೇಶ ಹೇಳ್ತಾ ಇದೆ. ಎಲ್ಲ ಭಕ್ತಿಗೀತೆಗಳು ಮನ ಮುಟ್ಟುವಂತೆ ಮೂಡಿ ಬಂತು ಸರ್, ಧನ್ಯವಾದಗಳು ಅಂಥೇಳಿ ನಾಗರಾಜ್ ಕುಡೆಕಲ್ ಗಂಗಾವತಿಯಿಂದ ಹೇಳ್ತಾ ಇದ್ದಾರೆ. ವಿಶ್ರಾಂತಿ ಪಡೆದ ದೇಹಕ್ಕೆ ಮನಸ್ಸಿಗೆ ಭಕ್ತಿಗೀತೆಗಳ ದಿವ್ಯೌಷಧವನ್ನು ನೀಡ್ತಾ ಇದೆ ನಾದೋಪಾಸನೆ ಕಾರ್ಯಕ್ರಮ, ತುಂಬ ಖುಷಿ ಕೊಡ್ತಾ ಇದೆ, ಧನ್ಯವಾದಗಳು ಅಂಥೇಳಿ ಎನ್ ಆರ್ ಕೃಷ್ಣಮೂರ್ತಿ ಅರಸಿಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಧು ಜಯ ಚಿತ್ರದುರ್ಗದಿಂದ, ಪ್ರಶಾಂತ್ ಸ್ನೇಹ ಆರ್ಯ ಧೀಮಂತ್ ಮಯೂರ್ ನಗರ ತುಮಕೂರಿನಿಂದ, ಬನಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ್ ಅವರ ಸಂದೇಶ ನಮ್ಮ ಹತ್ರ ಬಂದಿದೆ. ನಾದೋಪಾಸನೆಯಲ್ಲಿ ರತ್ನಮಂಜರಿ ಚಿತ್ರದ ಒಂದು ಭಕ್ತಿಗೀತೆಗಳನ್ನು ಪ್ರಸಾರ ಮಾಡಿದ್ರಿ, ತುಂಬ ಖುಷಿ ಕೊಡ್ತು ಅಂಥೇಳಿ ರಾಜಾಜಿನಗರದ ಚಂದ್ರಮತಿ ಪ್ರಕಾಶ್ ಹೇಳ್ತಾ ಇದ್ದಾರೆ. ಅಕ್ಷಯ ಪಾರ್ಕ್ ಹುಬ್ಬಳ್ಳಿಯಿಂದ ಹನುಮಂತಪ್ಪ ಹುಲಗಮ್ಮನವರ ಸಂದೇಶ ನಮ್ಮ ಹತ್ರ ಬಂದಿದೆ. ಪಿ ಬಿಂದುಮತಿ ಯಲಹಂಕದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೊಗ್ಗು ಅರಳಿದಂತೆ ದುಂಬಿ, ಮಕರಂದವನ್ನು ಹೇರಿದಂತೆ ಕೋಗಿಲೆ, ಹಾಡಿದಂತೆ ಜಿಂಕೆಗಳು, ನೆಗೆ ನೆಗೆದು ಹರ್ಷದಿಂದ ಓಡಾಡುವಂತೆ ಮುಂಜಾನೆಯಿಂದ ಕಾರ್ಯಕ್ರಮವನ್ನು ಆಲಿಸಿ ಅಷ್ಟೇ ಖುಷಿಯಾಯಿತು, ಹೃತ್ಪೂರ್ವಕ ಧನ್ಯವಾದಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಮಳೆ ಬರದಲೇ ಇದ್ದರೂ ಕೂಡ ನೀವು ಮುಂಗಾರಿನ ಅಭಿಷೇಕಕ್ಕೆ ಗಿದ್ಗಿಗಳನ್ನು ಹಾಡು ಹಾಕ್ಬಿಟ್ರಿ, ಮಳೆದೇ ನಿಂತು ಹೋಗ್ಬಿಡ್ತು, ಏನಪ್ಪ ಮಾಡೋದು ಅಂತೇಳಿ ಸೌಭಾಗ್ಯ ಹೇಳ್ತಾರೆ ರಾಜಾನುಕುಂಟೆಯಿಂದ. ಹಾ, ಮಳೆ ಮುಂಗಾರಿನ ಅಭಿಷೇಕ ಗೀತೆಯನ್ನು ಕೇಳಾದರೂ ಮಳೆ ಬರಲಿ ಅನ್ನೋ ಒಂದು ಆಶೆ ನಮ್ಮದು, ಆಶಾಭಾವದೊಂದಿಗೆ ಸಾಗ್ತಾ ಇದ್ದೀವಿ ಜೀವನ, ಅಷ್ಟೇ ಆಶಾಭಾವದೊಂದಿಗೆ ಇರಬೇಕಷ್ಟೇ. ಭಾವಗೀತೆಗಳ ಕಾರ್ಯಕ್ರಮ ಅಂತೂ ತುಂಬ ಚೆನ್ನಾಗೇ ಮೂಡಿ ಬಂತು, ಧನ್ಯವಾದಗಳು ಅಂಥೇಳಿ ಮಲ್ಲಿಕಾರ್ಜುನ್ ದೊಡ್ಡಮನೆ ಬಾಗಲಕೋಟೆ ಗುಳೇದಗುಡ್ಡದಿಂದ ಹೇಳ್ತಾ ಇದ್ದಾರೆ. ಕಲ್ಯಾಣ್ ಕುಮಾರ್ ಗವಾಯಿ ಗೊರವೆಗುಂಡಿಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರು ಕೂಡ ಗುಡ್ ಮಾರ್ನಿಂಗ್ ಅಂತೇಳಿ ಹೇಳ್ತಾ ಇದ್ದಾರೆ. ರಾಣಿಯವ್ರ ಸಂದೇಶ ನಮ್ಮ ಹತ್ರ ಬಂದಿದೆ. ಮುಂಗಾರಿನ ಅಭಿಷೇಕಕ್ಕೆ ಹಾಗೂ ಬರ್ತಿಹನೇ ನೋಡಿ ವಾರ್ಜ್ಯಲೋಚನ ಸುಂದರ ಭಾವಗೀತೆಗಳ ಪ್ರಸಾರಕ್ಕೆ ನಿಲಯಕ್ಕೆ ಧನ್ಯವಾದಗಳು ಅಂತೇಳಿ ಹೇಳಿದರು. ಗೀತಾ ಜೋಶಿ ಅವರ ಸಂದೇಶ ನಮ್ಮ ಹತ್ರ ಬಂದಿದೆ. ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ, ಶುಭೋದಯ ವಿವಿಧ ಭಾರತಿಗೆ ನಾದೋಪಾಸನೆ ಕಾರ್ಯಕ್ರಮ ಹಾಗೂ ಕನ್ನಡ ರತ್ನ ಭಂಡಾರ ಭಾವಗೀತೆಗಳು ತುಂಬ ಖುಷಿ ಕೊಡ್ತು ಅಂಥೇಳಿ ಮಮತಾ ಮೇಘ ಧ್ರುವ ಭಟ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದರೆ. ತೀರ್ಥೇಶ್ ಅವರ ಸಂದೇಶ ನಮ್ಮ ಹತ್ರ ಬಂದಿದೆ. ರಾಜು, ರತ್ನ, ಪೂಜಾ, ವರ್ಣಿಕಾ, ಹೇಮಾ, ಶಶಿಕುಮಾರ್ ಚಿತ್ರದುರ್ಗದಿಂದ, ಗೊರಗುಂಟೆಪಾಳ್ಯದಿಂದ ನವೀನ್ ಅವರ ಸಂದೇಶ ನಮ್ಮ ಹತ್ರ ಬಂದಿದೆ. ಮೈಸೂರು ಅನಂತಸ್ವಾಮಿ ಅವರ ಭಾವಗೀತೆಗಳು, ನೀನು ಯಾಕೋ ನಿನ್ನ ಹಂಗೆ ಹಾಕೋ ಹಾಡು ತುಂಬ ಸೂಪರ್ ಆಗಿತ್ತು ಅಂಥೇಳಿ ಮಮತಾ ರಘು ಕಡೂರಿನಿಂದ ಹೇಳ್ತಾ ಇದ್ದಾರೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಸರ್ಕಾರ ತೆಗೆದುಕೊಳ್ಳಲಿರುವ ಕಠಿಣ ಕ್ರಮಗಳಿಗೆ ದೇಶದ ಯುವ ಪೀಳಿಗೆ ತೋರಿರುವ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಎರಡನೇ ವಿಡಿಯೋ ಸಂದೇಶದಲ್ಲಿ ಈ ಕುರಿತು ಮಾತನಾಡಿರುವ ಅವರು, ಯುವಕರ ಅಭಿಪ್ರಾಯಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ ಎಂದು ಹೇಳಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯನ್ನು ಸಂಪೂರ್ಣ ಪಾರದರ್ಶಕವಾಗಿ ಮುಂದುವರೆಸುವಲ್ಲಿ ಯುವ ಜನತೆಯ ನಿರಂತರ ಸಂವಾದ ಅಗತ್ಯ ಎಂದು ಪ್ರಧಾನಿ ಹೇಳಿದ್ದಾರೆ. ತಡರಾತ್ರಿ ಹಂಚಿಕೊಂಡ ವಿಡಿಯೋ ಮೂಲಕ ಯುವ ಸಮುದಾಯದ ಜೊತೆಗೆ ನೇರವಾಗಿ ಸಂಪರ್ಕ ಸಾಧಿಸಲು ಸಾಧ್ಯವಾಯಿತು ಎಂದು ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರೊಮಾನಿಯಾದ ಬುಕಾರೆಸ್ಟ್ ಯೂನಿವರ್ಸಿಟಿ ಆಫ್ ಎಕನಾಮಿಕ್ ಸ್ಟಡೀಸ್ ಅವರ ವಿಶಿಷ್ಟ ಸಾರ್ವಜನಿಕ ಸೇವೆ, ಶಿಕ್ಷಣ ಮತ್ತು ಸಾಮಾಜಿಕ ಸೇವೆ ಬದ್ಧತೆ ಮತ್ತು ಭಾರತ ರೊಮಾನಿಯಾ ಸಂಬಂಧಗಳನ್ನು ಬಲಪಡಿಸುವಲ್ಲಿ ನೀಡಿದಂತಹ ಕೊಡುಗೆಯನ್ನು ಗುರುತಿಸಿ ಹಾನೋರೇಸ್ ಕೌಸಾ ಎಂಬ ಗೌರವ ಡಾಕ್ಟರೇಟ್ ಬಿರುದನ್ನು ನೀಡಲಾಗಿದೆ. ಸಾರ್ವಜನಿಕ ಪರೀಕ್ಷೆಗಳು ಕಾಯ್ದೆ 2024 ಅಡಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಇತರ ಪರೀಕ್ಷೆಗೆ ಸಂಬಂಧಿಸಿದ ಅಪರಾಧಿಗಳಿಗೆ ಸಂಬಂಧಿಸಿದ ಅಪರಾಧಗಳನ್ನು ತನಿಖೆ ಮಾಡಲು ದೆಹಲಿ ಪೊಲೀಸರು ವಿಶೇಷ ಕಾರ್ಯಪಡೆ ಎಸ್ಟಿಎಫ್ ಅನ್ನು ರಚಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದ್ದು, ನಿನ್ನೆಯವರೆಗೆ 931,618 ಗಣತಿ ನಮೂನೆಗಳನ್ನು ಗಣಕೀಕರಿಸಿ ಶೇ.87.11% ಗುರಿ ಸಾಧಿಸಲಾಗಿದೆ ಎಂದು ಜಿಲ್ಲಾಡಳಿತ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಿದೆ. ರಾಯಚೂರು ಜಿಲ್ಲೆಯಲ್ಲಿ ಕೆಪಿಎಂಇ ಕಾಯ್ದೆಯಡಿ ನೋಂದಾಯಿಸದ ಅಥವಾ ನಿಯಮ ಉಲ್ಲಂಘಿಸಿ ಕಾರ್ಯನಿರ್ವಹಿಸುತ್ತಿರುವಂತಹ ನಕಲಿ ವೈದ್ಯರು, ಆಸ್ಪತ್ರೆಗಳು ಮತ್ತು ವ್ಯಸನಮುಕ್ತ ಕೇಂದ್ರಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಗ್ಲಾಸ್ಕೋದಲ್ಲಿ ನಡೆದಂತಹ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿಂದು ಮುಂಜಾನೆ ಪುರುಷರ ಹೆವಿ ವೆಯ್ಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಫೈನಲ್ನಲ್ಲಿ ಜಂಡ್ ಕುಮಾರ್ ಕಂಚಿನ ಪದಕ ಗೆಲ್ಲುವ ಮೂಲಕ ಭಾರತ ಪದಕ ಪಟ್ಟಿಯಲ್ಲಿ ಖಾತೆ ತೆರೆದಿದೆ. ಬಿಹಾರದ ನಳಂದಾ ಜಿಲ್ಲೆ ಮೂಲದ ಜಂಡು ತಮ್ಮ ಎರಡನೇ ಪ್ರಯತ್ನದಲ್ಲಿ 190 kg ಭಾರ ಎತ್ತುವ ಮೂಲಕ 130.9 ಅಂಕಗಳನ್ನು ಗಳಿಸಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಎಕ್ಸ್ಕ್ಯೂಸ್ ಮೀ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಆರ್ ಪಿ ಪಟ್ನಾಯಕ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿತ್ತು. ಬಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಆರ್ ಪಿ ಪಟ್ನಾಯಕ್ ಅವರ ಸ್ವರ ಸಂಯೋಜನೆ ಇತ್ತು. ಸಾಂಗ್ಲಿಯರ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ನರಮನೆ. ನಮಸ್ಕಾರ, ನಾನು ನಿಮ್ಮ ಜೋಗಿ ಸುನೀತಾ. ವಿವಿಧ ಭಾರತಿಯನ್ನ ನಾನು ಪ್ರತಿದಿನ ಕೇಳ್ತಾ ಇರ್ತೀನಿ. ವಿವಿಧ ಭಾರತಿಯಲ್ಲಿ ಪ್ರಸಾರ ಆಗುವಂತಹ ಹಳೆ ಚಿತ್ರಗೀತೆಗಳು, ಹೊಸ ಚಿತ್ರಗೀತೆಗಳು ನನಗೆ ಬಹಳ ಇಷ್ಟ ಆಗುತ್ತೆ. ನೀವು ಕೇಳಿ ಆನಂದಿಸಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಯಾಕಮ್ಮ ಮುಖ ಬಾಡ್ಸ್ಕೊಂಡಿದ್ದೀಯಾ? ಅಪ್ಪ ಇನ್ನು ಮನೆಗೆ ಬಂದಿಲ್ಲ ಅಂತಾನಾ?
2: ಏನ್ ಹೇಳಿ, ಗಂಡ ಕುಡುಕನಾದ್ರೆ ಇಷ್ಟೇ, ಎಲ್ಲ ಕುಡುಕರ ಕುಟುಂಬಗಳ ಪಾಡು ಇಷ್ಟೇ.
3: ಸರ್ಸಕ ಸರ್ಸಕ, ನಿನ್ ಗಂಡ ಕುಡ್ದು ನಡೀಕಾಗದೆ ರೋಡ್ನಾಗೆ ಬಿದ್ದೋಗ್ಬಿಟ್ಟವನೆ.
4: ಅಯ್ಯೋ, ದಿನ ಇದೇ ಗೋಳಗಾಯ್ತು ಕಣ್ಣಣ್ಣ. ಕುಡ್ತ ಬಿಡಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದೆ, ನೀರಲ್ಲಿ ಹೋಮ ಮಾಡ್ದಂಗ ಆಗೋಯ್ತು.
3: ಅಯ್ಯೋ ಅಕ್ಕ, ಆಮೇಲೆ ಗೋಳಾಡುವಂತೆ, ಬೇಗ ಬಾ ಮನೆ ಕರ್ಕೊಂಡ್ ಬರೋಣ ಈಗ್ಲೇ.
4: ಏ ಬಿಡಣ, ಅಲ್ಲೇ ಬಿದ್ದಿರ್ಲಿ, ಕುಡ್ತಾನು ಬಿಡಕ್ಕಿಲ್ಲ. ಬಿಡು ಅಂದ್ರೆ ನಮ್ಗೆ ಬಡಿಯಕ್ ಬತ್ತಾನೆ.
5: ನೆನಪಿಡಿ ಬಂಧುಗಳೇ, ಮದ್ಯಪಾನದಿಂದ ಹಣವೂ ನಷ್ಟ, ಆರೋಗ್ಯವೂ ನಷ್ಟ, ಕೌಟುಂಬಿಕ ನೆಮ್ಮದಿಯೂ ಹಾಳು. ಮದ್ಯಪಾನ ದುರಂತಗಳ ಸರಮಾಲೆಯನ್ನೇ ಸೃಷ್ಟಿಸಬಲ್ಲದು. ಸುಖಮಯ ಜೀವನಕ್ಕಾಗಿ ಮದ್ಯಪಾನವನ್ನು ತ್ಯಜಿಸುವುದೇ ಲೇಸು.
6: ಎಂಟು ಗಂಟೆ 15 ನಿಮಿಷಕ್ಕೆ ಸರಿಯಾಗಿ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳ ಪ್ರಸಾರ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನನ್ನ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗೆ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
3: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಹಂಸಲೇಖಾ ಸಂಗಡಿಗರ ಧ್ವನಿಯಲ್ಲಿ ಪ್ರೇಮಲೋಕ ಚಿತ್ರದ ಗೀತೆ ಪ್ರಸಾರವಾಯಿತು. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಕೇಳ್ತಾ ಇದ್ದೀರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ 102.9 FM. ಇವತ್ತಿನ ದಿನ ವಿಶೇಷಗಳತ್ತ ಒಂದೊಂದಾಗಿ ಗಮನವನ್ನು ಹರಿಸೋದಾದರೆ, ಇವತ್ತು ನ್ಯಾಷನಲ್ ವೈನ್ ಆ್ಯಂಡ್ ಚೀಸ್ ಡೇ ಅಂತ ಹೇಳಿ ಕರೀತಾರೆ. ಪ್ರತಿ ವರ್ಷ ಜುಲೈ 25ನೇ ತಾರೀಕು ಆಚರಣೆ ಮಾಡ್ತೀವಿ. ಅಂದರೆ ಇಂದು ಜಗತ್ತಿನ ಅತ್ಯಂತ ಹಳೆಯ ಅತ್ಯುತ್ತಮವಾದ ಆಹಾರ ಸಂಯೋಜನೆಗಳಲ್ಲಿ ಒಂದಾದ ವೈನ್ ಅಂತ ಹೇಳಿದ್ರೆ ದ್ರಾಕ್ಷಿಯ ರಸದಿಂದ, ಹಣ್ಣಿನ ರಸದಿಂದ ತಯಾರಿಸಿದಂತಹ ಪಾನೀಯಕ್ಕೆ ವೈನ್ ಅಂತ ಹೇಳಿ ಕರಿತೀವಿ. ಮತ್ತು ಚೀಸ್ ಅಂತ ಹೇಳಿದ್ರೆ ಗಿಣ್ಣು. ಈ ಜೋಡಣೆಯನ್ನು ಸಂಭ್ರಮಿಸೋದಕ್ಕೆ ಈ ದಿನವನ್ನು ಮೀಸಲಾಗಿ ಇಡಲಾಗಿದೆ. ಇವತ್ತು ನ್ಯಾಷನಲ್ ವೈನ್ ಆ್ಯಂಡ್ ಚೀಸ್ ಡೇ. ಈ ಕೆಲವೊಂದಿಷ್ಟು ತಿಂಡಿಗಳಲ್ಲಿ ಕೂಡ ಕೆಲವೊಂದು ಜೋಡಿ ಪದಗಳಿರುತ್ತೆ. ಯಾವುದಪ್ಪ ಅಂತ ಹೇಳಿದ್ರೆ ಇಡ್ಲಿ ವಡೆ ಇರ್ಬೋದು, ಖಾರಾಬಾತ್ ಕೇಸರಿ ಬಾತ್ ಇರ್ಬೋದು, ಈ ಥರ ಒಂದೊಂದಿಷ್ಟು ಜೊತೆಯಾಗಿರುತ್ತೆ. ಇನ್ನೊಂದೇನು ಹೇಳ್ತಾರೆ, ಖಾಲಿ ದೋಸೆ ಕಾಫಿ ಇರ್ಬೋದು, ಅಥವಾ ಬೆಣ್ಣೆ ದೋಸೆ ರವೆ ವಡೆ ಇರ್ಬೋದು, ಈ ಥರ ಕೆಲವೊಂದಷ್ಟು ಜೋಡಿಗಳಿರುತ್ತೆ. ಆ ಥರ ಜೋಡಿಗಳಲ್ಲೇ ಇದು ಕೂಡ ಇವತ್ತು ವೈನ್ ಮತ್ತು ಚೀಸ್ ಡೇ ಅಂತ ಹೇಳಿ ಮಿಸ್ಲಾಗಿಟ್ಟಾಗಿದೆ. ರುಚಿಕರವಾದ ಆಚರಣೆಯ ಹಿನ್ನೆಲೆ ಏನಿರಬಹುದು, ಆಹಾರ ಮತ್ತು ಪಾನೀಯಗಳ ಜಗತ್ತಿನಲ್ಲಿ ಕೆಲವು ಜೋಡಿಗಳು ಯಾವತ್ತೂ ಸೋಲದ ಇತಿಹಾಸವನ್ನು ಕಂಡಿದೆ. ನೀವು ಹಾಗೆ ನೋಡ್ತಾ ಹೋಗಿ, ಇಡ್ಲಿ ವಡೆ ಯಾರಿಗೆ ಬೇಡ ಹೇಳಿ, ಖಾರಾಬಾತ್ ಕೇಸರಿ ಬಾತ್ ಯಾರಿಗೆ ಬೇಡ, ಇವೆಲ್ಲ ಜೋಡಿಗಳು ಒಂದಿದ್ಮೇಲೆ ಒಂದಿರಲೇಬೇಕು. ಆ ಥರ ಕಾಂಬಿನೇಷನ್ಗಳಲ್ಲಿ ಇರ್ತಕ್ಕಂಥದ್ದು ಇವತ್ತು ವೈನ್ ಮತ್ತು ಚೀಸ್ ಡೇ. ಇವೆರಡರ ಸುವಾಸನೆ ಮತ್ತು ಆ ಒಂದು ಏನು ಹೇಳ್ತೀವಿ, ಆ ರುಚಿಯ ಸಮ್ಮಿಲನವನ್ನು ಜಗತ್ತಿಗೆ ಪರಿಚಯ ಮಾಡೋದಕ್ಕೆ ಮತ್ತು ಆ ಒಂದು ಸವಿಯನ್ನು ಆಸ್ವಾದಿಸೋದಕ್ಕೆ ಇವತ್ತು ಜುಲೈ 25ನೇ ತಾರೀಕು ಈ ವಿಶೇಷ ದಿನವನ್ನು ನಮಗೆ ಆಚರಿಸ್ತೇವೆ. ಮತ್ತು ಇದೇನು ನೆನ್ನೆ ಮನೆದು ಅಂತ ಹೇಳಿ ತಿಳ್ಕೋಬೇಡಿ. ವೈನ್ ಮತ್ತು ಚೀಸ್ ಈ ಜೋಡಣೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಕ್ರಿಸ್ತಪೂರ್ವ 6000 ಅವಧಿಯಿಂದಲೇ ಈ ಒಂದು ಸಂಪ್ರದಾಯ ಬೆಳೆದು ಬಂದಿದೆ ಅಂಥೇಳಿ ನಂಬ್ತಾರೆ. ಯುರೋಪ್ನ ಸಾಂಪ್ರದಾಯಿಕ ವೈನ್ ತಯಾರಕರು ತಮ್ಮ ಆ ಒಂದು ಅಲ್ಲಿ ಲೋಕಲ್ ಆಗಿರ್ತಕ್ಕಂತಹ ವೈನ್ಗಳ ಜೊತೆಯಲ್ಲಿ ಅಲ್ಲೇ ಸಾಧಾರಣವಾದ ಬೆಲೆಯಲ್ಲಿ ಸಿಗ್ತಕ್ಕಂತಹ ಚೀಸ್ಗಳನ್ನು ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾ ಇದ್ರಂತೆ. ಮತ್ತು ಫ್ರಾನ್ಸ್ನ ಬ್ರೀ ಪ್ರದೇಶದಲ್ಲಿ ವೈನ್ ಮತ್ತು ಚೀಸ್ ಜೋಡಿ ತುಂಬ ಜಗತ್ಪ್ರಸಿದ್ಧವಾಗಿರ್ತಕ್ಕಂಥದ್ದು. 2014 ಅಫಿಷಿಯಲಾಗಿ ಅಂದರೆ ಅಧಿಕೃತವಾಗಿ ರಾಷ್ಟ್ರೀಯ ವೈನ್ ಮತ್ತು ಚೀಸ್ ಡೇ ಆಚರಣೆಯನ್ನು ತರಲಾಗಿದೆ. ಮತ್ತು ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಂತಹ ಫುಡೀಸ್ ಅಂದರೆ ಆಹಾರ ಪ್ರಿಯರ ಒಂದು ನಾಡಿನಲ್ಲಿ ವೈನ್ ಮತ್ತು ಚೀಸ್ ಹಬ್ಬ ಇತ್ತೀಚಿನ ದಿನಮಾನಗಳಲ್ಲಿ ತುಂಬ ಜನಪ್ರಿಯವಾಗಿದೆ. ಈ ದಿನ ಒಂದು ಆಹಾರ ಸಂಸ್ಕೃತಿಯ ಕಲೆ ಮತ್ತು ಆ ಒಂದು ವಿಜ್ಞಾನವನ್ನು ಗೌರವಿಸ್ತಕ್ಕಂತಹ ದಿನ. ಹಾಗಾಗಿ ಇವತ್ತಿನ ದಿನ ರಾಷ್ಟ್ರೀಯ ವೈನ್ ಮತ್ತು ಚೀಸ್ ಡೇ.

ಗುರುಕಿರಣ್ ಅವರ ಧ್ವನಿಯಲ್ಲಿ ಹುಚ್ಚ ಚಿತ್ರಗೀತೆ ಪ್ರಸಾರವಾಯಿತು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿತ್ತು. ಕಾರ್ಯಕ್ರಮದಲ್ಲಿ ಇವಾಗ ಪ್ರಸಾರವಾಗುತ್ತೆ ಏ ಚಿತ್ರದ ಒಂದು ಗೀತೆ. ರಾಜೇಶ್ ಕೃಷ್ಣನ್ ಧ್ವನಿಯಾಗಿದ್ದಾರೆ. ಗುರುಕಿರಣ್ ಅವರ ಸಾಹಿತ್ಯ ಹಾಗೂ ಸಂಗೀತ.

ನಗ್ತಾ ನಗ್ತಾ ನೀವು ಗೀತೆಗಳನ್ನ ಕೇಳ್ತಾ ಇರಿ, ಸುಮ್ಮನೆ ನಗ್ತಾ ಇರಿ, ಯಾಕೆಂದ್ರೆ ವೀಕೆಂಡ್ ಅಲ್ವಾ. ಹಾಗೆ ನಮಸ್ತೆ ವಿವಿಧ ಭಾರತಿಗೆ, ಎಲ್ಲ ಕಾರ್ಯಕ್ರಮ ಸುಂದರವಾದ ಪ್ರಸಾರವಾಗಿದೆ, ಇದಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳು. ಬಹಳ ದಿನಗಳಿಂದ, ತಿಂಗಳುಗಳೇ ಆಗಿದೆ ನಾನು ಸಂದೇಶವನ್ನು ಕಳಿಸಿ, ಆದರೂ ಕಾರ್ಯಕ್ರಮ ದಿನ ಬೀಳ್ತೆ ಕೇಳ್ತಾ ಇರ್ತೀನಿ. ಇವತ್ತು ಏಕೋ ಸಂದೇಶ ಕಳಿಸೋ ಮನಸ್ಸಾಯಿತು ಅಂತೇಳಿ ಸತ್ಯಭಾಮ ಮಲ್ಲೇಶ್ವರಂನಿಂದ ಹೇಳ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ಎಲ್ಲ ತುಂಬ ಇಷ್ಟ ಆಯಿತು. ಈಗ ಪ್ರಸಾರದಲ್ಲಿ ಯಾಕೋ ಹುಡುಗಿಯರನ್ನು ಓಡಿಸ್ಕೊಂಡು ಹೋಗೋ ಹಾಡುಗಳನ್ನು ಹಾಕ್ತಾ ಇದ್ದಿರಲ್ಲ, ಏನು ಕಾರಣ? ಆದರೆ ಗೀತೆಗಳು ತುಂಬ ಚೆನ್ನಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿ, ಕಾರ್ಯಕ್ರಮ ತುಂಬ ಇಷ್ಟ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ಕುಡಿತದಿಂದ ಸರ್ವನಾಶ, ಕೇಳುಗರಲ್ಲಿ ತುಂಬಾ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಿ, ಒಂದು ಜಿಂಗಲ್ಸನ್ನು ಹಾಕಿ ಧನ್ಯವಾದಗಳು ನಿಲಯಕ್ಕೆ ಅಂಥೇಳಿ ರಾಣಿಯವರು ಹೇಳ್ತಾ ಇದ್ದಾರೆ. ಪುಷ್ಪಾಶ ಅನುಭವರ್ ಗದಗದಿಂದ ಸಂದೇಶವನ್ನು ಕಳಿಸಿ, ಕನ್ನಡ ರತ್ನ ಭಂಡಾರದ ಮಾತುಗಳು ತುಂಬ ಚೆನ್ನಾಗಿತ್ತು, ಭಾವಗೀತೆಗಳು ಚಿತ್ರಗೀತೆಗಳು ಕೂಡ ತುಂಬ ಚೆನ್ನಾಗಿದೆ, ಕೇಳ್ತಾ ಇದ್ದೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ವೀಣಾ ನ್ಯಾಮತಿಯಿಂದ ಸಂದೇಶವನ್ನು ಕಳಿಸಿ, ಕಾರ್ಯಕ್ರಮ ಚೆನ್ನಾಗಿದೆ, ಕೇಳ್ತಾ ಇದ್ದೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಶೈಲಜಾ ಬಾಲಕೃಷ್ಣ ನವನಗರ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿಕ್ಕೋಡಿ ತಾಲೂಕು ಕಮತೇನಟ್ಟಿ ಗ್ರಾಮದ ರಾಜು ಕುಮಾರ್, ರುಕ್ಮಿಣಿ ಕುಮಾರ್ ಮತ್ತು ಮನೆಯವರ ಸಂದೇಶ ನಮ್ಮ ಹತ್ತ ಬಂದಿದೆ. ಬಿಎಂ ವಿಶ್ವನಾಥ್ ಸರಸ್ವತಿ ಭೂಮಿಕಾ ಕೃತಿಕಾ ಅವರು ಕೂಡ ಹೇಳ್ತಾ ಇದ್ರೆ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ಇಷ್ಟ ಆಗ್ತಾ ಇದೆ ಅಂಥೇಳಿ. ರಾಣಿ ಮಹಾರಾಣಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಸಿರಿಕಂಠದಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಮಳೆ ತಿನ್ ನಿಲ್ಲೋ ತನಕ ಕಾಯೋಕ್ಕಾಗಲ್ಲ, ಯಾಕೆಂದರೆ ಟೈಮ್ ಆಗಿ ಹೋಗ್ಬಿಡ್ತು. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮವನ್ನು ಕೇಳಿದ, ಸಂದೇಶವನ್ನು ಕಳಿಸಿದ ಎಲ್ಲ ಶ್ರೋತೃ ಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಹೆಜ್ಜೆ ಹಾಕುವ ಸಮಯ ಆಗಿದೆ. 9:01:25.

ಶನಿವಾರದ ಬೆಳಿಗ್ಗೆ ಏನು ಮಾಡ್ತಾ ಇದ್ದೀರಾ? ಎಲ್ಲ ಆರಾಮಾಗಿದ್ದು ನಿಧಾನಕ್ಕೆ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋಣ. ಹೇಗಿದ್ರೂ ವೀಕೆಂಡ್ ಅಂತ ಹೇಳಿದೆ ಅಂತ ಹೇಳಿ ಮತ್ತೆ ಎಲ್ಲ ಲೇಟೇ ಬಿಡಿ, ತಿಂಡಿನೂ ಲೇಟು, ಊಟನೂ ಲೇಟು, ಹೇಳೋದೇ ಲೇಟು ಅಂದಮೇಲೆ ಉಳಿದಂತೆ ಎಲ್ಲ ಹಾಗಾಗಿ ಮುಂದಕ್ಕೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಶನಿವಾರ ಭಾನುವಾರ ಅಂದರೆ ಹಾಗೆ ಏನೋ ಒಂಥರ ಮನಸ್ಸಿಗೆ ನಿರಾಳ ನಿರಮ್ಳತೆ, ಏನೋ ಒಂದು ಶಾಂತ ಚಿತ್ತತೆ. ಆ ಒಂದು ಯಾಕೆ ಅಂತ ಹೇಳಿದ್ರೆ ವಾರದ 5 ದಿನದ ಬಿಡುವಿಲ್ಲದ ಗಡುವಿಲ್ಲದ ಕೆಲಸದ ನಡುವೆ ಸಾಗಿ ಬಂದು ಶನಿವಾರದತ್ತ ಎಲ್ಲೋ ಹೆಜ್ಜೆ ಇಟ್ವಿ ಅಂತ ಅಂದರೆ ಅಬ್ಬಾಬಾಬಾಬ ಸ್ವರ್ಗನೇ ಸಿಕ್ತು ಅಂಥೇಳಿ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಂಥ ಸಿಲಿಕಾನ್ ಸಿಟಿನಲ್ಲಿರೋರು ಅಥವಾ ಇನ್ಯಾವುದೇ ಒಂದು ಟೆಕ್ನಿಕಲ್ ಫೀಲ್ಡ್ನಲ್ಲಿ ಇರ್ತಕ್ಕಂಥವ್ರಿಗೆ, ತಾಂತ್ರಿಕ ಕೆಲಸಗಳಲ್ಲಿ ತೊಡಗಿಕೊಂಡಿರೋರಿಗೆ 1 ದಿನದ ರಜೆ ಅಂತ ಹೇಳಿದ್ರೆ ಸ್ವರ್ಗನೇ ಧರೆಗಿಳಿದು ಬಂದಾಗ ಆಗ್ಬೋಗ್ಬಿಡುತ್ತೆ.

0: ಇದು ಸಮಯ, ಇದು ಬೆಳಗು, ಇದು ಭಾವ.
1: ಎಷ್ಟು ವಯಸ್ಸು ನಿನಗೆ?
2: 19 ಒಡೆಯ.
1: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
0: ಸಂದೇಶ
3: ಕೇಳ್ರಪ್ಪೋ, ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
0: ಸಾವಧಾನ ಸಮಾಧಾನ.
4: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
0: ಜಗದ ಜಗುಲಿ ಬಾನುಲಿ ಮನಸ್ಸಿನ ರಂಗಭೂಮಿ ರೇಡಿಯೋ ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು ಭಾವ ಜಗತ್ತಿನ ಭೋರ್ಗರತ.
5: ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
5: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ
0: ಆಕಾಶವಾಣಿ. ಆಕಾಶವಾಣಿ. ಆಕಾಶವಾಣಿ.

0: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
0: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ, ನಿಂಗೂ ಬಂತಾ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಚಂದ ಚಂದ ಗೀತೆಗಳೊಂದಿಗೆ ಸಾಗ್ತಾ ಇದ್ದೀವಿ. ಇಂದಿನ ವಿಶೇಷ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಮೂಡಿ ಬಂದ ಗೀತೆ ಕದಿಮಕಳ್ಳರು ಚಿತ್ರದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿತ್ತು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿತ್ತು.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಸೀತಾಂಜನೇಯ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಮಂಜುಳಾ ಗುರುರಾಜ್ ಮತ್ತು ಬಿ ಆರ್ ಛಾಯ್ ಅವರ ಧ್ವನಿಯಲ್ಲಿ ಹೇಮಂತ್ ಕುಮಾರ್ ಅವರ ಸಂಗೀತವಿರುವ ಈ ಗೀತೆ.

ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸ್ನೇಹಿತರೆ. ತಂದೆ ಆಗ್ತಕ್ಕಂಥದ್ದು, ತಾಯಿ ಆಗ್ತಕ್ಕಂಥದ್ದು ಅನೇಕ ವ್ಯಕ್ತಿಗಳಿಗೆ, ಒಂದು ದಂಪತಿಗಳಿಗೆ ಅತ್ಯಂತ ಪ್ರಿಯವಾದ ಒಂದು ಕನಸು ಕೂಡ. ಇವತ್ತು ವಿಶ್ವ IVF ದಿನ, ಇವತ್ತು ವಿಶ್ವ IVF ದಿನ. ಆದರೆ ಅವರ ಜೀವನದ ಒಂದು ಪ್ರಮುಖ ಘಟ್ಟಗಳಲ್ಲಿ ತಂದೆಯಾಗ್ತಕ್ಕಂಥದ್ದು, ತಾಯಿಯಾಗ್ತಕ್ಕಂಥದ್ದು ಅತ್ಯಂತ ಮಧುರವಾದ ಸಿಹಿಯಾದ ಕ್ಷಣ ಅವರ ದಾಂಪತ್ಯ ಜೀವನದಲ್ಲಿ. ಅಂದರೆ ಜೀವನದ ಮತ್ತೊಂದು ಮಗ್ಗಲಿಗೆ ಜೀವನ ಹೊರಳತಕ್ಕಂತಹ ಸುಸಮಯ, ಒಂದು ಮಗ್ಗಲಿನಿಂದ ಮತ್ತೊಂದು ಮಗ್ಗಲಿಗೆ ಜೀವನ ಹೊರಳತಕ್ಕಂತಹ ಈ ಸುಸಮಯ ತಂದೆಯಾಗ್ತಕ್ಕಂಥದ್ದು, ತಾಯಿಯಾಗ್ತಕ್ಕಂಥ ಒಂದು ಸುಮಧುರ ಕ್ಷಣ. ಆದರೆ ಬಂಜೇತನ ಇರಬಹುದು, ಅದು ಗಂಡಸರಲ್ಲಿರ್ಬೋದು ಅಥವಾ ಹೆಂಗಸರಲ್ಲಿರ್ಬೋದು, ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಇದೊಂಥರ ಭಾವನಾತ್ಮಕ ದೈಹಿಕ ಸಂಕಷ್ಟವನ್ನು ಉಂಟು ಮಾಡ್ತಕ್ಕಂಥ ಒಂದು ವಿಷಯ. ಎಷ್ಟೇ ವಿಜ್ಞಾನದ ಮುನ್ನಡೆಯನ್ನು ಸಾಧಿಸಿದ್ರೂ ಕೂಡ ಇವತ್ತು ಕೂಡ ಲಕ್ಷಾಂತರ ದಂಪತಿಗಳು ಇವತ್ತು ಆ ಒಂದು ಕನಸಿನಿಂದನೇ ಜೀವನವನ್ನು ಸಾಗ್ತಾ ಇದ್ದಾರೆ. ಆ ಒಂದು ಸುಸಮಯಕ್ಕಾಗಿ ಕಾದು ಕಡೆಗೆ ನಿಟ್ಟುಸಿರನ್ನು ಬಿಟ್ಟು ಕೂಡ ಅವರು ಜೀವನವನ್ನು ತಳ್ತಾ ಇದ್ದಾರೆ. ಎಲ್ಲೋ ನಮ್ಮ ವೃದ್ಧಾಪ್ಯದಲ್ಲಿ ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ಒಂದು ಗಂಡು ಅಥವಾ ಹೆಣ್ಣು, ಒಂದು ಮಗು ಇರಬೇಕು ಅಂತಕ್ಕಂತಹ ಕನಸನ್ನು ಕಾಣ್ತಕ್ಕಂಥವ್ರಿಗೆ ಎಲ್ಲೋ ಒಂದು ಕಡೆ ಅವರ ದೈಹಿಕ ಏರುಪೇರಿನಿಂದ ಈ ಒಂದು ಸಮಸ್ಯೆಗಳು ಉದ್ಭವ ಆಗ್ಬೋದು. ಇವತ್ತಿನ ದಿನ ವಿಶ್ವ IVF ದಿನ ಅಂಥೇಳಿ ಆಚರಿಸ್ತಾ ಇದ್ದಾರೆ. ಸಂತಾನೋತ್ಪತ್ತಿ ಔಷಧ ವರ್ಷಗಳಲ್ಲಿ ವಿಕಸನಗೊಂಡಿದೆ, ಫಲಪ್ರದವಾಗದಿರುವ ಭರವಸೆಯನ್ನು ಕೂಡ ಬದಲಾಯಿಸುತ್ತೆ. ಈ ಒಂದು ಅತ್ಯಂತ ಅತ್ಯದ್ಭುತವಾದ ಪ್ರಗತಿಗಳಲ್ಲಿ ಒಂದು ಅಂತ ಹೇಳಿದ್ರೆ ಇನ್ವಿಟ್ರೋ ಫರ್ಟಿಲೈಸೇಷನ್ IVF. ಲಕ್ಷಾಂತರ ಕುಟುಂಬಗಳು ತಮ್ಮ ಮಕ್ಕಳನ್ನು ತಮ್ಮ ಮನೆಗಳಿಗೆ ಕರೆತರಲು ಸಾಧ್ಯವಾಗುವ ಒಂದು ವಿಧಾನ ಅಂತ ಹೇಳಿದ್ರೆ IVF. ಪ್ರತಿ ವರ್ಷ July 25 IVF ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. 1978 ಇನ್ವಿಟ್ರೋ ಫರ್ಟಿಲೈಸೇಷನ್ IVF ಮೂಲಕ ಜನಿಸಿದ ಮೊದಲ ಟೆಸ್ಟ್ ಟ್ಯೂಬ್ ಬೇಬಿ ಲೂಯಿಸ್ ಬ್ರೌನ್ ಅವರ ಜನನದ ಗೌರವಾರ್ಥವಾಗಿ ಇವತ್ತು ವಿಶ್ವ IVF ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಕ್ರಾಂತಿಕಾರಿ ಸಾಧನೆ ಸಂತಾನೋತ್ಪತ್ತಿ ಔಷಧದಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ಪರಿಚಯ ಮಾಡುತ್ತೆ. ಗರ್ಭ ಧರಿಸೋದಕ್ಕೆ ಕಷ್ಟಪಡ್ತಿದ್ದಂತಹ ಅನೇಕ ಜನರಿಗೆ ಭರವಸೆಯನ್ನು ನೀಡುತ್ತೆ. ಇವತ್ತಿನ ವಿಶ್ವ IVF ದಿನ ಬಂಜೆತನದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ, ಫಲವತ್ತತೆಯ ಸವಾಲುಗಳ ಬಗ್ಗೆ ಚರ್ಚೆಯನ್ನು ಬೆಳೆಸೋದಕ್ಕೆ, ಆ ಒಂದು ಚಿಕಿತ್ಸಾ ಆಯ್ಕೆಗಳ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸೋದಕ್ಕೆ ವಿಶೇಷವಾಗಿ ಈ ದಿನ ವಿಶ್ವ IVF ದಿನ ಅಂಥೇಳಿ ಆಚರಣೆ ಮಾಡ್ತಾ ಇರ್ತೇವೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಯಾಕಮ್ಮ ಮುಖ ಬಾಡಿಸ್ಕೊಂಡಿದ್ದೀಯಾ? ಅಪ್ಪ ಇನ್ನು ಮನೆಗೆ ಬಂದಿಲ್ಲ ಅಂತಾನಾ?
2: ಏನ್ ಹೇಳಿ, ಗಂಡ ಕುಡುಕನಾದ್ರೆ ಇಷ್ಟೇ, ಎಲ್ಲ ಕುಡುಕರ ಕುಟುಂಬಗಳ ಪಾಡು ಇಷ್ಟೇನು.
3: ಸರ್ಸಕ್ಕ ಸರ್ಸಕ್ಕ, ನಿನ್ ಗಂಡ ಕುಡಿದು ನಡೀಕಾಗದೆ ರೋಡ್ ನಾಗೆ ಬಿದ್ದೋಗ್ಬಿಟ್ಟವನೆ.
4: ಅಯ್ಯೋ, ದಿನ ಇದೇ ಗೋಳಗಾಯ್ತು ಕಣ್ಣಣ್ಣ. ಕುಡ್ತ ಬಿಡಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದೆ, ನೀರಲ್ಲಿ ಹೋಮ ಮಾಡ್ದಂಗ ಆಗೋಯ್ತು.
3: ಅಯ್ಯೋ ಅಕ್ಕ, ಆಮೇಲೆ ಗೋಳಾಡುವಂತೆ, ಬೇಗ ಬಾ, ಮನೆ ಕರ್ಕೊಂಡ್ ಬರೋಣ ಈಗ್ಲೇ.
4: ಏ ಬಿಡಣ, ಅಲ್ಲೇ ಬಿದ್ದಿರ್ಲಿ, ಕುಡ್ತಾನು ಬಿಡಕ್ಕಿಲ್ಲ, ಬಿಡು ಅಂದ್ರೆ ನಮ್ಗೆ ಬಡಿಯಕ್ ಬತ್ತಾನೆ.
5: ನೆನಪಿಡಿ ಬಂಧುಗಳೇ, ಮದ್ಯಪಾನದಿಂದ ಹಣವೂ ನಷ್ಟ, ಆರೋಗ್ಯವೂ ನಷ್ಟ, ಕೌಟುಂಬಿಕ ನೆಮ್ಮದಿಯೂ ಹಾಳು. ಮದ್ಯಪಾನ ದುರಂತಗಳ ಸರಮಾಲೆಯನ್ನೇ ಸೃಷ್ಟಿಸಬಲ್ಲದು. ಸುಖಮಯ ಜೀವನಕ್ಕಾಗಿ ಮದ್ಯಪಾನವನ್ನು ತ್ಯಜಿಸುವುದೇ ಲೇಸು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: 9:22:25 ಸ್ನೇಹಿತರೆ, ಇವತ್ತು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತು ವಿಶ್ವ IVF ದಿನ. ಡಾಕ್ಟರ್ ಪ್ಯಾಟ್ರಿಕ್ ಸೆಪ್ಟೋ ಮತ್ತೆ

ಡಾಕ್ಟರ್ ರಾಬರ್ಟ್ ಎಡ್ವರ್ಡ್ಸ್ ಸಾಧಿಸಿದ ಈ ಒಂದು ವೈಜ್ಞಾನಿಕ ಕ್ರಾಂತಿಯ, ವೈದ್ಯಕೀಯ ವಿಜ್ಞಾನದ ಕ್ರಾಂತಿಯ ಪರಿಣಾಮ ಇವತ್ತು ನಾವು ಆಚರಿಸ್ತಕ್ಕಂತಹ ವಿಶ್ವ IVF ದಿನ. ಪ್ರತಿ ವರ್ಷ July 25 1978 ಇನ್ವಿಟ್ರೋ ಫರ್ಟಿಲೈಸೇಷನ್ IVF ಮೂಲಕ ಜನಿಸಿದ ಮೊದಲ ಟೆಸ್ಟ್ ಟ್ಯೂಬ್ ಬೇಬಿ ಲೂಯಿಸ್ ಬ್ರೌನ್ ಆ ಮಗುವಿನ ಜನನದ ಗೌರವಾರ್ಥವಾಗಿ ನಾವು ವಿಶ್ವ IVF ದಿನವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಇದರ ಸಾಧನೆ ಸಲ್ತಕ್ಕಂಥದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಒಂದು ಕ್ರಾಂತಿಯನ್ನು ಮಾಡಿದಂತಹ ತಜ್ಞರಾದ ಡಾಕ್ಟರ್ ಪ್ಯಾಟ್ರಿಕ್ ಸೆಪ್ಟೋ ಮತ್ತು ಡಾಕ್ಟರ್ ರಾಬರ್ಟ್ ಎಡ್ವರ್ಡ್. ಮಕ್ಕಳನ್ನು ಪಡೆಯೋದು ಜನ್ಮ ಜನ್ಮಗಳ ಪುಣ್ಯದ ಫಲ ಅಂಥೇಳಿ ಕರೀತಾರೆ. ಆದರೆ ಕೆಲವರಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರ ಒಂದು ದೈಹಿಕ ಸಮಸ್ಯೆಯಿಂದ ಮಕ್ಕಳಾಗೋದಿಲ್ಲ. IVFನಲ್ಲಿ ಮಕ್ಕಳನ್ನು ಪಡೆಯಬಹುದಾದರೂ ಕೂಡ ಇದರ ಮೇಲೂ ಕೂಡ ಸುಳ್ಳು ವದಂತಿಗಳಿಗೆ ಏನೂ ಕಡಿಮೆ ಇಲ್ಲ. ಬಹುತೇಕ ಜನರಿಗೆ ಇವತ್ತು ಮದುವೆ ಆದ ನಂತರದಲ್ಲಿ ಮಕ್ಕಳಾಗ್ತಕ್ಕಂಥ ವಿಚಾರದಲ್ಲಿ ಸಮಸ್ಯೆಗಳನ್ನು ನಾವು ನೋಡ್ತೇವೆ. ಕೆಲವರಿಗೆ ಮಾತ್ರ ಬೇಗನೆ ಮಗುವನ್ನು ಪಡೆಯತಕ್ಕಂಥ ಒಂದು ಭಾಗ್ಯ ಇದ್ದರೆ, ಇನ್ನು ಕೆಲವರು ಮೇಲ್ನೋಟದಲ್ಲಿ ನೋಡೋಕ್ಕೆ ಆರೋಗ್ಯವಾಗಿದ್ದರೂ ಕೂಡ ಕೆಲವೊಂದು ದೈಹಿಕ ಸಮಸ್ಯೆಗಳಿಂದ ಮಕ್ಕಳನ್ನು ಪಡೆಯುವ ನಿಟ್ಟಿನಲ್ಲಿ ಹುಸಿ ನಿರೀಕ್ಷೆಯೊಂದಿಗೆ ದಿನಗಳನ್ನು ತಳ್ಳಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದ್ಬಿಡುತ್ತೆ. ಅಂಥವರಿಗಾಗಿ ಸುಧಾರಿತ ಔಷಧೀಯ ತಂತ್ರಜ್ಞಾನದಿಂದ ಮಕ್ಕಳನ್ನು ಪಡೆಯತಕ್ಕಂಥ ಭಾಗ್ಯ ಇರುತ್ತೆ. ಇದನ್ನು IVF ಅಂಥೇಳಿ ಕರೀತಾರೆ. ಇದರ ಬಗ್ಗೆ ಕೂಡ ಕೆಲವೊಂದು ತಪ್ಪು ಕಲ್ಪನೆಗಳಿಗೇನು ಕಮ್ಮಿ ಇಲ್ಲ. ಆದರೆ ಈ ಒಂದು ಹುಸಿ ಕಲ್ಪನೆಗಳಿಗೆ ತೆರೆ ಎಳೆಯತಕ್ಕಂತಹ ಕೆಲಸ, ಅದರ ಕುರಿತಾದ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಕೆಲಸ ಇಂದಿನ ದಿನ ವಿಶ್ವ IVF ದಿನ.

ಹೆತ್ತವರು ಚಿತ್ರದ ಗೀತೆ ಪ್ರಸಾರವಾಯಿತು. ಡಾಕ್ಟರ್ ರಾಜ್ ಧ್ವನಿಯಾಗಿದ್ದರು. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಇಂದಿನ ಭಾರತ ಚಿತ್ರದ ಗೀತೆ ಇವಾಗ ಪ್ರಸಾರವಾಗುತ್ತೆ. ಎಸ್ ಜಾನಕಿ ಮತ್ತು ಸಂಗಡಿಗರು ಧ್ವನಿಯಾಗಿದ್ದಾರೆ. ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯ, ಕೆ ಚಕ್ರವರ್ತಿಯವರ ಸಂಗೀತವಿದೆ.

ಸ್ನೇಹಿತರೆ, ಇವತ್ತು ವಿಶ್ವ IVF ದಿನ. ಮಕ್ಕಳನ್ನು ಪಡೆಯೋದಕ್ಕೆ ಸಾಧ್ಯವಾಗದಂತಹ ಹಾಗೂ ಫಲವತ್ತತೆಯ ಸಮಸ್ಯೆ ಅನುಭವಿಸ್ತಕ್ಕಂಥ ಅನೇಕ ದಂಪತಿಗಳಿಗೆ ಈ ಒಂದು IVF ಚಿಕಿತ್ಸೆ ವರದಾನವಾಗಿರ್ತಕ್ಕಂಥದ್ದು. ಈ ಒಂದು ಕೀರ್ತಿ ಸಲ್ಲಬೇಕಾಗಿರ್ತಕ್ಕಂಥದ್ದು ಕೂಡ ಯಾರಿಗಪ್ಪ ಅಂತ ಹೇಳಿದ್ರೆ, ಇದನ್ನು ಸಂಶೋಧನೆ ಮಾಡಿದಂತಹ ಆ ಒಂದು ವಿಜ್ಞಾನಿಗಳಿಗೆ. ಪ್ರತಿ ವರ್ಷ July 25 ತಾರೀಕು ವಿಶ್ವ IVF ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಈ ದಿನವನ್ನು ವಿಶ್ವ ಭ್ರೂಣಶಾಸ್ತ್ರಜ್ಞರ ದಿನ ಅಂತ ಕೂಡ ಕರೀತಾರೆ. IVF ಮೂಲಕ ಗರ್ಭಧರಿಸಿ ಯಶಸ್ವಿಯಾಗಿ ಜನ್ಮ ನೀಡಿದ ಮೊದಲ ಮಗುವಿನ ಜನ್ಮದಿನ ಇಂದು. ತಾಯಿಯಾಗ್ತಕ್ಕಂಥದ್ದು ಹೆಣ್ಣಿನ ಜೀವನದ ಸಂತಸದ ಗಳಿಗೆಯಲ್ಲಿ ಒಂದು. ಪ್ರತಿಯೊಂದು ಹೆಣ್ಣಿಗೂ ಕೂಡ ಜೀವನದಲ್ಲಿ ತಾಯ್ತನದ ಸುಖವನ್ನು ಅನುಭವಿಸಬೇಕು ಅನ್ನೋ ಒಂದು ಕಾತುರತೆ ಆಸೆ ಇರುತ್ತೆ. ಅಂತ ಎಷ್ಟೋ ಹೆಣ್ಮಕ್ಕಳಿಗೆ ತಾಯಿಯಾಗೋದಕ್ಕೆ ಅವರ ದೈಹಿಕ ಸಮಸ್ಯೆಗಳಿಂದ ಸಾಧ್ಯ ಆಗೋದಿಲ್ಲ. ಅಂಥವರಿಗೆ ಈ ಒಂದು ವೈಜ್ಞಾನಿಕ ಚಿಕಿತ್ಸೆ, ಇನ್ವಿಟ್ರೋ ಫಲೀಕರಣ ಅಂಥೇಳಿ ಕರಿತೀವಿ, ಈ ಒಂದು ತಂತ್ರಜ್ಞಾನ ವರದಾನವಾಗಿ ಪರಿಣಾಮ ಬೀರಿದೆ. ಮಕ್ಕಳನ್ನು ಹೊಂದೋದಕ್ಕೆ ಸಾಧ್ಯವಾಗದ ಹೆಣ್ಣುಮಕ್ಕಳು ಕೃತಕ ಗರ್ಭಧಾರಣೆಯಂಥ ವಿಧಾನಗಳನ್ನು ಅನುಭವಿಸ್ತಾ ಇದ್ದಾರೆ. ಈ IVF ಮೂಲಕ, ಈ ತಂತ್ರಜ್ಞಾನದ ಮೂಲಕ ಎಷ್ಟೋ ಮಕ್ಕಳು ತಾಯ್ತನದ ಸುಖವನ್ನು ಅನುಭವಿಸೋ ಹಾಗೆ ಆಗಿದೆ. ಈ ಚಿಕಿತ್ಸೆಯ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿತಕ್ಕಂತಹ ದಿನವನ್ನಾಗಿ ಇವತ್ತು ವಿಶ್ವ IVF ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. July 25, 1978 ಜನಿಸಿದ ಲೂಯಿಸ್ ಜಾನ್ ಬ್ರೌನ್ ಈ ಒಂದು ಮಗುವಿನ ಜನ್ಮದಿನದ ನಿಮಿತ್ತ ಈ ದಿನವನ್ನು ವಿಶ್ವ IVF ದಿನವನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ದೇವೆ. ಅಂದಿನಿಂದ ಈ ದಿನವನ್ನು ವಿಶ್ವ IVF ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ. ಮಕ್ಕಳಿಲ್ಲದ ದಂಪತಿಗಳಿಗೆ ಆಶಾಕಿರಣವಾಗಿರ್ತಕ್ಕಂತಹ IVF ಚಿಕಿತ್ಸೆಯ ಬಗೆಗೆ ಮಾಹಿತಿ ಮತ್ತು ಜಾಗೃತಿ ಮತ್ತು ಅದರ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯುವ ಸಲುವಾಗಿ ಈ ದಿನ ಅತ್ಯಂತ ಮಹತ್ವದ ದಿನ.

ಮೂಡಿಬಂದ ಗೀತೆ ಕಾಶಿ ಫ್ರಮ್ ವಿಲೇಜ್ ಚಿತ್ರದಾಗಿದ್ದು ಕೆ ಜೆ ಎಸ್ ದಾಸ್ ಅವರ ಧ್ವನಿಯಲ್ಲಿತ್ತು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಕೋಟಿ ಅವರ ಸಂಗೀತವಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳಿದಿದೆ. ಅಂಡಮಾನ್ ಚಿತ್ರದ ಗೀತೆ ಇವಾಗ ಪ್ರಸಾರವಾಗುತ್ತೆ. ಎಸ್ ವಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ವ್ಯವಸ್ಥೆಯ ಸುಧಾರಣೆ ಕುರಿತ ಬೇಡಿಕೆಗಳ ಸಂಬಂಧ ಕಾಕ್ರೋಚ್ ಜನತಾ ಪಕ್ಷದ ನಿಯೋಗದೊಂದಿಗೆ ಕೇಂದ್ರ ಸರ್ಕಾರ ಇಂದು ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಲಿದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸೆಮಿಕಾನ್ ಯೋಜನೆಗೆ 1,27,000 ಕೋಟಿ ರೂಪಾಯಿ ಮೊತ್ತದ ಅನುದಾನ ಲಭಿಸಿದ್ದು, ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆ ನಿರ್ಮಾಣಕ್ಕೆ ಹೊಸ ವೇಗ ದೊರೆಯಲಿದೆ ಎಂದು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಅಸ್ಸಾಂನಲ್ಲಿ ಕೆಲವು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಪ್ರವಾಹದ ಪರಿಸ್ಥಿತಿ ತಲೆದೋರಿದೆ. ಸುಮಾರು 1.15 ಲಕ್ಷ ಜನರನ್ನು ಪ್ರವಾಹ ಪೀಡಿತ ಪ್ರದೇಶಗಳಿಂದ ಸುರಕ್ಷಿತ ತಾಣಗಳಿಗೆ ಸ್ಥಳಾಂತರಿಸಲಾಗಿದೆ. ಶಿವಸಾಗರ್, ಚಾರ್ಯೋಡಿಯೋ ಮತ್ತು ಜಹತ್ ಜಿಲ್ಲೆಗಳಲ್ಲಿ ಹೆಚ್ಚು ಪ್ರವಾಹ ಉಂಟಾಗಿದ್ದು ಪ್ರವಾಹದಲ್ಲಿ 14ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಕೂಲ ಹವಾಮಾನದಿಂದಾಗಿ 6 ದಿನಗಳ ಕಾಲ ಸ್ಥಗಿತಗೊಂಡಿದ್ದ ವಾರ್ಷಿಕ ಅಮರನಾಥ ಯಾತ್ರೆ ಇಂದು ಪುನರಾರಂಭವಾಗಿದೆ. ಬಾಲ್ಟಾನ್ ಮತ್ತು ಪಹಲ್ಗಾಮ್ ಎರಡೂ ಮಾರ್ಗಗಳಿಂದ ಯಾತ್ರೆಯನ್ನು ಪುನರಾರಂಭಿಸಲಾಗಿದ್ದು, ಸುರಕ್ಷಿತ ಯಾತ್ರೆಗಾಗಿ ಆಡಳಿತ ಮಂಡಳಿಯು ನೀಡುವ ಸಲಹೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಯಾತ್ರಿಕರಿಗೆ ಸೂಚನೆ ನೀಡಲಾಗಿದೆ. ಈ ನಡುವೆ 6,269 ಯಾತ್ರಿಕರ ಹೊಸ ತಂಡವು ಇಂದು ಬೆಳಗ್ಗೆ ಜಮ್ಮುವಿನ ಭಗವತಿ ನಗರ ಯಾತ್ರಿ ನಿವಾಸದಿಂದ ಹೊರಟಿದೆ. ಗ್ಲಾಸ್ಕೋದಲ್ಲಿ ಆರಂಭಗೊಂಡ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಉದ್ದ ಜಿಗಿತ ವಿಭಾಗದಲ್ಲಿ ಬೆಂಗಳೂರಿನ ಲೋಕೇಶ್ ಸತ್ಯನಾಥನ್ ಪಾಲ್ಗೊಂಡಿದ್ದಾರೆ. ವಿಶೇಷ ಚೇತನ ಕ್ರೀಡಾಪಟುಗಳ ವಿಭಾಗದಲ್ಲಿ ಒಟ್ಟು 4 ಜನ ಕ್ರೀಡಾಪಟುಗಳು ಕರ್ನಾಟಕದಿಂದ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ ಎಂದು ರಾಜ್ಯ ವಿಶೇಷ ಚೇತನರ ಕ್ರೀಡಾ ಸಂಸ್ಥೆ ಉಪಾಧ್ಯಕ್ಷರಾದಂತಹ ಪದ್ಮಶ್ರೀ ಕೆವೈ ವೆಂಕಟೇಶ್ ತಿಳಿಸಿದ್ದಾರೆ. ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ನ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತದ ಅನಹತ್ ಸಿಂಗ್ ಈಜಿಪ್ಟ್ನ ಬಾರ್ಬ್ ಸಮೇಹ್ ಅವರನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

10:40 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂಥೇಳಿ ಸುಂದರವಾದ ಸುಮಧುರವಾದ ಗೀತೆಗಳೊಂದಿಗೆ ಸಾಗುವ 1 ಗಂಟೆಯ ಅವಧಿ ನಮ್ಮದು ನಿಮ್ಮದು. ಮಧುರವಾದ ಹಳೆಯ ಅಪರೂಪದ ಗೀತೆಗಳೊಂದಿಗೆ ನಾನಿದ್ದೇನೆ. ಶನಿವಾರದ ಬೆಳಗಿನ ಸಮಯದಲ್ಲಿ ನೀವಿದ್ದೀರಿ. ಎಲ್ಲ ಬೆಳಗಿನ ನಿತ್ಯ ಕರ್ಮಗಳನ್ನು ಮುಗಿಸಿ ತಿಂಡಿ ತಿಂದು ಆರಾಮಾಗಿ ಕೂತ್ಕೊಂಡಿದ್ದೀರಿ ಅಂಥೇಳಿ ಭಾವಿಸ್ತಾ ನಿಮ್ಮ ಭಾವನೆಗಳಿಗೆ ನಿಮಗೆ ಇಷ್ಟ ಆಗ್ತಕ್ಕಂಥ ಒಂದಿಷ್ಟು ಗೀತೆಗಳು ನಮ್ಮ ಬುಟ್ಟಿಯಲ್ಲಿ ಇದೆ. ಆ ಒಂದು ಗೀತೆಯೊಂದಿಗೆ ಸಾಗುವ ಈ ಹೊತ್ತಿನಲ್ಲಿ

0: ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಟಿ ಕಾರುಣ್ಯ ರಾಮ್. ನನ್ನ ಫೇವ್ರೆಟ್ ಎಫ್ ಎಂ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ, ವಿವಿಧ್ ಭಾರತಿ ಎಫ್ ಎಂ ನ. ತುಂಬಾ ಬ್ಯೂಟಿಫುಲ್ ಪ್ರೋಗ್ರಾಮ್, ತುಂಬಾ ಒಳ್ಳೊಳ್ಳೆ ಆರ್ಜೆಗಳಿಲ್ಲಿ ತುಂಬಾ ಅದ್ಭುತವಾಗಿ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾರೆ. ನೀವು ಕೂಡ ತಪ್ಪದೆ ಕೇಳಿ, ಮನರಂಜನೆಗಾಗಿ ಕೇಳಿ ವಿವಿಧ್ ಭಾರತಿ ಎಫ್ ಎಂ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ ಏನು ಸುಂದರ ನಾದ ಮಕರಂದ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಒಂದೆಡೆ ಅನ್ನಕ್ಕಾಗಿ ಪರದಾಟ,
1: ಇನ್ನೊಂದೆಡೆ ತಿಂದು ಹೆಚ್ಚಾಗಿ ಎಸೆಯುವ ಆಟ.
0: ಸಮಾರಂಭಗಳಲ್ಲಿ ಸಂತೃಪ್ತ ಸಮೃದ್ಧ ಭೋಜನ ಉಂಡರೂ ಚೆಲ್ಲಿ ವ್ಯರ್ಥಗೊಳಿಸದಿರಿ.
2: ಕಿತ್ನಾ ಅಮೀರ್ ಹೋಯಾ ಕಿತ್ನಾ ಗರೀಬ್, ಹಾಯ್ ಉತ್ನಾ ಹೀ ಜಿತ್ನಾ ಹೈ ಉಸ್ ಕಾ ನಸೀಬ್.
1: ಬಿಸಾಡುವ ಅನ್ನದ ಒಂದು ಅಗುಳಿಗಾಗಿ ನಾವು ಮುಂದೊಂದು ದಿನ ಪರದಾಡಬೇಕಾದೀತು.
2: ಹಾಗೆ ಮಾಲಿಕ್ ಕೆ ಚಲ್ತಾ ನಹೀ ಕೋಯಿ ದಾಮ್ ಲೇನೆ ವಾಲೆ ಕರೋಡ್ ದೇನೆ ವಾಲಾ ಏಕ್ ರಾ.
1: ಪ್ರತಿ ಅಕ್ಕಿ ಕಾಳು ರೈತನ ಬೆವರಿನ ಫಲ.

0: ಅಪ್ಪನ ಮಗಳೇ ಲೇ ಲೇ ಅಪ್ಪನ ಮಗಳೇ ಅಲೇ ಲೇ ನಿಮ್ಮಮ್ಮನ ಮಗಳೇ.
1: ತ್ರಿಮೂರ್ತಿ ಚಿತ್ರದ ಗೀತೆ ಡಾಕ್ಟರ್ ರಾಜ್ ಧ್ವನಿಯಾಗಿದ್ದರು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ತ್ರಿಮೂರ್ತಿ ಚಿತ್ರ ತೆರೆಕಂಡದ್ದು 1975ರಲ್ಲಿ ಸಿ ವಿ ರಾಜೇಂದ್ರನ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್, ಬಾಲಕೃಷ್ಣ, ಸಂಪತ್, ವಜ್ರಮಣಿ, ಜಯಮಾಲಾ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈಗ ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಪ್ರಸಾರವಾಗುತ್ತೆ. ನಿಮಗೆ ಗೊತ್ತೇ ಇದೆ, ಎಲ್ ಆರ್ ಈಶ್ವರಿಯವರು ಧ್ವನಿಯಾಗಿದ್ದಾರೆ. ಆ ಎರಡು ಗೀತೆಗಳು ಯಾವ್ಯಾವುದಪ್ಪ ಅಂತ ಹೇಳಿದ್ರೆ, ಮೊದಲು ಪ್ರಸಾರವಾಗುತ್ತೆ ಜಾಕ್ಪಾಟ್ನಲ್ಲಿ ಸಿ ಐ ಡಿ 999, ಬಾಬು ಎಮ್ಎನ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ. ಜಾಕ್ಪಾಟ್ನಲ್ಲಿ ಸಿ ಐ ಡಿ 999 ಚಿತ್ರ ತೆರೆ ಕಂಡದ್ದು 1969ರಲ್ಲಿ ದೊರೆಯ ಭಗವಾನ್ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್, ನರಸಿಂಹರಾಜು, ರೇಖಾ, ಸುರೇಖಾ, ವಿಜಯ್, ಲಲಿತಾ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಗೀತೆಯ ನಂತರ ನೀವು ಕೇಳ್ತೀರಿ ಎಂದು ನಿನ್ನಮನೆ ಚಿತ್ರದ ಗೀತೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಎಂದು ನಿನ್ನಮನೆ ಚಿತ್ರ ತೆರೆಕಂಡದ್ದು 1966ರಲ್ಲಿ ಕಲ್ಯಾಣ್ ಕುಮಾರ್, ಲತಾದೇವಿ, ರಮೇಶ್, ಜಯಂತಿ, ಆರ್ ನಾಗೇಂದ್ರರಾವ್ ಮುಂತಾದವರು ತಾರಾಗಣದಲ್ಲಿದ್ದರು. ಕಲ್ಯಾಣ್ ಕುಮಾರ್ ಅವರ ನಿರ್ದೇಶನದಲ್ಲೇ ಈ ಚಿತ್ರ ಮೂಡಿಬಂತು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳನ್ನು ಕೇಳ್ತಾ ಸಾಗುವ ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ

ಮನ್ಸರ್ ಮಾಡಿ ಅವರಿಷ್ಟಂಗೆ ಆಡಾಕ್ಬಿಟ್ಬಿಟ್ಟೆ. ನಿನ್ನೆ ಅವರು ಕಲ್ನ ಕಡ್ದು ಕುಡಿಯಾ ಕೂಡ್ಬಿಟ್ರು. ಮನ್ಸರ್ ಮಾಡಿ ಅವರಿಷ್ಟಂಗೆ ಆಡಾಕ್ಬಿಟ್ಬಿಟ್ಟೆ. ನಿನ್ನೆ ಅವರು ಕಲ್ನ ಕಡ್ದು ಕುಡಿಯಾ ಕೂಡ್ಬಿಟ್ರು.

ಬೇಸಾಯ ಬದುಕು ಬಾಡದೆ ಹೋದ್ರು ಭೂಮಿಯಲ್ಲಿ ಬಾಳ್ಬೇಕು, ಬೆವರು ಮಾತ್ರ ಸುರಿ ಬಾರ್ದು ಭಾಗ್ಯ ಮಾತ್ರ ಬೇಕು. ಬೇಸಾಯ ಬದುಕು ಬಾಡದೆ ಹೋದ್ರು ಭೂಮಿಯಲ್ಲಿ ಬಾಳ್ಬೇಕು, ಬೆವರು ಮಾತ್ರ ಸುರಿ ಬಾರ್ದು ಭಾಗ್ಯ ಮಾತ್ರ ಬೇಕು. ಉತ್ತು ಬಿತ್ತು ಬೆಳೆಯೊಂದಲ್ವೇ ಸೇರ್ಬೇಕು.

ಬೆಳಬಳದ ಮಡಿಲಲ್ಲಿ ಚಿತ್ರಗೀತೆ ಪ್ರಸಾರವಾಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸುಂದರವಾದ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬಂತು. ವಿಶಿಷ್ಟವಾದ ಧ್ವನಿಯಲ್ಲಿ ಈ ಒಂದು ಗೀತೆಯನ್ನು ಅವರು ಹಾಡಿದ್ದಾರೆ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಬೆಳಬಳದ ಮಡಿಲಲ್ಲಿ ಚಿತ್ರ ತೆರೆ ಕಂಡದ್ದು 1975. ಇವಾಗ ಪ್ರಸಾರವಾಗುತ್ತೆ ಲಕ್ಷ್ಮೀ ಸರಸ್ವತಿ ಚಿತ್ರದ ಗೀತೆ. ಪಿ ಸುಶೀಲಾ ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ ಸಂಗೀತ ನೀಡಿದ್ದಾರೆ. 1970 ತೆರೆ ಕಂಡ ಚಿತ್ರ ಇದು. ಲಕ್ಷ್ಮೀ ಸರಸ್ವತಿ, ಕೆ ಎಸ್ ಎಲ್ ಸ್ವಾಮಿ, ರವಿಯವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಬಿ ಸರೋಜಾದೇವಿ, ರಮೇಶ್ ಸುದರ್ಶನ್, ಆರ್ ನಾಗೇಂದ್ರ, ರಮಾದೇವಿ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಅಪರೂಪದ ಗೀತೆಯೊಂದಿಗೆ ಸಾಗುವ

0: ಓಲ್ಡ್ ಈಸ್ ಗಾಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಮೂಡಿಬಂದ ಗೀತೆ ಬಾಳಪಂಜರ ಚಿತ್ರದಾಗಿತ್ತು. ಬಿ ಕೆ ಸುಮಿತ್ರ, ಜಯದೇವಿ, ಜಯದೇವ್ ಟಿ ಆರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿತ್ತು. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಬಾಳಪಂಜರ ಚಿತ್ರ ತೆರೆಕಂಡದ್ದು 1972 ಎಂ ಆರ್ ವಿಠಲ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಅಶ್ವಥ್ ನರಸಿಂಹರಾಜು, ರಂಗ ಪಂಡ್ರಿಬಾಯಿ, ಶೈಲಶ್ರೀ, ತುಗುದೀಪ್ ಶ್ರೀನಿವಾಸ್ ಮುಂತಾದವರು ತಾರಾಗಣದಲ್ಲಿದ್ದರು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಕಾರ್ಯಕ್ರಮದಲ್ಲಿ ಮುಂದೆ ಸಾಗುವ ಒಂದು ಪುಟ್ಟ ಪುಟ್ಟ ವಿರಾಮದ ನಂತರ
1: ದ್ವೇಷ ವೇದನೆಗಳ ಪರಿಸರದಲ್ಲಿ ಬೆಳೆದ ಮಗು ಜಗಳಗಂಟನಾಗಬಹುದು. ಅಪಮಾನದ ನೆರಳಿನಲ್ಲಿ ಬೆಳೆದ ಮಗು ಅಪರಾಧಿ ಪ್ರಜ್ಞೆ ಅಥವಾ ಕೀಳರಿಮೆಯನ್ನು ಬೆಳೆಸಿಕೊಳ್ಳಬಹುದು. ಆದರೆ ನೆನಪಿಡಿ, ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಖನಿಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.

0: ಮೇಡಮ್ ಮೆಲ್ಲಗೆ ಹೋಗಬೇಕು, ನಿಧಾನವೇನೆ ಪ್ರಧಾನ ಎನ್ನು ಮಾತು ಬಲು ಟಾಪು.
1: ವಿವಿಧ ಭಾರತಿ 102.9 FM.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಅನಂತಲಿಂಗಂ.
1: ಕೇಳುವರೆ, ನಿಮ್ಮ ಭಕ್ತಿಪೂರ್ವಕ ಪ್ರಾರ್ಥನೆಗೆ ಗಾನಕುಸುಮಾಂಜಲಿ. ನಿಮ್ಮ ನೆಚ್ಚಿನ ವಿವಿಧ ಭಾರತಿಯಲ್ಲಿ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯವರೆಗೆ ನಾದೋಪಾಸನೆ, ಕನ್ನಡ ಚಲನಚಿತ್ರ ಭಕ್ತಿ ಗೀತೆಗಳ ಪ್ರಸಾರ. ತಪ್ಪದೇ ಕೇಳಿ ವಿವಿಧ ಭಾರತಿ 102

ಮೂಡಿ ಬಂದ ಅಪರೂಪದ ಗೀತೆ ಸಂದರ್ಭ ಚಿತ್ರದಾಗಿತ್ತು. ಎಎಂ ಗೌರಿಯವರ ಧ್ವನಿಯಲ್ಲಿತ್ತು. ಚಂದ್ರಶೇಖರ ಕಂಬಾರವರ ಸಾಹಿತ್ಯಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಂಗೀತವಿತ್ತು. 1978ರಲ್ಲಿ ಸಂದರ್ಭ ಚಿತ್ರ ತೆರೆಕಂಡದ್ದು. ಅನಂತನಾಗಿದ್ದರು, ವಿಷ್ಣುವರ್ಧನ್, ಭಾರತಿ, ಕಲ್ಪನಾ, ಮನು ಮುಂತಾದವರು ತಾರಾಗಣದಲ್ಲಿದ್ದರು. ಗೌರಿ ಸುಂದರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಅಪರೂಪದ ಸುಂದರವಾದ ಗೀತೆಗಳೊಂದಿಗೆ ಸಾಗ್ತಾ ಇರುವ ಈ ಸಮಯದಲ್ಲಿ ಈಗ ಪ್ರಸಾರವಾಗುತ್ತೆ ಪ್ರಿಯಾ ಚಿತ್ರದ ಗೀತೆ. ಎಸ್ ಜಾನಕಿ ಮತ್ತು ಕೆ ಜೆ ಎಸ್ ದಾಸ್ ಧ್ವನಿಯಾಗಿದ್ದಾರೆ. ಜೆ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳಯರಾಜ ಅವರ ಸಂಗೀತವಿದೆ. ಎಸ್ ಪಿ ಮುತ್ತುರಾಮನ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. 1979ರಲ್ಲಿ ಇದು ಪ್ರಿಯಾ ಚಿತ್ರ. ರಜನಿಕಾಂತ್, ಅಂಬರೀಷ್, ಕೆ ಎಸ್ ಅಶ್ವಥ್, ಶ್ರೀದೇವಿ, ಶಿವರಾಮ್ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಅಪರೂಪದ ಗೀತೆ

ನಗುವು ಅಷ್ಟೇ ಹಾಡು ಅಷ್ಟೇ ನಮ್ಮನ್ನು ಕೂಡ ಹಾಡಿಸುತ್ತೆ ಅಂತ ಧ್ವನಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರದ್ದು. ಇಬ್ಬರೂ ಇವತ್ತು ನಮ್ಮೊಂದಿಗೆ ಇಲ್ಲ, ಆದರೆ ಅವರ ಗೀತೆಗಳ ಜೀವ ನಮಗೆ ಜೀವವನ್ನು ತುಂಬುತ್ತೆ. ಬೆಂಕಿ ಬಲೆ ಚಿತ್ರದ ಗೀತೆ ಪ್ರಸಾರವಾಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಧ್ವನಿಯಾಗಿದ್ದರು. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜು ನಾಗೇಂದ್ರ ಅವರ ಸಂಗೀತವಿತ್ತು. ಬೆಂಕಿಯ ಬಲೆ ಚಿತ್ರ ತೆರೆ ಕಂಡದ್ದು 1983ರಲ್ಲಿ. ದೊರೆ ಭಗವಾನ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಅನಂತನಾಗ್, ಲಕ್ಷ್ಮೀ, ದಿನೇಶ್, ಶಶಿಕಲಾ, ಅಶ್ವಥ್ ಮುಂತಾದವರು ತಾರಾಗಣದಲ್ಲಿದ್ದರು. ಸುಂದರವಾದ ಗೀತೆಗಳ ಸಂಗಮ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಮುಂದೆ ಮುಂದೆ ಸಾಗ್ತಾ ಇವಾಗ ಇನ್ನೊಂದು ಪ್ರಣಯ ಗೀತೆ ಮೂಡಿ ಬರುತ್ತೆ. ಡಾಕ್ಟರ್ ರಾಜ್ ಹಾಗೂ ವಾಣಿ ಜಯರಾಮ್ ಧ್ವನಿಯಾಗಿದ್ದಾರೆ. ಕವಿರತ್ನ ಕಾಳಿದಾಸ ಚಿತ್ರದ್ದು. ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯವಿರುವ ಈ ಗೀತೆ ಕವಿರತ್ನ ಕಾಳಿದಾಸ ಚಿತ್ರ ತೆರೆ ಕಂಡದ್ದು 1983ರಲ್ಲಿ. ರೇಣುಕಾ ಶರ್ಮಾ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್, ಜಯಪ್ರದ, ಶ್ರೀನಿವಾಸ್ ಮೂರ್ತಿ, ಬಾಲಕೃಷ್ಣ, ಪದ್ಮಾ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಪ್ರಣಯ ಗೀತೆಯೊಂದಿಗೆ ಈಗ ಸಾಗುವ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ.

ಪ್ರಣಯದ ಗೀತೆ ಒಲವಿನ ಗೀತೆಯೊಂದಿಗೆ ಸಾಗ್ತಾ ಸಾಗ್ತಾ ಬಂದೇ ಬಿಟ್ವಿ. ಇವಾಗ ಪ್ರಸಾರವಾಗುತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿರುವ ಮುದುಡಿದ ತಾವರೆ ಅರಳಿತು ಚಿತ್ರದ ಗೀತೆ. ಲಕ್ಷ್ಮೀ ಅನಂತನಾಗ್, ಅಶ್ವಥ್ ಪ್ರಭಾಕರ್, ಲೀಲಾವತಿ ಮುಂತಾದವರು ಚಿತ್ರದಲ್ಲಿ ನಟಿಸಿದ್ರು. 1983 ಬೆಳ್ಳಿ ತೆರೆಯಲ್ಲಿ ಮೂಡಿ ಬಂದ ಚಿತ್ರ ಇದು. ಕೆ ವಿ ಜಯರಾಮ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಲ್ಲಿ.

ಮೂಡಿದ ಮುಂಜಾನೆಯಿಂದ ಇಲ್ಲಿ ತನಕ ಕಾರ್ಯಕ್ರಮದೊಂದಿಗೆ ನಾವು ಬಂದ್ವಿ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಸಮಯದವರೆಗೂ ಬಂದ್ವಿ. ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳಿದಿದೆ. ಆ ಗೀತೆ ಯಾವ ಚಿತ್ರದ್ದು ಅಂತೇಳಿ ಹೇಳಿದ್ರೆ, ದಸರಿ ನಾರಾಯಣ ರಾವ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರ ಇದು. ಸ್ವಪ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬರುತ್ತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. 1981 ಮೂಡಿ ಬಂದ ಚಿತ್ರ ಇದು ಸ್ವಪ್ನ. ಆ ಚಿತ್ರದ ಒಂದು ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವ ಸಮಯ ಕೂಡ ಬಂತು. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದಾರೆ ರತ್ನ. ಇಷ್ಟೊತ್ತು ನಿಮ್ಮೊಂದಿಗಿದ್ದು ಸುಬ್ರಹ್ಮಣ್ಯ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಕೇಳಿದ ಎಲ್ಲ ಶ್ರೋತೃ ಬಂಧುಗಳಿಗೆ ಧನ್ಯವಾದ. ನಮಸ್ಕಾರ. ನಿಮ್ಮ ದಿನ ಶುಭ ದಿನವಾಗಲಿ. ಗುಡ್ ಡೇ.

ಲಕ್ಷ ದೀಪ ಜೊತೆಯಾಗಿ ಬೆಳಗ್ಗೆ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು, ಅರಳಿ ನಿಂತ ಕಮಲದಂತೆ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಲಡಾಖ್ನ ದ್ರಾಸ್ನಲ್ಲಿರುವಂತಹ ಕಾರ್ಗಿಲ್ ಯುದ್ಧ ಸ್ಮಾರಕವು 27ನೇ ಕಾರ್ಗಿಲ್ ವಿಜಯ್ ದಿವಸದ ಭವ್ಯ ಆಚರಣೆಗೆ ಸಂಪೂರ್ಣ ಸಜ್ಜಾಗಿದೆ. ಆಪರೇಷನ್ ವಿಜಯ್ನಲ್ಲಿ ಭಾರತದ ಐತಿಹಾಸಿಕ ವಿಜಯವನ್ನು ಸ್ಮರಿಸುವ ಈ ಎರಡು ದಿನಗಳ ಕಾರ್ಯಕ್ರಮಗಳು ಇಂದಿನಿಂದ ಆರಂಭಗೊಳ್ಳಲಿದ್ದು 1999ರ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ವೀರ ಯೋಧರ ಶೌರ್ಯ ಮತ್ತು ತ್ಯಾಗಕ್ಕೆ ಗೌರವ ಸಲ್ಲಿಸಲಾಗುತ್ತದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವಂತಹ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದ ಭಾರತದ ಪ್ಯಾರಾ ಅಥ್ಲೆಟ್ ಜಂಡುಕುಮಾರ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಪ್ರಧಾನಿಯವರು ಕುಮಾರ್ ಅವರ ಸಾಧನೆಯು ಅಪಾರ ಶಕ್ತಿ, ಅಚಲ ದೃಢ ಸಂಕಲ್ಪ ಮತ್ತು ವರ್ಷಗಳ ಇತ್ತೀಚಿನ ಪ್ರಯತ್ನದ ಫಲವಾಗಿದೆ ಎಂದು ಹೇಳಿದ್ದಾರೆ. ಮಾಜಿ ಸಚಿವ ಸಿ ವೀರಣ್ಣ ವಯೋಸಹಜ ಕಾರಣದಿಂದ ಇಂದು ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ 1983 1989ರಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ರಾಮಕೃಷ್ಣ ಹೆಗಡೆ, ಎಸ್ಆರ್ ಬೊಮ್ಮಾಯಿ, ಜೆಎಚ್ ಪಟೇಲ್, ಎಚ್ ಡಿ ದೇವೇಗೌಡ ಮುಖ್ಯಮಂತ್ರಿ ಆಗಿದ್ದಂತಹ ಕಾಲದಲ್ಲಿ ವಿವಿಧ ಖಾತೆಗಳ ಸಚಿವರಾಗಿ ಅವರು ಕಾರ್ಯನಿರ್ವಹಿಸಿದ್ದರು. ಪ್ರತಿಕೂಲ ಹವಾಮಾನ ಪರಿಸ್ಥಿತಿ ಮತ್ತು ಭಾರೀ ಮಳೆಯ ಕಾರಣದಿಂದಾಗಿ 6 ದಿನಗಳ ಕಾಲ ಸ್ಥಗಿತಗೊಂಡಿದ್ದ ಮಾತಾ ವೈಷ್ಣೋದೇವಿ ಯಾತ್ರೆ ಇಂದು ಪುನರಾರಂಭವಾಗಿದೆ. ಕೊಂಕಣ, ಗೋವಾ, ಮಧ್ಯ ಮಹಾರಾಷ್ಟ್ರ, ಒಡಿಶಾ ಮತ್ತು ರಾಜಸ್ಥಾನಗಳಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕ ಸೇರಿದಂತೆ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಪಂಜಾಬ್, ಚಂಡೀಗಢ, ದೆಹಲಿ, ಹರಿಯಾಣ, ಕರಾವಳಿ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲೂ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಅಸ್ಸಾಂನಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಜನರು ಪರಿಹಾರ ಶಿಬಿರಗಳಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಶಿವಸಾಗರ್, ಚರೈಡಿಯೋ ಮತ್ತು ಜೋರ್ಹಟ್ ಜಿಲ್ಲೆಗಳಲ್ಲಿ ಹೆಚ್ಚು ಜನರು ಬಾಧಿತರಾಗಿದ್ದಾರೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಇಂದು ಹರಾರೆ ಸ್ಪೋರ್ಟ್ ಕ್ಲಬ್ನಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 4:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ. ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ರೇಡಿಯೋ ಸಮಯವಾಗಿದೆ. 11:04:21. ಈ ಹೊತ್ತಿನಲ್ಲಿ ನೀವು ಕೇಳ್ತೀರಾ ಹೊಸ ಹಾಡು ಕಾರ್ಯಕ್ರಮವನ್ನು. ಇಂದಿನ ಹೊಸ ಹಾಡು ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಪ್ರಸಾರ ಮಾಡ್ತಾ ಇದ್ದೇವೆ ಜಸ್ಟ್ ಮ್ಯಾರಿಡ್ ಚಿತ್ರದ ಹಾಡು. ಹಾಡಿದ್ದಾರೆ ವಿಜಯಪ್ರಕಾಶ್ ಅವರು. ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.

0: ಬ್ಯಾಕ್ ಟು ಬ್ಯಾಕ್ ಒಂದಕ್ಕಿಂತ ಒಂದು ಉತ್ತಮ ಗೀತೆಗಳು ಅಂತ ಹೇಳ್ಬೋದು. ಕೇಳಿಕೊಂಡು ಜೊತೆ ಜೊತೆಯಲ್ಲಿ ಸಾಕ್ತಾ ಇದ್ರ ವಿವಿಧ ಭಾರತಿಯೊಂದಿಗೆ. ಇದೀಗ ಕೇಳಿದಂತಹ ಜೊತೆ ಜೊತೆಯಲ್ಲಿ ಹಾಡು ಹಾಡಿದವರು, ಜೊತೆ ಜೊತೆಯಾಗಿ ಹಾಡಿದರು, ಪುನೀತ್ ರಾಜ್ಕುಮಾರ್ ಹಾಗೂ ಶ್ರೇಯಾ ಘೋಷಾಲ್, ರಾಮನಾರಾಯಣ್ ಅವರ ಸಾಹಿತ್ಯ, ಅರ್ಪಿತ್ ಪಟ್ನಾಯಕ್ ಅವರ ಸಂಗೀತದಲ್ಲಿ ಈ ಒಂದು ಹಾಡನ್ನು ಕೇಳಿದ್ರೆ.
1: ರಾಜ್ಕುಮಾರ್ ಹೇಗೆ ರಾಜ್ಕುಮಾರ್ನಾಗಿ ಬೆಳೆದ, ಯಾವ ಶಕ್ತಿ ರಾಜ್ಕುಮಾರ್ನ ಈ ಮಟ್ಟಿಗೆ ತಕೊಂಬಂದಿರಬಹುದು ಅನ್ನುವಂಥದ್ದು ರಾಜ್ಕುಮಾರ್ನಿಗೆ ಗೊತ್ತಿಲ್ಲ. ಎಲ್ಲ ನೀವು ಕಟ್ಟದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂಥ ಕರುಣೆ,

ಕೇಳ್ತಾ ಇದ್ರೆ ಉಪಾಧ್ಯಕ್ಷ ಚಿತ್ರದ ಶೀರ್ಷಿಕೆ ಗೀತೆಯನ್ನ ವ್ಯಾಸರಾಜ್ ಅವರು ಹಾಡಿದ್ದಾರೆ. ಚೇತನ್ ಕುಮಾರ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

0: ಸರಿ ಇದ್ರೆ ಸಾಕು.
1: ಅದೇ
0: ಕರೆಕ್ಟ್ ಇದೀನಿ ನಾನು, ಕರೆಕ್ಟ್ ಇರ್ತೀನಿ ನಾನು.
2: ಬಿದ್ರು ಕಲ್ಲು ನೂರಂಟು ಅದ್ರಲ್ಲೇನೆ ಮನ ಕಟ್ಟು, ಏನೇ ಆದ್ರೂ ಎಡವಟ್ಟು ಊರ್ಲೇ ಬೇಡ ತಲೆಕಟ್ಟು. ಹುಡುಕ್ ಬೆಂಕಿ ಬಿದ್ದಾಗ್ಲೇನೆ ಹಾರೋದ್ರ ಕೆಟ್ಟು.
3: ಯಾರಾದ್ರೂ ತಪ್ಪ್ ಮಾಡಿದ್ ಕಂಡ್ರೆ ಶಿಕ್ಷೆ ಕೊಡಂತ ಗಂಡ್ಸು ಕೊಡ ನಾನು.

ಇದು ವಿವಿದ್ ಭಾರತಿ ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ರ ಹೊಸ ಹಾಡು ಕಾರ್ಯಕ್ರಮ. ಹೊಸ ಹಾಡು ಕಾರ್ಯಕ್ರಮದಲ್ಲಿ ಇದೀಗ ಕೇಳಿದಂತಹ ಗೀತೆಯನ್ನ ಹಾಡಿದವರು ಎಂ ಡಿ ಪಲ್ಲವಿ ಹಾಗೂ ಅಭಿನವ್ ಭಟ್ ಅವರು. ಎಲ್ ಸಿ ನಾಗರಾಜ್ ಹಾಗೂ ಸಿ ಬಸವಲಿಂಗಯ್ಯ ಅವರು ಸಾಹಿತ್ಯವನ್ನು ರಚಿಸಿದ್ದಾರೆ. ಎ ಟಿ ರವೀಶ ಅವರ ಸಂಗೀತವಿದೆ.

ರಾಯಲ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸಂಚಿತ್ ಹೆಗ್ಡೆ ಹಾಗೂ ಎಂಎಂ ಮಾನಸಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಎಂಆರ್ ಚರಣರಾಜ್ ಅವರ ಸಂಗೀತವಿದೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ಸ್ನೇಹಿತರೆ, ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ರೇಡಿಯೋ ಸಮಯವಾಗಿದೆ. 11:33:56 ಈ ಹೊತ್ತಿನಲ್ಲಿ ತಮ್ಮೆಲ್ಲರಿಗೂ ಇಂದಿನ ಕಲಾ ಭಾರತಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ.

ಭಾರತೀಯ ಚಿತ್ರರಂಗ, ಕನ್ನಡ ಚಿತ್ರರಂಗ, ರಂಗಭೂಮಿಯಿಂದ ಚಿತ್ರರಂಗಕ್ಕೆ ತಿರುಗುವಂತಹ ಆ ಒಂದು ಬದಲಾವಣೆಯ ಸಮಯವೇ ಬಹಳ ಅಮೂಲ್ಯವಾದ ಸಮಯ. ಆ ಹೊತ್ತಿನಲ್ಲಿ ಚಿತ್ರರಂಗಕ್ಕಾಗಿ ತಮ್ಮ ತನು ಮನಧನ ಎಲ್ಲವನ್ನ ಅರ್ಪಿಸಿ ದುಡಿದಂತಹ ಸಾಕಷ್ಟು ಮಂದಿ ಇದ್ದಾರೆ. ಇಂದು ಜುಲೈ 25ನೇ ತಾರೀಕು. ಈ ದಿನ ನಾವು ಆ ಒಂದು ಕನ್ನಡ ಚಿತ್ರರಂಗದ ಆ ಪಟ್ಟಿಯಲ್ಲಿನ ಅಗ್ರ ಗಣ್ಯರನ್ನು, ಅಗ್ರಮಾನ್ಯರನ್ನು, ಆದರ್ಶ ಪ್ರಾಯರಾದಂಥ ಓರ್ವ ಚಿತ್ರ ಚಿಂತಕರನ್ನು ನೆನಪಿಸುವಂತಹ ದಿನ ಜುಲೈ 25ನೇ ತಾರೀಕು. ಭೂಮಿಯ ಮಣ್ಣಿನ ಪದರಗಳಂತೆ ಕನ್ನಡ ಚಿತ್ರರಂಗಕ್ಕೂ ಕೂಡ ಪದರಗಳಿವೆ ಅನ್ನೋದೇ. ಆದರೆ ಮೇಲ್ಪದರದ ಒಳಗೆ ಫಲವತ್ತಾದ ತೇವಾಂಶಭರಿತ ನೆಲದಲ್ಲಿ ಬೀಜ ಮೊಳೆಯುತ್ತಂತೆ. ಹಾಗಿದ್ರೆ ಕನ್ನಡ ಚಿತ್ರರಂಗದ ಆರಂಭದ ದಿನಗಳಲ್ಲಿ ಇಂದಿನ ಈ ಒಂದು ಇಂದು ತಾನು ಬೇರೂರಿ ಬೆಳೆದಿರುವಂತಹ ಅಗಾಧವಾದ ಮರಕ್ಕೆ ಬೇರುಗಳಾಗಿ ಫಲವತ್ತಾದ ಭೂಮಿಯಾಗಿ ದುಡಿದಂತಹ ಚಿತ್ರ ಚಿಂತಕ, ನಟ, ನಿರ್ದೇಶಕ, ನಿರ್ಮಾಪಕ, ಬರಹಗಾರರು ಆದಂಥ ಹೆಚ್ ಲಕ್ಷ್ಮೀ ನರಸಿಂಹ ಅವರು, ಅಂದರೆ ಹೆಚ್ಎಲ್ಎನ್ ಸಿಂಹ ಅವರ ಜನ್ಮದಿನ ಇಂದು. ಹಾಗಾಗಿ ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹೆಚ್ಎಲ್ಎನ್ ಸಿಂಹ ಅವರ ಆ ಒಂದು ಚಿತ್ರಯಾನವನ್ನು ಕುರಿತಾಗಿ ಮಾತಾಡ್ತಾ ಇದ್ದೇವೆ.

ಶ್ರೀ ಹೆಚ್ ಲಕ್ಷ್ಮೀ ನರಸಿಂಹ ಅಂದರೆ ಹೆಚ್ ಎಲ್ ಎನ್ ಸಿಂಹ ಎಂದು ಪ್ರಸಿದ್ಧರಾಗಿರುವಂಥ ಕನ್ನಡದ ಮೇರು ಪ್ರತಿಭೆ ಇವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇವರು ಜನಿಸಿದ್ದು ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ 25 ಜುಲೈ 1904. ತಾಯಿ ಲಕ್ಷ್ಮಮ್ಮ ಅವರು, ತಂದೆ ನರಸಿಂಹ ಅವರು. ಬೆಳೆದ ಇವರು ಹುಟ್ಟದ್ದು ಮಳವಳ್ಳಿಯಲ್ಲಿ, ಬೆಳೆದದ್ದು ನಂಜನಗೂಡಿನಲ್ಲಿ. ನಂಜನಗೂಡಿನಲ್ಲಿನ ಆ ನಂಜುಂಡೇಶ್ವರನ ದೇಗುಲ, ಕಪಿಲಾ ನದಿ ಇವರ ಬಾಲ್ಯದ ಅವಿಭಾಜ್ಯ ಅಂಗವಾಗಿತ್ತು. ಅಲ್ಲೆಲ್ಲ ಸಾಗಿ ಓಡಾಡ್ತಾ ಆ ಕೃಪೆಯಿಂದಲೋ ಅಥವಾ ಅವರಲ್ಲಿದ್ದಂಥ ಆ ಒಂದು ಇಂಗಿತದಿಂದಲೋ ಕಲೆ ಹಾಗೂ ಬರವಣಿಗೆಯನ್ನು ಹುಟ್ಟಿನಿಂದಲೇ ಮೈಗೂಡಿಸಿಕೊಂಡು ರಂಗಭೂಮಿಯತ್ತ ವಾಲಿದಂಥವರು

ಹೆಚ್.ಎಲ್.ಎನ್. ಸಿಂಹ ಅವರು ತಿರುಮಲಾಂಬ ಅವರ ಕೃತಿಗಳನ್ನು ಓದ್ತಾ ಬೆಳೆದ್ರು ಹಾಗೂ ವರದಾಚಾರ್ಯ ಅವರ ನಾಟಕಗಳನ್ನು ನೋಡ್ತಾ ಪ್ರೇರಿತರಾದರು. ವಿದ್ಯಾರ್ಥಿ ದಶೆಯಲ್ಲಿ ಇಂಗ್ಲಿಷ್ ನಾಟಕ ರಚಿಸಿ ಭೇಷೆನಿಸಿಕೊಂಡ್ರು. ಹಾಗೆ ರಂಗಭೂಮಿಯತ್ತ ವಾಲಿದ ನಂತರ ಇಡೀ ದೇಶ ಸುತ್ತಿ ನಂತರ ಸ್ನೇಹಿತ ಮೊಹಮ್ಮದ್ ಪೀರ್ ಅವರೊಂದಿಗೆ ಚಂದ್ರಕಲಾ ಮಂಡಳಿ ಕಲಾಮಂಡಳಿಯನ್ನು ಸೇರಿಕೊಂಡ್ರು. ಕನ್ನಡದಲ್ಲಿ ಪೌರಾಣಿಕ ನಾಟಕಗಳ ಹಾಗೂ ಜಾನಪದ ನಾಟಕಗಳು ಮುನ್ನೆಲೆಯಲ್ಲಿ ಇದ್ದಂತಹ ಕಾಲದಲ್ಲಿ ಸಾಮಾಜಿಕ ನಾಟಕಗಳನ್ನು ಪ್ರಾರಂಭಿಸಿದ ಕೀರ್ತಿ ಹೆಚ್.ಎಲ್.ಎನ್. ಸಿಂಹ ಅವರಿಗೆ ಸಲ್ಲುತ್ತದೆ. ಸಂಸಾರ ನೌಕ ಇವರು ನಿರ್ಮಿಸಿದಂತಹ ಮೊದಲ ಸಾಮಾಜಿಕ ನಾಟಕ ಬಹಳ ಪ್ರದರ್ಶನವನ್ನು ಕಾಣುತ್ತೆ. ಈ ಸಂಸಾರ ನೌಕಾ ನಾಟಕವನ್ನು ಮೊದಲಿಗೆ ಪ್ರದರ್ಶನವನ್ನು ಆರಂಭಿಸಿದಾಗ ಬಹಳ ಮಳೆಯಂತೆ. ಆ ಒಂದು ಪ್ರಥಮ ರಂಗ ಪ್ರದರ್ಶನವನ್ನು ನೀಡೋಕೆ ಸಾಧ್ಯನೇ ಆಗಲ್ಲ. ಒಂದು ಹೊಸ ಪ್ರಯತ್ನದಲ್ಲಿ ಹೀಗಾಯ್ತಲ್ಲ ಅಂತ ಅನ್ಕೊಂತಾರೆ. ಅದರ ಮರು ಪ್ರದರ್ಶನ ನಂತರದ ದಿನದಲ್ಲಿ ಭೇಷ್ ಅನ್ನಿಸ್ಕೊಂಡು ಹತ್ತಾರು ನೂರಾರು ಸಾವಿರಾರು ಪ್ರದರ್ಶನಗಳನ್ನು ಕಂಡಂತಹ ನಾಟಕ ಸಂಸಾರ ನೌಕೆ ಆನಂತರ 1936 ಚಲನಚಿತ್ರವಾಗಿ ಬಿಡುಗಡೆ ಆಗುತ್ತೆ.

ಕೇಳ್ತಾ ಇದ್ದೀರಾ ಇಂದಿನ ಕಲಾಭಾರತಿಯಲ್ಲಿ ಹೆಚ್ ಎಲ್ ಎನ್ ಸಿಂಹ ಅವರ ಕುರಿತಾದ ಕಾರ್ಯಕ್ರಮ. ಹೆಚ್ ಎಲ್ ಎನ್ ಸಿಂಹ ಅಂದ ತಕ್ಷಣ ನಮಗೆ ನೆನಪಾಗೋದು ಬೇಡರ ಕಣ್ಣಪ್ಪ ಚಲನಚಿತ್ರ ಕೂಡ ಅಂತ ಬಹಳ ಜನ ಹೇಳ್ತಾ ಇದ್ದೀರಾ. ಹೆಚ್ ಎಲ್ ಎನ್ ಸಿಂಹ ಅವರು ಬೇಡರ ಕಣ್ಣಪ್ಪ ಚಲನಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮುತ್ತುರಾಜರಿಂದ ಡಾಕ್ಟರ್ ರಾಜ್ಕುಮಾರ್ ಆಗಿ ಹೆಸರನ್ನ ನೀಡಿದಂತಹ ನಾಮಕರಣ ಮಾಡಿದಂಥವರು ಹೆಚ್ ಎಲ್ ಎನ್ ಸಿಂಹ ಅವರು. ನರಸಿಂಹರಾಜು ಅವರನ್ನ, ಜಿ ವಿ ಅಯ್ಯರ್ ಅವರನ್ನ ಚಿತ್ರರಂಗಕ್ಕೆ ಪರಿಚಯ ಮಾಡ್ತಾರೆ. ಅಷ್ಟೇ ಅಲ್ಲ, ನಿರ್ದೇಶಕರ ಒಂದು ಶಿಷ್ಯ ಪರಂಪರೆ ಅನ್ನೋದೇ ಆದರೆ ಬಿ ಆರ್ ಪಂತುಲು, ಹುಣಸೂರು ಕೃಷ್ಣಮೂರ್ತಿ ಅವರು, ಹಾಗೆ ಆನಂತರ ಪುಟ್ಟಣ್ಣ ಕಣಗಾಲ್ ಅವರ ಆ ಒಂದು ಶಿಷ್ಯ ಪರಂಪರೆಗೆ ನಾಂದಿ ಹಾಡಿದಂತಹ ನಿರ್ದೇಶಕರು ಇವರೇ. ಆ ನಂತರ ನಾವು ಪಂಡ್ರೆಬಾಯಿ ಅವರನ್ನ ಗುಣಸಾಗರಿ ಚಿತ್ರದಲ್ಲಿ, ಹಾಗೂ ಮೈನಾವತಿ ಅವರನ್ನ, ಕ್ಯಾಮ್ರಾಮನ್ ಆದಂತಹ ಎಂ ಎಸ್ ಬಾಲು ಅವರನ್ನ ಚಿತ್ರರಂಗಕ್ಕೆ ಬಹಳ ಉತ್ತಮವಾದ ಗುಣಮಟ್ಟದ ಪಾತ್ರಗಳ ಮೂಲಕ, ಹಾಗೂ ಆ ದಿನಗಳಲ್ಲಿ ಚಿತ್ರಗಳನ್ನು ತೆಗೆಯುವುದೇ ಒಂದು ಮಹಾನ್ ಸಾಧನೆಯಾಗಿತ್ತು, ಆ ಸಾಧನೆಗೆ ಇವರನ್ನ ಕೂಡ ತೊಡಗಿಸ್ಕೊಂಡು ಇವರಿಗೂ ಕೂಡ ಯಶಸ್ಸು ಕೀರ್ತಿ ಸಿಗೋ ಹಾಗೆ ಮಾಡ್ತಾರೆ. ಈ ಎಲ್ಲ ಯಶಸ್ಸಿನ ಕೀರ್ತಿ ಸಿಗುವ ಹಿಂದೆ ಅವರ ಶ್ರಮವೂ ಇದೆ.

0: 1900 ಆ ಒಂದು ಜನಿಸಿದ್ದು 1904 ರಂಗಭೂಮಿಯ ಎಡೆಗೆ ವಾಲ್ತಾರೆ. ಕುಟುಂಬದಲ್ಲಿ ಅಷ್ಟೇನು ಇವರು ರಂಗಭೂಮಿಗೆ ಹೋಗ್ತೀವಿ ಅಂತಂದ್ರೆ ಸಂತಸದಿಂದ ಕಳಿಸಲ್ಲ. ಅವರು ದೇಶಾಂತರ ಎಲ್ಲ ಸುತ್ತಬೇಕಾಗತ್ತೆ, ಇಡೀ ದೇಶವನ್ನ ಸುತ್ತಾರೆ, ಹಾಗೂ ಇಡೀ ದೇಶದ ರಂಗಭೂಮಿ ಹೇಗಿದೆ ಎನ್ನುವಂತ ಆ ಒಂದು ದೃಷ್ಟಿಯಲ್ಲಿ ಅವರ ಆ ಒಂದು ಸುತ್ತಾಟವನ್ನ ಮಾಡ್ತಾ ಬರ್ತಾರೆ. ಹಾಗೆ ಬಂದ ನಂತರ ಗುಬ್ಬಿ ಅವರ ಆ ಕಾಲದಲ್ಲಿ ವೃತ್ತಿ ರಂಗಭೂಮಿ ಅಂತ ಹೇಳ್ತೀವಲ್ಲ, ಆ ಒಂದು ರಂಗಭೂಮಿಯನ್ನ ಇವ್ರು ಸೇರ್ತಾರೆ. ಗುಬ್ಬಿ ಅವರ ನಾಟಕ ಕಂಪನಿ ಇತ್ತು, ಸುಬ್ಬಯ್ಯ ನಾಯ್ಡು ಅವರು ನಡೆಸ್ತಾ ಇದ್ರು, ಎ ಹಿರಣ್ಣಯ್ಯ ಅವರು ನಡೆಸ್ತಾ ಇದ್ರು. ಇವರೆಲ್ಲ ದಕ್ಷಿಣ ಭಾರತದಲ್ಲಿ ಹೆಚ್ಚಾದ್ರೆ ಆ ಒಂದು ಈ ಬಳ್ಳಾರಿ ಹಾಗೂ ಕುಂದಗೋಳದ ಕಡೆ ಅವರದ್ದೇ ಆದ ನಾಟಕ ಕಂಪನಿಗಳು ಯಶಸ್ವಿಯಾಗಿ ಸಾಕ್ತಾ ಇತ್ತು. ರತ್ನಾವಳಿ ನಾಟಕ ಕಂಪನಿಯ ನಾಟಕಗಳು ಜಗನ್ಮೋಹನ ಅರಮನೆಯಲ್ಲಿ ನಡೆಸಲಾಗ್ತಿತ್ತು ಅಂತ ಹೇಳ್ತಾರೆ. ಈ ರೀತಿ ನಾಟಕ ಕಂಪನಿಗಳಿಗೆ ರಾಜಾಶ್ರಯ ಇದ್ದಂತಹ ಕಾಲ ಅದು.
1: ಬೋರಯ್ಯ ಬಸವಯ್ಯ ದೊಡ್ಡಯ್ಯ ಸ

ಹೇ ಅಮ್ಮಿ, ಉತ್ತರ ನಾನ್ ಹೇಳ್ತೀನಮ್ಮಿ. ನೀರಲ್ಲಿ ಮುಳುಗಿದವಳೆ ಅಡಿಕೆಯಮ್ಮಿ, ಕರಗಿದವಳೆ ಸುಣ್ಣ ನಮ್ಮಿ.

0: ಓಹೋ ಹೇಳುವೆ ಹೇಳುವೆ.
1: ಕೈ ನೀಡಿದವಳು ನಿನ್ನಂತೆ ಚೆಲುವೆ, ಕೈ ಹಿಡಿದವನು ಬಳೆಗಾರ ಹೂವೆ, ಬಳೆ ತೊಡಿಸುವಾಗ ಅಯ್ಯೋ ಅಂದಳು ಅಲ್ಲವೇ. ಹೌದೇನೆ ಹೌದೇನೆ ಹೇಳಿ ಹಮ್ಮಿರೀ.

ಹೌದಲ್ವಾ, ಹೇಳಬಲ್ಲಿರ ಇಂದಿನ ಕಲಾಭಾರತಿ ಯಾರ್ದು ಅಂತ ಹೇಳೋದಾದ್ರೆ ಎಚ್ ಎಲ್ ಎನ್ ಸಿಂಹ ಅವರ ಕುರಿತಂತಹ ಕಲಾಭಾರತಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಅವರ ವಿಶೇಷತೆ ಏನಂತಂದ್ರೆ, ಇನ್ನೂ ಒಂದು 1904ರಲ್ಲಿ ಸಿಂಹ ಅವರು ಜನಿಸಿದ್ದು, ಅದೇ ವರ್ಷದಲ್ಲಿ ಜನಿಸಿದವರು ರಾಷ್ಟ್ರಕವಿ ಕವಿ ಕುವೆಂಪು ಅವರು. ಇವರಿಬ್ರು ಕೂಡ ಸಹಪಾಠಿಯಾಗಿದ್ರಂತೆ. ಪ್ರಪ್ರಥಮ ಬಾರಿಗೆ ಇಂಗ್ಲಿಷ್ ನಾಟಕವನ್ನ ಬರೆದು ಥಟ್ ಅಂತ ಹೇಳಿ ಅನ್ನೋ ರೀತಿಯಲ್ಲಿ ಥಟ್ಟಂತ ನಾಟಕವನ್ನ ಮಾಡಿದಂಥ ಗರಿ ಇವರಿಗೆ ಸಲ್ಲುವಂತ ಆ ಹೊತ್ತಿನಲ್ಲಿ ವೀಕ್ಷಕರಾಗಿ ಕುವೆಂಪು ಅವರು ಇದ್ರು ಅಂತ ಹೇಳ್ತಾರೆ. ಇವರಿಬ್ರು ಓದಿದ್ದು ಮೈಸೂರಿನ ಮಿಷನ್ ಸ್ಕೂಲ್ನಲ್ಲಿ. ಆ ವೇಳೆಯಲ್ಲಿ ಇವರಲ್ಲಿದ್ದಂತಹ ಆ ಒಂದು ಇಂಗ್ಲಿಷ್ ಪಾಂಡಿತ್ಯ ಗುಬ್ಬಿ ವೀರಣ್ಣ ಅವರು ನಿರ್ಮಾಣ ಮಾಡಿದಂತಹ ಹಿಸ್ ಲವ್ ಅಫೇರ್ ಎನ್ನುವಂತಹ ಮೂಕಿ ಚಿತ್ರದಲ್ಲಿ ಎಚ್ ಎಲ್ ಎನ್ ಸಿಂಹ ಅವರು ಬಿ ಜಯಮ್ಮ ಅವರ ಜೊತೆಯಾಗಿ ನಟಿಸಿದ್ದಾರೆ. ಇವರ ನಟನೆಯನ್ನು ಕಂಡಂತಹ ಲಲಿತಾ ಪವಾರ್ ಹಾಗೂ ಜಿ ಪಿ ಪವಾರ್ ಅವರು, ನಮಗೂ ಕೂಡ ಇಂಥದ್ದೇ ಅಥವಾ ಈ ರೀತಿ ಉತ್ಕೃಷ್ಟವಾದಂತಹ ನಾಟಕವನ್ನು ನಮಗೂ ಮಾಡಿಕೊಡಿ ಅಂತ ಕೇಳಿದ್ರು ಅಂತ ಹೇಳ್ತಾರೆ. ಆ ನಂತರ ಇವರಿಗೆ ರಾಜಗೋಪಾಲ್ ಶೆಟ್ಟಿಯವರು ನಿರ್ಮಾಣ ಮಾಡಿ ಆ ಒಂದು ಪ್ರಪ್ರಥಮ ಸಾಮಾಜಿಕ ಚಲನಚಿತ್ರ ಅಂತ ಹೇಳ್ತೀವಲ್ಲ ಸಂಸಾರ ನೌಕೆ, ಅದನ್ನು ತೆರೆ ಕಾಣುತ್ತೆ. ಸಂಸಾರ ನೌಕೆ ಚಿತ್ರದ ನಂತರ ಗುಣಸಾಗರಿ, ಆನಂತರ ಬೇಡರ ಕಣ್ಣಪ್ಪ, ಅನುಗ್ರಹ, ಅಷ್ಟೇ ಅಲ್ಲ ಇವರೇ ನಿರ್ಮಾಣ ಮಾಡಿದಂತಹ ಚಲನಚಿತ್ರ, ಬರೆದು ನಿರ್ದೇಶಿಸಿ ನಿರ್ಮಾಣ ಮಾಡಿದಂತಹ ಚಲನಚಿತ್ರ ಅಬ್ಬ ಆ ಹುಡುಗಿ.

ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗಿರುವಂಥದ್ದು ನಾನು ಎನ್ ರತ್ನರಮೇಶ್. ಹೆಚ್ಚಲನ್ ಸಿಂಹ ಅವರ ಕುರಿತಾದಂತಹ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅವರ ಪರಿಚಯ ಹಾಗೂ ಹಾಡುಗಳು ಇಷ್ಟ ಆಗ್ತಾ ಇದೆ. ಅವರ ಚಿತ್ರರಂಗಕ್ಕೆ ಅವರ ಕೊಡುಗೆ ಅಮೂಲ್ಯವಾದದ್ದು ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ಅನಂತ್ ಕುಮಾರ್ ಅರಸು ಅವರು ಗುಬ್ಬಿ ತಾಲೂಕಿನಿಂದ, ಕಡಬ ಗುಬ್ಬಿ ತಾಲೂಕಿನಿಂದ ಕಳಿಸಿದ್ದಾರೆ. ಹಾಗೂ ಇಂದಿನ ಕಲಾಭಾರತಿಯಲ್ಲಿ ಹೆಚ್ಚಲಿನ್ ಸಿಂಹ ಅವರ ಬಗ್ಗೆ ಮಾಹಿತಿ ಹಾಡುಗಳು ಇಷ್ಟ ಆಗ್ತಾ ಇದೆ ಅಂತ ಸುರೇಶ್ ಭಟ್ ಅವರು ಗೌರಿಬಿದನೂರಿನಿಂದ ಹೇಳ್ತಾ ಇದ್ರೆ, ಚಿತ್ರರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಪರಿಚಯಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಅಂತ ಹೇಳ್ತಾ ಇದ್ದಾರೆ. ಯಾರು ಮಂಜುರಾಣಿ ಹಾಗೂ ಅಮೃತ ವರ್ಷಿಣಿ ಮೈಸೂರಿನಿಂದ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು ಕಳಿಸ್ತಾ ಕಾರ್ಯಕ್ರಮ ಕೇಳ್ತಾ ನಮ್ಮೊಂದಿಗಿರುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸ್ನೇಹಿತರೆ, ಹೆಚ್ಚಲನ್ ಸಿಂಹ ಅವರು ಆ ಒಂದು ತಂತ್ರಜ್ಞಾನ ಆಧುನಿಕ ಯುಗ ಅಂತ ಆರಂಭವಾಗುವಂಥದ್ದು ಆ 19ನೇ ಶತಮಾನದ ಆರಂಭದ ದಿನಗಳಲ್ಲಿ ವಿದ್ಯುತ್ತನ್ನು ಪರಿಚಯ ಮಾಡಿರ್ತಾರೆ. ಆಗ ಬ್ಯಾಟ್ರಿಯಿಂದ ಚಾಲಿತವಾದ ಕ್ಯಾಮ್ರಾಗಳ ವ್ಯವಸ್ಥೆ ಇರುತ್ತೆ. ಆವಾಗ ಕ್ಯಾಮ್ರಾ ಮತ್ತು ಫೋಟೋಗ್ರಫಿ ಈ ಒಂದು ರಂಗಭೂಮಿ ಅನ್ನೋದು ಆ ಒಂದು ದಿನಕ್ಕೆ ಆ ಒಂದು ಗಳಿಗೆಗೆ ಮಾಡಿ ಮರೆಯಾಗುವಂತಹ ಆ ಒಂದು ಕಲೆಯನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಮತ್ತೊಮ್ಮೆ ನೋಡಬಹುದಾದ ಕಾಲಘಟ್ಟಕ್ಕೆ ತಿರುಗುವಂತಹ ಸಮಯದಲ್ಲಿ ಹೆಚ್ಚಲನ್ ಸಿಂಹ ಅವರಿದ್ದರು. ಆ ಸಮಯದಲ್ಲಿ ಇದ್ದಂಥ ಅಲ್ಪ ಸೌಲಭ್ಯಗಳ ನಡುವೆ ಅಪೂರ್ವವಾದಂಥ ಚಿತ್ರ ರಂಗಕ್ಕೆ ಕೊಡುಗೆಯನ್ನು ನೀಡಿದವರು ಇವರು. ವಿಸ್ತಾರವಾದ ಆಲೋಚನೆ, ದೂರದೃಷ್ಟಿಯಿಂದ ಪ್ರಪಂಚದ ಅತ್ಯುತ್ತಮ ನಿರ್ದೇಶಕರಲ್ಲಿ ಒಬ್ಬರು ಎನ್ನಬಹುದು, ಹಾಗೂ ಭಾರತದ ನಿರ್ದೇಶಕರಲ್ಲಿ ಮೇರು ನಿರ್ದೇಶಕರು ಎಂಬ ಮನ್ನಣೆಗೂ ಕೂಡ ಪಾತ್ರರಾಗಬಲ್ಲವರು. ದಕ್ಷಿಣ ಭಾರತದ ಮೇರು ನಿರ್ದೇಶಕ ಪ್ರಶಸ್ತಿಯನ್ನು ಪಡೆದಂಥವರು ಹೆಚ್ಚಲನ್ ಸಿಂಹ ಅವರು.

0: ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಹುಟ್ಟಿ ನಂಜನಗೂಡಿನಲ್ಲಿ ಬೆಳೆದು ದೇಶವೆಲ್ಲ ಸುತ್ತಿ ರಂಗಭೂಮಿಯಿಂದ ಚಿತ್ರರಂಗ ಪರಂಪರೆಗೆ ಆಗಮಿಸಿ ಅನೇಕ ನಟರನ್ನ, ನಿರ್ದೇಶಕರನ್ನ, ತಂತ್ರಜ್ಞರನ್ನ ಪರಿಚಯಿಸಿದಂಥ ಎಚ್ ಎಲ್ ಎನ್ ಸಿಂಹ ಅವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮವನ್ನು ಇಂದು ಕೇಳಿದ್ರಿ. ಇಂದು ಅವರ ಜನ್ಮದಿನದ ಅಂಗವಾಗಿ ಈ ರೀತಿ ಬಂದಂತಹ ಎಚ್ ಎಲ್ ಎನ್ ಸಿಂಹ ಅವರು ಜುಲೈ 3, 1972 ಇಹಲೋಕವನ್ನು ತ್ಯಜಿಸಿದ್ರು, ನಮ್ಮೆಲ್ಲರನ್ನ ಅಗಲಿದ್ರು. ಹೀಗೆ ಆ ಒಂದು ಕನ್ನಡ ಚಿತ್ರರಂಗಕ್ಕೆ ಅವರು ನೀಡಿದಂಥ ಆ ಒಂದು ಸಾಧನೆ ಇದೆಯಲ್ಲ, ಅದು ಹೆಚ್ಚಿನದ್ದು. ಯಾಕೆ ಆ ಒಂದು ಕಾಲಘಟ್ಟದಲ್ಲಿ ಪಬ್ಲಿಸಿಟಿ ಅಂತ ಹೇಳ್ತೀವಲ್ಲ, ಅಂದರೆ ಪ್ರಚಾರ ಕಲೆ ಅನ್ನೋದು ಕಡಿಮೆ, ಹಾಗಾಗಿ ಅವರಿಗೆ ಇನ್ನೂ ಹೆಚ್ಚಿನ ಮನ್ನಣೆ ಸಿಗಬಹುದಾದಂಥ, ಮನ್ನಣೆಗೆ ಯೋಗ್ಯರಾದಂಥ, ಮನ್ನಣೆಗೆ ಅವರು ಸಿಗಬೇಕಾದಂಥ ನಿರ್ದೇಶಕರು ಅಂತ ಅವರೊಂದಿಗೆ ಕೆಲಸ ಮಾಡಿದಂಥ ಅನೇಕ ಕಲಾವಿದರು ಹೇಳ್ತಾರೆ. ಈ ರೀತಿಯಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಪುಷ್ಪ ಶಾನುಭೋಗರ ಅವರು ಸಂದೇಶವನ್ನು ಕಲಿಸಿದ್ದಾರೆ. ಅವರು ಕೂಡ ಹೇಳ್ತಾ ಇದ್ದಾರೆ, ಎಚ್ ಎಲ್ ಎನ್ ಸಿಂಹ ಅವರು ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ ಹಾಗೂ ಕಾರ್ಯಕ್ರಮ ಮಾಹಿತಿ ಚೆನ್ನಾಗಿದೆ ಅಂತ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ಇಂದಿನ ಕಲಾಭಾರತಿ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ವಿವಿಧ ಭಾರತಿ 102.9 ಎಫ್ಎಂ.
0: ಸ್ನೇಹಿತರೆ, ಸಮಯ ಇನ್ನೇನು 12:00 ಆಗ್ತಾ ಇದೆ. 12:00 ಸರಿಯಾಗಿ ಕೇಳ್ತೀರಾ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ದೇವಶಯನಿ ಆಷಾಢ ಏಕಾದಶಿ. ಮಹಾರಾಷ್ಟ್ರ ಕರ್ನಾಟಕದ ಗಡಿ ಸೋಲಾಪುರ್ ಜಿಲ್ಲೆ ಪಂಢರಪುರದ ಕನ್ನಡ ರಾಜ ಶ್ರೀ ವಿಠ್ಠಲ ರುಕ್ಮಾಯಿ ಮಂದಿರದಲ್ಲಿ ಇಂದು ಚಾತುರ್ಮಾಸ್ಯದ ವಿಶೇಷ ಪೂಜೆ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ. ಸಂತ ಜ್ಞಾನೇಶ್ವರ, ಸಂತ ತುಕಾರಾಮರ ಪಾದುಕೆಗಳು, ತುಳಸಿ ಕಟ್ಟೆಯನ್ನು ಹೊತ್ತ ಲಕ್ಷಾಂತರ ವಾರ್ಕರಿ ಸಂತರು ದಿಂಡಿಗಳೊಂದಿಗೆ ಪಾದಯಾತ್ರೆ ಮೂಲಕ ಪಂಢರಪುರ ತಲುಪಿದ್ದಾರೆ. ಚಂದ್ರಭಾಗಾ ನದಿಯಲ್ಲಿ ಮಿಂದು ಶ್ರೀ ಪಾಂಡುರಂಗ ರುಕ್ಮಿಣಿ ದರ್ಶನ ಪಡೆಯುತ್ತಿದ್ದಾರೆ. ಧಾರವಾಡದ ಜ್ಞಾನೇಶ್ವರ ನಗರದ ಶ್ರೀ ಕನ್ನಡ ವಿಠ್ಠಲ್ ರುಕ್ಮಿಣಿ ಮಂದಿರದ ಅಧ್ಯಕ್ಷ ಮಾರುತಿರಾವ್ ಭಿಸೆ ಮಂದಿರದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಶ್ರೀ ಕನ್ನಡ ವಿಠ್ಠಲ್ ರುಕ್ಮಿಣಿ ಮಂದಿರ ವತಿಯಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುತ್ತೇವೆ. ಪಾಂಡುರಂಗನ ಪವಿತ್ರ ಜ್ಯೋತಿಯನ್ನು ಬೆಳಗಿಸಿ ದತ್ತಾತ್ರೇಯ ಗುಡಿಯಿಂದ ನಮ್ಮ ದೇವಸ್ಥಾನದವರೆಗೆ 5 ಕಿಲೋಮೀಟರ್ ನಿಂದ ನಡೆದುಕೊಂಡು ಬರುತ್ತಿದ್ದೇವೆ. ಪಂಢರಪುರದಲ್ಲಿ ಇರುವ ಹಾಗೆ ಧಾರವಾಡದಲ್ಲಿಯೂ ಸಹ ಜ್ಞಾನೇಶ್ವರ ನಗರದಲ್ಲಿ ಇದೇ ಮಾದರಿಯಲ್ಲಿ ಕಟ್ಟಡ ನಿರ್ಮಾಣವಾಗುತ್ತಿದೆ. ಪಂಢರಪುರದಲ್ಲಿ ಲಕ್ಷಾಂತರ ಜನರಿಗೆ ಸೇರುತ್ತಾರೆ, ಅವರೆಲ್ಲರಿಗೂ ಇಲ್ಲಿ ಅನುಕೂಲವಾಗಬೇಕೆಂದು ನನ್ನ ಆಶೆ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಮಧ್ಯಾಹ್ನ 12:30 ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠದ ಅನುಭವ ಮಂಟಪದಲ್ಲಿ ಬೆಂಗಳೂರು ಕಂದಾಯ ವಿಭಾಗದ ವಿವಿಧ ಜಿಲ್ಲೆಗಳ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಅನುಷ್ಠಾನದ ಪ್ರಗತಿಯನ್ನು ಅಧಿಕಾರಿಗಳೊಂದಿಗೆ ಪರಿಶೀಲಿಸಲಿದ್ದಾರೆ. ಕರ್ನಾಟಕ ಲೇಖಕಿಯರ ಸಂಘ ನೀಡುವ 2025 ಹಾಗೂ 26ನೇ ಸಾಲಿನ ಡಾಕ್ಟರ್ ಅನುಪಮಾ ನಿರಂಜನ್ ಪ್ರಶಸ್ತಿಗೆ ಲೇಖಕಿಯರಾದ ಎಪಿ ಮಾಲತಿ ಹಾಗೂ ಎಂಎಸ್ ವೇದಾ ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ 10,000 ರೂಪಾಯಿ ನಗದು ಹಾಗೂ ಫಲಕವನ್ನು ಒಳಗೊಂಡಿದೆ ಎಂದು ಸಂಘದ ಅಧ್ಯಕ್ಷೆ ಡಾಕ್ಟರ್ ಆರ್ ಸುನಂದಮ್ಮ ತಿಳಿಸಿದ್ದಾರೆ. ರಾಜ್ಯ ನ್ಯಾಯಾಂಗದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಆಗಸ್ಟ್ 1 ಹೈಕೋರ್ಟ್ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳೇ ಎಲ್ಲ ಕಲಾಪಗಳನ್ನು ನಡೆಸಿಕೊಡಲಿದ್ದಾರೆ. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಒಟ್ಟು 10 ಮಹಿಳಾ ನ್ಯಾಯಮೂರ್ತಿಗಳ ನೇತೃತ್ವದ ಪೀಠಗಳು ಇಡೀ ದಿನದ ಕಲಾಪ ನಡೆಸಲಿವೆ. ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರೂ ಅವರ ಆದೇಶದಂತೆ ಹೈಕೋರ್ಟ್ ರಿಜಿಸ್ಟ್ರಾರ್ ವಾಸುದೇವ್ ರೋಣ್ ಅಧಿಸೂಚನೆ ಹೊರಡಿಸಿದ್ದಾರೆ. ಕಾರ್ಗಿಲ್ ವಿಜಯೋತ್ಸವವನ್ನು ನಾಳೆ ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಕಾರ್ಗಿಲ್ ವಿಜಯ್ ದಿವಸ್ ಪ್ರಧಾನ ಕಾರ್ಯಕ್ರಮವನ್ನು ಬೆಂಗಳೂರಿನ ರಾಷ್ಟೀಯ ಸೈನಿಕ ಸ್ಮಾರಕದಲ್ಲಿ ನಾಳೆ ಬೆಳಗ್ಗೆ 8:45 ಆಯೋಜಿಸಿದೆ ಎಂದು ವಿಶ್ರಾಂತ ಫ್ಲೈಟ್ ಲೆಫ್ಟಿನೆಂಟ್ ಎಂಎಸ್ ಲೋಲಾಕ್ಷ ತಿಳಿಸಿದ್ದಾರೆ. ಧಾರವಾಡದ ಕಾರ್ಗಿಲ್ ಸ್ತೂಪದಲ್ಲಿ ಕಾರ್ಗಿಲ್ ಸ್ಮಾರಕ ಸಮಿತಿ ನಾಳೆ ಬೆಳಗ್ಗೆ 11 ಹುತಾತ್ಮ ಯೋಧರಿಗೆ ಗೌರವ ನಮನ ಹಾಗೂ ಕಾರ್ಗಿಲ್ ವಿಜಯೋತ್ಸವ ಆಯೋಜಿಸಿದೆ ಎಂದು ಸಮಿತಿಯ ಅಧ್ಯಕ್ಷ ಚಂದ್ರಶೇಖರ್ ಅಮೀನಗಡ್ ತಿಳಿಸಿದ್ದಾರೆ. ಕೋಲಾರ ನಗರಸಭೆಯ ಯರಗೋಳ್ ಅಣೆಕಟ್ಟೆ ವಿದ್ಯುತ್ ಪರಿವರ್ತಕ ಸುಟ್ಟ ಹಿನ್ನೆಲೆ ಕುಡಿಯುವ ನೀರು ಪೂರೈಕೆಯಲ್ಲಿ ಇಂದಿನಿಂದ 31ರವರೆಗೆ 7 ಕಾಲ ವ್ಯತ್ಯಯವಾಗಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನು ದೇಶ ವಿದೇಶಗಳ ಭಾರತೀಯರೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಅನುವಾದ ಮನದ ಮಾತು ಬಿತ್ತರಗೊಳ್ಳಲಿದೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ ಜನವರಿಯಿಂದ ಇಲ್ಲಿಯವರೆಗೆ 144 ಹಾವು ಕಡಿತದ ಪ್ರಕರಣಗಳು ವರದಿಯಾಗಿವೆ. ಜಿಲ್ಲೆಯ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಂಟಿವೆನಮ್ ದಾಸ್ತಾನು ಮಾಡಿಕೊಳ್ಳಲಾಗಿದೆ.

ಇದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಸತೀಶ್ ತಿಳಿಸಿದ್ದಾರೆ. ಮಾಜಿ ಸಚಿವ ಸಿ ವೀರಣ್ಣ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಬುಕ್ಕಪಟ್ಟಣದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಮುಂಬರುವ ಏಷ್ಯನ್ ಗೇಮ್ಸ್ಗೆ ಆಯ್ಕೆಯಾಗಿರುವ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಪೋಲ್ವಾಲ್ಟ್ ಅಥ್ಲೀಟ್ ಸಿಂಧುಶ್ರೀ ಅವರಿಗೆ ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ 3 ಲಕ್ಷ ರೂಪಾಯಿ ಮೌಲ್ಯದ ಅಂತಾರಾಷ್ಟೀಯ ಮಟ್ಟದ 3 ಪೋಲ್ಗಳನ್ನು ವಿತರಿಸಿ 5 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ನೀಡಿ ಬೆಂಗಳೂರಿನಲ್ಲಿ ಶುಭ ಹಾರೈಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ 10,11,946 ಗಣತಿ ನಮೂನೆಗಳ ಗಣಕೀಕರಣ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ 5,943 ಮತದಾರರು ತಮ್ಮ ಎನ್ಯುಮರೇಷನ್ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ರೇಡಿಯೋ ಸಮಯವಾಗಿದೆ. 12:06:10. ಈ ಹೊತ್ತಿನಲ್ಲಿ ಅನೇಕರು ಆಲ್ರೆಡಿ ಕರೆ ಮಾಡಲಿಕ್ಕೆ ಶುರು ಮಾಡಿದ್ದೀರಾ. ಎಲ್ರಿಗೂ ಗೊತ್ತಾಗಿದೆ ಈ ಒಂದು ಸಮಯದಲ್ಲಿ ಮೂಡಿ ಬರಲಿರುವಂತಹ ಕಾರ್ಯಕ್ರಮ ನಿಮ್ಮಿಷ್ಟದ ನಿಮ್ಮ ಅಚ್ಚುಮೆಚ್ಚಿನ ಗೀತೆಗಳನ್ನು ನಮಗೆ ಕರೆ ಮಾಡಿ ಅದಾ ಒಂದು ಗೀತೆಗೆ ಕೋರಿಕೆ ಸಲ್ಲಿಸುವ ಮೂಲಕ ಕೇಳಬಹುದು. ಇದು ಕರೆಗೊಂದು ಹಾಡು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ವಿವಿಧ ಭಾರತಿಗೆ ಕರೆ ಮಾಡಿ ಮಾತನಾಡಿ ನಿಮ್ಮಿಷ್ಟದ ಹಾಡುಗಳನ್ನು ಕೇಳೋಕೆ ನೀವು ಕರೆ ಮಾಡಬೇಕಾಗಿರುವ ದೂರವಾಣಿ ಸಂಖ್ಯೆ 0802-370-7888 ಹಾಗೂ ಮತ್ತೊಂದು ಸಂಖ್ಯೆ 0802-370-7999.

0: ಮುತ್ತಣ್ಣ ಚಿತ್ರದ ಜನಪ್ರಿಯ ಗೀತೆಯನ್ನ ಕೇಳ್ತಾ ಇದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಸಂಗೀತವಿದೆ. ಕರೆಗೊಂದು ಹಾಡು ಕಾರ್ಯಕ್ರಮದ ಪ್ರಪ್ರಥಮ ಕರೆ ಯಾರಿಂದ ಬಂದಿದೆ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ.
1: ಹಲೋ.
0: ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ನಿಮ್ ಹೆಸರೇನು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ನಮ್ ಹೆಸರು ಲಕ್ಷ್ಮಿ ಅಂತ, ಮಾರತಹಳ್ಳಿಯಿಂದ ಕರೆ ಮಾಡ್ತಾ ಇದ್ದೀನಿ.
0: ಮಾರತಹಳ್ಳಿಯಿಂದ ಯಾವ ಹಾಡನ್ನ ಪ್ರಸಾರ ಮಾಡೋಣ ಲಕ್ಷ್ಮಿ ಅವರೇ?
1: ಅದೇ ಶ್ರೀನಿವಾಸ್ ಕಲ್ಯಾಣದಿಂದ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ.
0: ಖಂಡಿತ ಪ್ರಸಾರ ಮಾಡ್ತೀವಿ. ಮನೆಯಲ್ಲಿ ಯಾರ್ಯಾರಿದ್ದೀರಾ, ಏನ್ ಮಾಡ್ಕೊಂಡಿದ್ದೀರಾ?
1: ನಾನು ಮನೆ ಹೌಸ್ ವೈಫೆ ಮೇಡಮ್. ನಾವು ವಿವಿಧ ಭಾರತಿ ಎಲ್ಲ ಕೇಳ್ತೀವಿ, ತುಂಬಾ ಚೆನ್ನಾಗಿ ಗುಡಿ ಬರುತ್ತೆ. ಮನೆಯಲ್ಲಿ ನಮ್ಮ ಯಜಮಾನ್ರು, ನನ್ನ ಮಗ ಇದ್ದಾರೆ, ಅವರು ಸಹ ಕೇಳ್ತಾರೆ ಮೇಡಮ್.
0: ಅವ್ರಿಗೂ ಇಷ್ಟ ಆಗುತ್ತೆ.
1: ಇಷ್ಟ ಆಗುತ್ತೆ, ಹೌದು. ನಾವು ಬೆಳಗ್ಗೆ ಹಾಕಿದ್ರೆ ಓಡ್ತಾನೆ ಇರುತ್ತೆ ಮೇಡಮ್. ಹಾಡು ಕೇಳ್ಕೊಂಡೆ ಕೆಲಸ ಮಾಡ್ಕೊಂತೀವಿ. ಹಾಗಾಗಿ
0: ಅವರು ಮಾತಾಡ್ತಾರ ನಿಮ್ಮ ಮನೆಯವರು?
1: ಕೊಡ್ತೀನಿ, ಕೊಡ್ತೀನಿ ಮೇಡಮ್, ಕೊಡ್ತೀನಿ.
2: ಹಲೋ ಮೇಡಮ್.
0: ನಮಸ್ತೆ.
2: ನಮಸ್ತೆ ಮೇಡಮ್.
0: ನಿಮ್ ಹೆಸರು?
2: ನನ್ನ ಹೆಸರು ರಾಜೀವ್ ಅಂತ.
0: ನಮಸ್ತೆ. ಲಕ್ಷ್ಮಿ ಅವರು ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆಯನ್ನ ಮೆಚ್ಚಿ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದಾರೆ.
2: ಹೌದು.
0: ನಿಮ್ಮೆಲ್ಲರಿಗಾಗಿ ಈ ಹಾಡನ್ನ ಪ್ರಸಾರ ಮಾಡ್ತಿದ್ವಿ, ಏನ್ ಮಾಡ್ಕೊಂಡಿದ್ದೀರಾ ಇವರೇ?
2: ನಾವು ಅಪಾಯಿಂಟ್ಮೆಂಟ್ ಕೆಲಸ ಮಾಡ್ತೀವಿ.
0: ಹೌದಾ? ಓಕೆ. ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗಿತ್ತೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜ ನಾಗೇಂದ್ರ ಅವರ ಸಂಗೀತವಿದೆ.

0: ಕೇಳ್ತಾ ಇದ್ರ ವಿವಿಧ ಭಾರತಿ ಕರೆಕುಂದು ಹಾಡು ಕಾರ್ಯಕ್ರಮ. ಹಲೋ ವಿವಿಧ ಭಾರತಿ.
1: ನಮಸ್ಕಾರ ಮೇಡಮ್.
0: ನಮಸ್ತೆ.
1: ನಾವು ತುಮಕೂರು ಜಿಲ್ಲೆ.
0: ಹೇಳಿ
1: ಮೇಡಮ್. ನಾವು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಗೋಪಿಕುಂಟೆ ಗ್ರಾಮದಿಂದ ಪ್ರಸನ್ನ ಕುಮಾರ್ ಮಾತಾಡ್ತಿರೋದು.
0: ಪ್ರಸನ್ನ ಕುಮಾರ್ ಅವರೇ, ಯಾವ ಹಾಡನ್ನು ಪ್ರಸಾರ ಮಾಡೋಣ?
1: ನಮಗೆ ಪುನೀತ್ ರಾಜ್ಕುಮಾರ್ ಅಪ್ಪು ಫಿಲಂ ಇಂದ ಮೇಡಮ್. ಅವರೇ
0: ಅಪ್ಪು ಚಿತ್ರದಿಂದ ಹಾಡನ್ನ ಏನ್ ಮಾಡ್ತಿದ್ದೀರಾ
1: ಮೇಡಮ್? ಅವರೇ ನಮ್ದು ಈಗ ವ್ಯವಸಾಯ ಮೇಡಮ್. ಅವರೇ
0: ವ್ಯವಸಾಯ?
1: ಈಗ ಕರೆಂಟ್ ಬಂದ್ ಐತೆ, ಅಲ್ಲಿ ತೋಟದ ಹತ್ರ ಇದ್ವಿ, ಅಡಿಕೆ ಅಡಿಕೆ ನೀರ್ ಹತ್ಕೊಂಡು.
0: ವ್ಯವಸಾಯ ಅಂದ್ರೆ ಅಡಿಕೆ ಅಂದ್ರೆ ತೋಟದ ಬೆಳೆ, ಹೊಲದ ಬೆಳೆ ಏನಾದ್ರು ಬೆಳೆದಿದ್ರ ಈ ವರ್ಷ?
1: ಅದೇ ಕಡಲೆ ಗಿಡ ಹಾಕಿದ್ವಿ ಮೇಡಮ್. ಅವರೇ ಮಳೆ ಇಲ್ಲ, ಮಳೆ ಹೋಗ್ಬಿಡೈತೆ. ಬಹಳ ಕಷ್ಟ ಆಯ್ತು ರೈತರು.
0: ಬರುತ್ತೆ ಮಳೆ ಅಂತ ಆಶಿಸೋಣ, ಒಳ್ಳೆ ಮಳೆ ಆಗ್ಲಿ.
1: ಆಯ್ತು ಮೇಡಮ್, ನಿಮ್ಮ ಆಶೀರ್ವಾದ ಇರಲಿ.
0: ಮಳೆಗಾಲ ಇನ್ನು ಚಾಲ್ತಿನಲ್ಲಿದೆ.
1: ಹೌದು ಮೇಡಮ್, ಬರ್ಬೇಕಾಯ್ತು, ಬಂದಿಲ್ಲ. ಇವತ್ತು ನಮ್ಮೂರಾಗ ಮೊದಲೇ ಕಾಶಿ ಹಬ್ಬ ಮೇಡಮ್. ಇವತ್ತು
0: ಹೌದು ಅಲ್ಲ, ಏಕಾದಶಿ ಹಬ್ಬ, ಆಷಾಢ ಏಕಾದಶಿ ಹಬ್ಬ. ಹೇಗ ಆಚರಿಸ್ತೀರಾ ನಿಮ್ಮ ಊರಲ್ಲಿ ಈ ಹಬ್ಬನ?
1: ನಮ್ಮೂರಾಗೆಲ್ಲ ಬೆಳಬೆಳಗಾಲ ಎಲ್ಲ ಮಾವಿನ ಸೊಪ್ಪು ಎಲ್ಲ ತೋರಣ ಕಟ್ಟಿ ಎಲ್ಲ ಚೆನ್ನಾಗಿ ಪೂಜೆ ಮಾಡ್ತಾರೆ ಮೇಡಮ್. ಆಮೇಲೆ ಮನೆ ಮನೆಗೆಲ್ಲ ಉಲಾಯ ಆಡಕ್ ಹೋಗ್ತಾರೆ ಮೇಡಮ್. ಎಲ್ಲ ಇವರು ಭಕ್ತಾದಿಗಳು.
0: ಮನೆ ಮನೆಗೆಲ್ಲ ಏನ್ ಮಾಡ್ತೀರಿ?
1: ಉಲಾಯ ಆಡ್ತೀವಿ, ಒಂದು ಬಾಣ ಸೀತಾಣ ಹೋಗ್ತೀವಿ
0: ಮೇಡಮ್.
1: ಭಿಕ್ಷೆ
0: ಅದೇ
1: ಉಲಾಯ ಅಂತೀವಿ ನಮ್ ಕಡೆ.
0: ಹೌದು, ಅಂದ್ರೆ ಏಕಾದಶಿ ಇದ್ರಲ್ಲಿ ವೆಂಕಟೇಶ್ವರನ ಓಕೆ ಮಾಡ್ತೀವಿ, ಅದೊಂದು ಸಂಪ್ರದಾಯ.
1: ತಂಬಿಟ್ಟು ಚೆನ್ನಾಗಿ ಮಾಡ್ತಾರೆ ಮೇಡಮ್ ಮೊದಲನೇ ಕಾಶಿ ಹಬ್ಬಕ್ಕೆ.
0: ಹಳ್ಳಿ ಕಡೆ ಅಂದ್ರೆ ಹಳ್ಳಿ ಒಂದೊಂದು ಹಬ್ಬಕ್ಕೆ ಒಂದೊಂದು ಅಡುಗೆ ಅನ್ನೋ ತರ.
1: ಹೌದು ಮೇಡಮ್, ಇದು ಚೆನ್ನಾಗಿರ್ತದೆ ಮೇಡಮ್. ಮೊದಲನೇ ಕಾಶಿ ಹಬ್ಬ ಬಹಳ

0: ಒಂದ್ ಗಾದೆ ಹೇಳ್ತಾರಲ್ಲ, ಹಬ್ಬದಲ್ಲಿ ಮಾಡಿದ್ದ ಅಡುಗೆ ಮದ್ವೆ ನಾನು ತಗೊಂಡಿದ್ದ ಒಡವೆ ಅಂತ.
1: ಖಂಡಿತ ಮೇಡಮ್,
0: ನಿಮ್ಮ ಹತ್ರ ಮಾತಾಡಿ ಖುಷಿ ಆಯ್ತು. ಹೀಗೆ ಕರೆ
1: ನಮಸ್ತೆ.
0: ಅಪು ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಚಿತ್ರ. ಶ್ರೀರಂಗ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.

0: ಹಲೋ,
1: ಹಾಡು ಕಾರ್ಯಕ್ರಮದಲ್ಲಿ ಹಲೋ.
0: ಹೇಳಿ,
1: ಹೆಸರೇನು ಇವರೇ?
0: ಗೋಪಾಲರಾವ್ ಅಂತ ಹೇಳಿ.
1: ಗೋಪಾಲ್ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
0: ದೇವರ ಚಿಕ್ಕನಹಳ್ಳಿಯಿಂದ.
1: ಯಾವ ಹಾಡನ್ನ ಪ್ರಸಾರ ಮಾಡೋಣ
0: ಇವತ್ತು? ಆಷಾಢ ಏಕಾದಶಿ ಮೇಡಮ್, ಹಾಗಾಗಿ ನಮ್ಗೆ ಪಾಂಡುರಂಗನ ಒಂದು ಯಾವ್ದಾದ್ರು ಹಾಡು ಅಂದ್ರೆ ಭಕ್ತ ಪ್ರಾಲ ಇದು ಭಕ್ತ ಕುಮಾರ.
1: ಪವಡಿಸು ಪರಮಾತ್ಮ ಪ್ರಸಾರ ಮಾಡಿದ್ವಲ್ಲ
0: ಭಕ್ತ ಕುಮಾರದಲ್ಲಿ,
1: ಭಕ್ತ ಕುಂಬಾರ. ಯಾವ ಹಾಡನ್ನ ಭಕ್ತ ಕುಂಬಾರನಿಂದ?
0: ವಿಠಲ ಪಾಂಡುರಂಗ.
1: ವಿಠಲ ಪಾಂಡುರಂಗ ಪ್ರಸಾರ ಮಾಡ್ತೀವಿ. ಏನ್ ಮಾಡ್ಕೊಂಡಿದ್ರೆ ಇವರೇ?
0: ನಮ್ದು ಟೈಲರಿಂಗ್ ಶಾಪ್ ಇದೆ.
1: ಯಾರ್ಯಾರಿದ್ದೀರಾ? ಯಾವ ಹೊತ್ತಲ್ಲಿ ರೇಡಿಯೋ ಕೇಳ್ತೀರಾ?
0: ನಮ್ಮ ಇಡೀ ದಿನ ಎಲ್ಲ ಕೇಳ್ತಾನೆ ಇರ್ತೀವಿ, ಆದ್ರೆ ಯಾವಾಗ್ಲೂ ಒಂದ್ ಸಾರಿ ಟ್ರೈ ಮಾಡ್ತೀನಿ, ಸಿಕ್ಕಿರ್ಲಿಲ್ಲ. ಇವತ್ತು ಸಿಕ್ತು, ಅದೇ ಒಂದ್ ಲಕ್. ಆಷಾಢ ಏಕಾದಶಿ ಲೈನ್ ಸಿಕ್ತು, ಖುಷಿ ಆಗ್ತಾ ಇದೆ.
1: ಆಯ್ತು, ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗುತ್ತೆ, ಹೀಗೆ ಕರೆ ಮಾಡ್ತಾರೆ. ಮಾಡಿದಕ್ಕಾಗಿ ಧನ್ಯವಾದಗಳು.
0: ಥ್ಯಾಂಕ್ಸ್ ಮೇಡಮ್.
1: ಧನ್ಯವಾದ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

0: ಹಲೋ,
1: ಹೇಳಿ ಮೇಡಮ್. ಅರೇ,
0: ಹಾ, ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಕರೆ ಮಾಡಿರುವಂತ ನಿಮ್ಮ ಹೆಸರೇನು?
1: ಭಾಗ್ಯಮ್ಮ ಅಂತ.
0: ಭಾಗ್ಯಮ್ಮ ಅವರೇ, ಎಲ್ಲಿಂದ ಕರೆ ಮಾಡಿದಿರ?
1: ಬೆಂಗಳೂರಿಂದ ಮೇಡಮ್. ಅರೇ,
0: ಹೌದಾ? ಯಾವ ಹಾಡನ್ನ ಪ್ರಸಾರ ಮಾಡೋಣ? ಬೆಂಗಳೂರಲ್ಲಿ ಎಲ್ಲಿ ವಾಸ ಆಗಿದ್ದೀರಾ ಭಾಗ್ಯಮ್ಮ ಅವರೇ?
1: ಮೇಡಮ್, ನಾನು ಇಲ್ಲಿ ಇದೊಳಗೆ ಕೊಡ್ಜಪ್ಪ ಇದು ಲಗ್ಗೆರಲ್ಲಿ ಇದ್ದೀವಿ. ನಮ್ಮ ಮಗನ ಮನೆಗೆ ಬಂದಿದ್ವಿ. ಇವತ್ತು ಒಂದು ಹುಟ್ಟಿದ ಹಬ್ಬ, ಅರುಣ್ ಕುಮಾರ್ ಅಂತ. ಅವ್ರಿಗೂ ಶುಭಾಶಯ ಹೇಳ್ಬಿಡಿ ಮೇಡಮ್. ಅರೇ,
0: ಅರುಣ್ ಕುಮಾರ್ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ನಿಮ್ಮ ಮಗನ?
1: ಹೌದು ಮೇಡಮ್.
0: ಏನ್ ಮಾಡ್ಕೊಂಡಿದ್ದಾರೆ ಅರುಣ್?
1: ಮೇಡಮ್ ಗಾಡಿ ಓಡಿಸ್ತಾರೆ.
0: ಅವರಿಗಾಗಿ ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ಪರಶುರಾಮ.
0: ಪರಶುರಾಮ ಚಿತ್ರದಿಂದ. ಹಲೋ, ಹಲೋ, ಹಲೋ.
1: ಪರಶುರಾಮ ಯಾವ ಹಾಡು ಅಂತ ಕೇಳ್ತೀನಿ.
0: ಹಾ, ಆಯ್ತು. ಪರಶುರಾಮ ಚಿತ್ರದಲ್ಲಿ ಬರ್ತ್ಡೇ ಸಾಂಗ್ ಒಂದಿದೆ, ಜನ್ಮದಿನದ ಹಾಡು, ಅದನ್ನ ಪ್ರಸಾರ ಮಾಡ್ತೇವೆ. ನೀವೇನಾದ್ರು ಅವರಿಗಾಗಿ ಒಂದು ಎರಡು ಸಾಲನ್ನ ಹಾಡ್ತೀರಾ?
1: ಬರಲ್ಲ.
0: ಆಯ್ತು, ನಿಮ್ಮ ಶುಭಾಶಯಗಳು ಹಾಗೆ ನಮ್ಮ ಶುಭಾಶಯಗಳು ಕೂಡ ಅವ್ರಿಗೆ ಜನ್ಮದಿನದ ಈ ವೇಳೆಯಲ್ಲಿ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಪರಶುರಾಮ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು. ಹಂಸಲೇಖ ಅವರ ಸಾಹಿತ್ಯ ಸಂಗೀತವಿದೆ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ.

0: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರ. ಈ ಒಂದು ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆ ಯಾರಿದ್ದಾರೆ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ.
1: ಚಿತ್ರದುರ್ಗದಿಂದ ಮೇಡಮ್ ರೂಪಾ ಪಾಂಡುರಂಗರಾವ್.
0: ಹಾ ರೂಪಾ ಅವರೇ, ನಮಸ್ಕಾರ. ಯಾವ ಹಾಡನ್ನ ಪ್ರಸಾರ ಮಾಡೋಣ
1: ಮೇಡಮ್? ಇವತ್ತು ಸತಿ ಸಕ್ಕುಬಾಯಿ ಫಿಲಂ ಅಲ್ಲಿ ಓ ಪಾಂಡುರಂಗ ಅಂತ ಒಂದು ಹಾಡಿದೆ ಮೇಡಮ್. ಇವತ್ತು ಆಷಾಢ ಏಕಾದಶಿ ಇದೆ, ಹಾಗಾಗಿ ಕೇಳ್ತಾ ಇದ್ದೀನಿ ಮೇಡಮ್ ಹಾಡು.
0: ಹಬ್ಬ ಹೇಗ್ ಮಾಡ್ತೀರಾ ಈ ಹಬ್ಬನ ನೀವು?
1: ಹೌದು ಮೇಡಮ್, ಇವತ್ತು ನಮ್ಮ ಪಂಡ್ರಾಪುರದಲ್ಲಿ ಜಾತ್ರೆ ಇರುತ್ತೆ ಮೇಡಮ್. ಅಲ್ಲಿ ನಮ್ಮ ಕುಲದೇವತೆ ಅದು ಪಾಂಡುರಂಗ, ಹಾಗಾಗಿ ನಾವು ಎಲ್ಲ ಉಪವಾಸ ಎಲ್ಲ ಮಾಡ್ತೀವಿ ಮೇಡಮ್ ಇವತ್ತು.
0: ಉಪವಾಸದ ಹಬ್ಬ.
1: ಹೌದು ಮೇಡಮ್, ಆಷಾಢ ಏಕಾದಶಿ.
0: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಿಷದ ಹಾಡು ಪ್ರಸಾರ ಆಗುತ್ತೆ.
1: ನಮಸ್ಕಾರ. ಧನ್ಯವಾದ ಮೇಡಮ್. ಧನ್ಯವಾದ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
2: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
3: ಸ್ನೇಹಿತರ ಕರೆಗೊಂದು ಹಾಡು ಕಾರ್ಯಕ್ರಮದ ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ ವಿವಿಧ ಭಾರತಿ.
4: ನಮಸ್ತೆ ಮೇಡಮ್.
3: ನಮಸ್ತೆ, ನಿಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
4: ನಮ್ಮ ಹೆಸರು ಅಮರಗುಂಡಪ್ಪ ಅಂಗಡಿ ಅಂತೇಳಿ, ಲಿಂಗಸೂರು ತಾಲೂಕು ಅಟ್ಟಿ ಚಿನ್ನದಗಣಿಯಿಂದ ಅಮರಗುಂಡಪ್ಪ ಅಂಗಡಿ ರೀ.
3: ಯಾವ ಹಾಡನ್ನ ಪ್ರಸಾರ ಮಾಡೋಣ?
4: ಜೀವನ ಚೈತ್ರದಿಂದ ನಾದಮಯ ಲೋಕವಲ್ಲ ಮೇಡಮ್, ಡಾಕ್ಟರ್ ರಾಜ್ಕುಮಾರ್ ಆಡಿರೋದು ಹಾಡು
3: ಜೀವನ ಚೈತ್ರ. ಇವಾಗ ಏನ್ ಮಾಡ್ಕೊಂಡಿದ್ದೀರಾ ಇವ್ರೆ?
4: ಇವಾಗ ಕಿರಣ ಅಂಗಡಿ ಮಾಡಿದೀರಿ ಲಿಂಗಸೂರು ನಾಳೆ.
3: ಈ ದಿನ ಹೇಗ್ ನಡೀತಾ ಇದೆ?
4: ಪರವಾಗಿಲ್ಲ ಮೇಡಮ್, ಚೆನ್ನಾಗಿದ್ದೀವಿ ಮೇಡಮ್.
3: ಹೌದಾ
4: ಮೇಡಮ್? ತುಂಬಾ ಪ್ರಯತ್ನ ಮಾಡಿದೆ ಮೇಡಮ್, ಎಷ್ಟೋ ಸಲ ಮಾಡಿದ ಆಗಿಲ್ಲ, ಸ್ವಲ್ಪ ಫಸ್ಟ್ ಟೈಮು. ಶತ ಪ್ರಯತ್ನ ಅಂತಾರಲ್ಲ ಮೇಡಮ್, ಶತ ಪ್ರಯತ್ನದಿಂದ ಫಲ ಸಿಕ್ಕಿದೆ. ಧನ್ಯವಾದಗಳು ನಿಮಗೆ.
3: ಹಬ್ಬದ ಫಲ
4: ಹೌದ್ರಿ ಮೇಡಮ್, ಭಕ್ತ ಕುಮಾರದಿಂದ ಮಾನವ ದೇಹ ಕೇಳ್ಬೇಕಂತ ಮಾಡಿದ್ದೀರಿ, ಅದು ಆಲ್ರೆಡಿ ಭಕ್ತ ಕುಮಾರದಿಂದ ಒಂದು ಹಾಡು ಹಾಕಿದ್ರಲ್ಲ, ಅದಕ್ಕೆ ನಾನು ಚೇಂಜ್ ಮಾಡಿದ್ದೇನೆ. ಹೌದ್ರಿ ಮೇಡಮ್,
3: ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ಹೀಗೆ ಮಾಡಿದ್ದಾರೆ ಏನ್ ಮಾಡ್ತಾರೆ? ಓಕೆ, ನಮಸ್ಕಾರ.
4: ನಮಸ್ಕಾರ ಮೇಡಮ್, ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.

0: ಒಂದು ಅಮೋಘವಾದ ಗೀತೆಯನ್ನ ಕೇಳ್ಕೊಂಡು ಬಂದ್ರಿ ಜೀವನ ಚಿತ್ರದಿಂದ. ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ.
1: ಹಲೋ.
0: ಹಲೋ ನಮಸ್ತೆ
1: ಮೇಡಮ್. ನಮಸ್ತೆ
0: ಹೇಳಿ, ನಿಮ್ ಹೆಸರೇನು
1: ಮೇಡಮ್? ನನಗೊಂದು ಚಿತ್ರಗೀತೆ ಬೇಕಾಗಿತ್ತು ಮೇಡಮ್. ಮೇಡಮ್, ಅದು ಚಿತ್ರದ ಹೆಸರು ನನಗೆ ಜ್ಞಾಪಕ ಅಲ್ಲ. ನಮಸ್ಕಾರ ಜೊತೆಗ ಏನೋ ಹಾಡ್ ಬರುತ್ತೆ ಮೇಡಮ್, ಮೋಸ್ಟ್ಲಿ ಮನೆ ಬೆಳಗ್ಗೆ ಸೊಸೆ ಇರಬಹುದು ಅಂತ ಡೌಟ್ ಇದೆ ನೋಡಿ.
0: ಅದರಲ್ಲಿ ಇದು ಸಿಗ್ತಾ ಇಲ್ವಲ್ಲ?
1: ಅದೇ ಮೇಡಮ್, ಅದೇ ಅದು ಹಾಡು ಬರುತ್ತೆ. ಚೆನ್ನಾಗಿತ್ತು, ಬಹಳ ಹಳೆ ಚಿತ್ರಗೀತೆ ಮೇಡಮ್ ಅದು. ಮೇಡಮ್ ಓಕೆ. ನಮ್ಮ ಜೊತೆಗ ನಮ್ಮ ಅಕ್ಕರೆಯ ನಮಸ್ಕಾರ ಅಂತ ಬರುತ್ತೆ ಮೇಡಮ್.
0: ಈಗ ಮನೆ ಬೆಳಗಿದ ಸೊಸೆಯಿಂದ ಪಾಪ ಅಯ್ಯೋ ಪಾಪ ಈ ಒಂದು ಹಾಡು ಸಿಕ್ಕಿದೆ, ಇದನ್ನ ಪ್ರಸಾರ ಮಾಡೋಣವೇ
1: ಮೇಡಮ್? ಅದರಲ್ಲೇ ಈ ಹಾಡಿಲ್ವಾ, ಅಕ್ಕರೆಯ ನಮಸ್ಕಾರ
0: ಗೆಳೆಯ ನಮಸ್ಕಾರ ಓ ಗೆಳತಿ ಇದೆ ಸರ್, ಗೆಳೆಯ
1: ಅದೊಂದು ಹಾಡನ್ನ ಹಾಕಿ ಮೇಡಮ್,
0: ಪ್ರಸಾರ ಮಾಡ್ತೀವಿ. ನಿಮ್ ಹೆಸರು ಹೇಳಲಿಲ್ಲ. ಹಲೋ.
1: ಹಲೋ,
0: ನಿಮ್ ಹೆಸರು ಹೇಳಲಿಲ್ಲ ನೀವು.
1: ಮೇಡಮ್ ವೀರಣ್ಣ ಅಂತ.
0: ಎಲ್ಲಿಂದ ಕೇಳಿಸ್ಲಿಲ್ಲ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಆಯ್ತು ವೀರಣ್ಣ ಅವರೇ, ನಿಮ್ ಇಷ್ಟದ ಹಾಡು ಪ್ರಸಾರ ಆಗುತ್ತೆ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಮನೆ ಬೆಳಗಿದ ಸೊಸೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ

ಕೇಳುಗರೆ, ರೇಡಿಯೋ ಸಮಯ ಆಗ್ತಾ ಇದೆ. 12:57 ಕರೆ ಮಾಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನೇನು 1 ಗಂಟೆಗೆ ಸರಿಯಾಗಿ ಕೇಳ್ತೀರ ಸುದ್ದಿ ಮುಖ್ಯಾಂಶಗಳನ್ನ. ಈ ಒಂದು ಕರೆಗೊಂದು ಹಾಡು ಕಾರ್ಯಕ್ರಮವನ್ನ ಹೃದಯ ಗೀತೆ ಚಿತ್ರದ ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ, MN ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ರಾಜ ನಾಗೇಂದ್ರ ಅವರ ಸಂಗೀತವಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೆರಬಳ್ಳಿ ಗ್ರಾಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಜಮೀನುಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿಯನ್ನು ಖುದ್ದು ಪರಿಶೀಲಿಸಿದರು. ಇದೇ ವೇಳೆ ಈವರೆಗಿನ ಕೃಷಿ ಚಟುವಟಿಕೆ ಕುರಿತಂತೆ ರೈತರ ಅಹವಾಲು ಆಲಿಸಿದರು. ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿನ ಸರ್ಕಾರಿ ಜಮೀನಿನಲ್ಲಿ ಫಲ ವೃಕ್ಷೋದ್ಯಾನ ಅಭಿವೃದ್ಧಿಪಡಿಸಿ ವಾರ್ಷಿಕ ಆಧಾರದ ಮೇಲೆ ಪಾರದರ್ಶಕವಾಗಿ ಹರಾಜು ಮೂಲಕ ಅದೇ ಗ್ರಾಮದ ಯುವ ಜನರಿಗೆ ಗುತ್ತಿಗೆ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಬೆಂಗಳೂರನ್ನು ಧೂಳಿನ ನಗರವನ್ನಾಗಿ ಪರಿವರ್ತಿಸುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಾಗರಿಕರಿಗೆ ಅನಾನುಕೂಲತೆ ಉಂಟು ಮಾಡುವುದು ಸರ್ಕಾರದ ಸಾಧನೆಯೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವತಿಯಿಂದ ಯುಬಿ 100 ವಿಶೇಷ ಸ್ವಚ್ಛತಾ ಅಭಿಯಾನದಡಿಯಲ್ಲಿ 100ನೇ ಕಸದ ಬ್ಲಾಕ್ ಸ್ಪಾಟ್ ಶಾಶ್ವತ ತೆರವು ಕಾರ್ಯ ನಡೆಯಿತು. ಈ ವೇಳೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ಉಪಸ್ಥಿತರಿದ್ದರು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳ ಬೇಡಿಕೆಗಳು ಮತ್ತು ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟುವ ಕ್ರಮಗಳ ಕುರಿತು ಸರ್ಕಾರ ಇಂದು ಸಿಜೆಪಿ ನಿಯೋಗದೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ನಡೆಸಲಿದೆ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೇವ ಶಯನಿ ಆಷಾಢ ಏಕಾದಶಿ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಭಾರತದ ಅನಾಹತ್ ಸಿಂಗ್ ವಿಶ್ವ ಸ್ಕ್ವಾಶ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ 21 ವರ್ಷಗಳ ನಂತರ ಫೈನಲ್ ಪ್ರವೇಶಿಸಿ ನೂತನ ಇತಿಹಾಸ ನಿರ್ಮಿಸಿದ್ದಾರೆ. ಸೆಮಿಫೈನಲ್ ಪಂದ್ಯದಲ್ಲಿ ಅವರು ಈಜಿಪ್ಟ್ನ ಬರ್ಬ್ ಸಮೆಹ್ ವಿರುದ್ಧ 3-1 ಸೆಟ್ಗಳಿಂದ ಗೆದ್ದು ಫೈನಲ್ ಪ್ರವೇಶ ಪಡೆದಿದ್ದಾರೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟ ಪ್ಯಾರಾ ಪವರ್ ಲಿಫ್ಟರ್ ಜಂಡಕುಮಾರ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:00 ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: 91.9 FM.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು
3: ಅಪರಿಚಿತ ಆಪ್ ನಿಂದ ಬಚಾವಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

ಕೇಳುಗರೇ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಇನ್ನೇನು 1:10 ಆಗ್ತಾ ಇದೆ. 1:10ಕ್ಕೆ ಸರಿಯಾಗಿ ಕೇಳ್ತೀರಾ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆ ಸಂಬಂಧ ಸಿಜೆಪಿ ನಿಯೋಗದೊಂದಿಗೆ ಸರ್ಕಾರ ಇಂದು ಮತ್ತೊಂದು ಸುತ್ತಿನ ಮಾತುಕತೆ. ಅಸ್ಸಾಂ ಗುಜರಾತ್ನಲ್ಲಿ ಭಾರೀ ಮಳೆ, ಸುರಕ್ಷಿತ ಸ್ಥಳಕ್ಕೆ ಬಾಧಿತ ಜನರ ಸ್ಥಳಾಂತರ. ಉಕ್ರೇನ್ ಮೇಲೆ ಮುಂದುವರಿದ ರಷ್ಯಾ ದಾಳಿ, 15 ಜನರ ಸಾವು, 100ಕ್ಕೂ ಹೆಚ್ಚು ಜನರಿಗೆ ಗಾಯ. ಹಾಗೂ ಹರಾರಿಯಲ್ಲಿ ಇಂದು ಭಾರತ ಜಿಂಬಾಬ್ವೆ ನಡುವಿನ 2ನೇ ಟಿ20 ಕ್ರಿಕೆಟ್ ಪಂದ್ಯ, ಸರಣಿ ಜಯದ ವಿಶ್ವಾಸದಲ್ಲಿ ಶ್ರೇಯಸ್ ಅಯ್ಯರ್ ಪಡೆ. ವಾರ್ತೆಗಳ ವಿವರ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವವರ ವಿರುದ್ಧ ಸರ್ಕಾರ ತೆಗೆದುಕೊಳ್ಳಲಿರುವ ಕಠಿಣ ಕ್ರಮಗಳಿಗೆ ದೇಶದ ಯುವ ಪೀಳಿಗೆ ತೋರಿರುವ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. 2ನೇ ವಿಡಿಯೋ ಸಂದೇಶದಲ್ಲಿ ಈ ಕುರಿತು ಮಾತನಾಡಿರುವ ಅವರು, ಯುವಕರ ಅಭಿಪ್ರಾಯಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ ಎಂದು ಹೇಳಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯನ್ನು ಸಂಪೂರ್ಣ ಪಾರದರ್ಶಕವಾಗಿ ಮುಂದುವರಿಸುವಲ್ಲಿ ಯುವಜನತೆಯ ನಿರಂತರ ಸಂವಾದ ಅಗತ್ಯ ಎಂದು ಅವರು ಒತ್ತಿ ಹೇಳಿದ್ದಾರೆ. ತಡರಾತ್ರಿ ಹಂಚಿಕೊಂಡ ವಿಡಿಯೋ ಮೂಲಕ ಯುವ ಸಮುದಾಯದೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಲು ಸಾಧ್ಯವಾಯಿತು ಎಂದು ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ಬೇಡಿಕೆಗಳು ಮತ್ತು ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟುವ ಕ್ರಮಗಳ ಕುರಿತು ಸರ್ಕಾರ ಇಂದು ಸಿಜೆಪಿ ನಿಯೋಗದೊಂದಿಗೆ ಮತ್ತೊಂದು ಸುತ್ತಿನ ಚರ್ಚೆ ನಡೆಸಲಿದೆ. ಇದಕ್ಕೂ ಮುನ್ನ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ನಿನ್ನೆ ದೆಹಲಿಯಲ್ಲಿ ಸಿಜೆಪಿ ನಿಯೋಗದೊಂದಿಗೆ ಚರ್ಚಿಸಿದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಡ್ಡಾ ಅವರು, ಸಭೆಯಲ್ಲಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳ ಬಗ್ಗೆ ಸಿಜೆಪಿ ಬೇಡಿಕೆಗಳನ್ನು ತಾಳ್ಮೆಯಿಂದ ಆಲಿಸಿದ್ದೇವೆ ಎಂದು ಹೇಳಿದರು. ಸಿಜೆಪಿ 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಮತ್ತು ಪರೀಕ್ಷಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕೆಲವು ಸುಧಾರಣೆಗಳನ್ನು ಸೂಚಿಸಿದ್ದಾರೆ ಎಂದು ನಡ್ಡಾ ಹೇಳಿದರು. ಲಡಾಖ್ನ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ದ ಸ್ಮಾರಕವು 27ನೇ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆಗೆ ಸಂಪೂರ್ಣ ಸಜ್ಜಾಗಿದೆ. ಆಪರೇಷನ್ ವಿಜಯ್ನಲ್ಲಿ ಭಾರತದ ಐತಿಹಾಸಿಕ ವಿಜಯವನ್ನು ಸ್ಮರಿಸುವ ಈ 2 ದಿನಗಳ ಕಾರ್ಯಕ್ರಮ ಇಂದಿನಿಂದ ಆರಂಭವಾಗಲಿದ್ದು, 1999ರ ಕಾರ್ಗಿಲ್ ಯುದ್ದದಲ್ಲಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ವೀರ ಯೋಧರ ಶೌರ್ಯ ಮತ್ತು ಉನ್ನತ ತ್ಯಾಗಕ್ಕೆ ಗೌರವ ಸಲ್ಲಿಸಲಾಗುತ್ತದೆ. ಇಂದಿನ ಕಾರ್ಯಕ್ರಮಗಳಲ್ಲಿ ಲಾಮೋಚೆನ್ ವ್ಯೂ ಪಾಯಿಂಟ್ನಲ್ಲಿ ಯುದ್ದ ಸ್ಮರಣ, ವಿಶ್ವನಾಥನ್ ಕ್ರೀಡಾಂಗಣದಲ್ಲಿ ಸಂಸ್ಕೃತಿ ಕಾರ್ಯಕ್ರಮ, ವಿಜಯ್ ಭೋಜ್ ಹಾಗೂ ಕಾರ್ಗಿಲ್ ಯುದ್ದ ಸ್ಮಾರಕದಲ್ಲಿ ಶೌರ್ಯ ಸಂಧ್ಯಾ ಕಾರ್ಯಕ್ರಮಗಳು ನಡೆಯಲಿವೆ. ನಾಳೆ ನಡೆಯಲಿರುವ ಶ್ರದ್ದಾಂಜಲಿ ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ದೇವಶಯಿನಿ ಆಷಾಢ ಏಕಾದಶಿ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭೆಯ ಅಧ್ಯಕ್ಷ ಓಂ ಬಿರ್ಲಾ, ಭಕ್ತಿ, ತಪಸ್ಸು, ಆತ್ಮಸಂಯಮ ಮತ್ತು ಸಮರ್ಪಣೆಯ ಈ ಪವಿತ್ರ ಹಬ್ಬವು ಆತ್ಮಾವಲೋಕನ, ಸೇವೆ ಹಾಗೂ ಸತ್ಕಾರ್ಯಗಳ ಮಾರ್ಗದಲ್ಲಿ ಮುನ್ನಡೆಯಲು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಭಗವಾನ್ ಮಹಾವಿಷ್ಣುವಿನ ಆಶೀರ್ವಾದದಿಂದ ಪ್ರತಿಯೊಬ್ಬರ ಜೀವನದಲ್ಲಿ ಸುಖ, ಸಮೃದ್ಧಿ, ಉತ್ತಮ ಆರೋಗ್ಯ, ಶಾಂತಿ ಮತ್ತು ನವಚೈತನ್ಯ ನೆಲೆಸಲಿ ಎಂದು ಹಾರೈಸಿದ್ದಾರೆ. ಆಧುನಿಕ, ಪಾರದರ್ಶಕ ಮತ್ತು ಅಂತಾರಾಷ್ಟೀಯವಾಗಿ ಹೊಂದಾಣಿಕೆಯಾಗುವ ಕಾನೂನು ವಾತಾವರಣವನ್ನು ಸೃಷ್ಟಿಸುವ ಭಾರತದ ಅಚಲ ಬದ್ಧತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಅಂತಾರಾಷ್ಟೀಯ ವ್ಯಾಪಾರ ಕಾನೂನು ಕುರಿತ ವಿಶ್ವಸಂಸ್ಥೆ ಆಯೋಗದ 60ನೇ ವಾರ್ಷಿಕೋತ್ಸವದ ಅಂತಾರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಒಳಗೊಳ್ಳುವಿಕೆ, ಒಮ್ಮತ ಮತ್ತು ವೈವಿಧ್ಯಮಯ ಕಾನೂನು ಸಂಪ್ರದಾಯಗಳಿಗೆ ಗೌರವದ ತತ್ವಗಳನ್ನು ಸಂರಕ್ಷಿಸುವಾಗ ಉದಯೋನ್ಮುಖ ವಾಸ್ತವಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಆಯೋಗವು ನಿರಂತರವಾಗಿ ಪ್ರದರ್ಶಿಸಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಸ್ಸಾಂನಲ್ಲಿ

ಭಾರೀ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ಸುಮಾರು 1.15 ಲಕ್ಷಕ್ಕೂ ಹೆಚ್ಚು ಜನರು ಪರಿಹಾರ ಶಿಬಿರಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಶಿವಸಾಗರ್, ಚರೈಡಿಯೋ ಮತ್ತು ಜೋರ್ಹತ್ ಜಿಲ್ಲೆಗಳಲ್ಲಿ ಹೆಚ್ಚು ಜನರು ಬಾಧಿತರಾಗಿದ್ದಾರೆ. ಚರೈಡಿಯೋದಲ್ಲಿ 7, ಶಿವಸಾಗರ್ನಲ್ಲಿ 6 ಮತ್ತು ಜೋರ್ಹತ್ನಲ್ಲಿ 1 ಸೇರಿದಂತೆ 14 ಪ್ರವಾಹ ಸಂಬಂಧಿತ ಸಾವುಗಳು ದಾಖಲಾಗಿವೆ. ಇತ್ತೀಚಿನ ಸಾವು ನೋವಿನೊಂದಿಗೆ ಅಸ್ಸಾಂನಲ್ಲಿ ಒಟ್ಟಾರೆ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 61ಕ್ಕೆ ಏರಿದೆ. ಪ್ರಮುಖ ನದಿಗಳಾದ ಡಿಖೌ, ಡಿಸಾಂಗ್ ಮತ್ತು ಧನ್ಸಿರಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಮೇಲ್ಭಾಗದ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಉಲ್ಬಣಗೊಳಿಸಿದೆ. ಸಂತ್ರಸ್ತ ಪ್ರದೇಶಗಳಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಮುಂದುವರೆದಿವೆ. ಈ ಮಧ್ಯೆ ಗುಜರಾತ್ನಲ್ಲಿ ಭಾರೀ ಮಳೆ ಹಿನ್ನೆಲೆ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಸಮರೋಪಾದಿಯಲ್ಲಿ ನಡೆಸಲಾಗುತ್ತಿದೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯದ 265 ತಾಲೂಕುಗಳಲ್ಲಿ ಮಳೆಯಾಗಿದ್ದು 5 ಸಾವನ್ನು ರಾಜ್ಯ ಪರಿಹಾರ ಆಯುಕ್ತರು ದೃಢಪಡಿಸಿದ್ದಾರೆ. ಕೊಂಕಣ, ಗೋವಾ, ಮಧ್ಯ ಮಹಾರಾಷ್ಟ, ಒಡಿಶಾ ಮತ್ತು ರಾಜಸ್ಥಾನದಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಪಂಜಾಬ್, ಚಂಡೀಗಢ, ದೆಹಲಿ, ಹರಿಯಾಣ, ಪಶ್ಚಿಮ ಬಂಗಾಳ, ಕರಾವಳಿ ಕರ್ನಾಟಕ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕರ್ನಾಟಕದ ಒಳನಾಡು, ರಾಯಲಸೀಮಾ, ತಮಿಳುನಾಡು, ಪುದುಚೇರಿ ಮತ್ತು ಕಾರೈಕಲ್ನಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದಾಗಿ 6 ದಿನಗಳ ಕಾಲ ಸ್ಥಗಿತಗೊಂಡಿದ್ದ ವಾರ್ಷಿಕ ಅಮರನಾಥ ಯಾತ್ರೆಯನ್ನು ಇಂದು ಪುನರಾರಂಭಗೊಳಿಸಲಾಗಿದೆ. ಬಾಲ್ಟಾಲ್ ಮತ್ತು ಪಹಲ್ಗಾಮ್ ಎರಡೂ ಮಾರ್ಗಗಳಿಂದ ಯಾತ್ರೆಯನ್ನು ಪುನರಾರಂಭಿಸಲಾಗಿದೆ ಎಂದು ಕಾಶ್ಮೀರ ವಿಭಾಗೀಯ ಆಯುಕ್ತ ಅನ್ಶುಲ್ ಗರ್ಗ್ ಆಕಾಶವಾಣಿಗೆ ತಿಳಿಸಿದ್ದಾರೆ. ಸುರಕ್ಷಿತ ತೀರ್ಥಯಾತ್ರೆಗಾಗಿ ಆಡಳಿತವು ಹೊರಡಿಸಿದ ಸಲಹೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಯಾತ್ರಿಗಳಿಗೆ ಸೂಚಿಸಲಾಗಿದೆ. ಏತನ್ಮಧ್ಯೆ 6,269 ಯಾತ್ರಾರ್ಥಿಗಳ ಹೊಸ ತಂಡ ಇಂದು ಬೆಳಿಗ್ಗೆ ಜಮ್ಮುವಿನ ಭಗವತಿ ನಗರ ಯಾತ್ರಿ ನಿವಾಸದಿಂದ ಹೊರಟಿದೆ. ಉಕ್ರೇನ್ನಾದ್ಯಂತ ರಷ್ಯಾದ ದಾಳಿಯಲ್ಲಿ ಕನಿಷ್ಠ 15 ಜನರು ಮೃತಪಟ್ಟಿದ್ದಾರೆ ಮತ್ತು ಡ್ರೋನ್ ತಂತ್ರಜ್ಞಾನವನ್ನು ಪ್ರದರ್ಶಿಸುವ ಕೀವ್ ಬಳಿಯ ಪ್ರದೇಶದ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯಲ್ಲಿ ಸುಮಾರು 100 ಮಂದಿ ಗಾಯಗೊಂಡಿದ್ದಾರೆ. ಉಕ್ರೇನ್ನ ರಕ್ಷಣಾ ವಲಯದ ಸದಸ್ಯರು ಇದರಲ್ಲಿ ಭಾಗಿಯಾಗಿದ್ದರು. ಪೂರ್ವ ನಗರವಾದ ಸ್ಲೋವಿಯಾನ್ಸ್ಕ್ ಮೇಲೆ ರಷ್ಯಾದ ಗ್ಲೈಡ್ ಬಾಂಬ್ ದಾಳಿಯಲ್ಲಿ 5 ಜನರು ಮೃತಪಟ್ಟಿದ್ದರು. ಆದರೆ ಉತ್ತರ ನಗರವಾದ ಸುಮಿಯ ಅಧಿಕಾರಿಗಳು ನಂತರ ಮತ್ತೊಂದು ದಾಳಿಯಲ್ಲಿ 2 ಸಾವನ್ನಪ್ಪಿದ್ದಾರೆ ಎಂದು ದೃಢಪಡಿಸಿದ್ದಾರೆ. ಮುಂದಿನ 48 ಗಂಟೆಗಳಲ್ಲಿ ರಷ್ಯಾ ಮತ್ತೊಂದು ಪ್ರಮುಖ ಕ್ಷಿಪಣಿ ದಾಳಿಯನ್ನು ನಡೆಸಬಹುದು ಎಂದು ಉಕ್ರೇನ್ಗೆ ಗುಪ್ತಚರ ಮಾಹಿತಿ ಬಂದಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ಭಾರತ ಮತ್ತು ತಾನ್ಸಾನಿಯಾ ದೇಶಗಳು ವ್ಯಾಪಾರ ಮತ್ತು ಹೂಡಿಕೆ, ಅಭಿವೃದ್ಧಿ ಪಾಲುದಾರಿಕೆ, ರಕ್ಷಣೆ ಹಾಗೂ ಭದ್ರತಾ ಸಹಕಾರ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಕೃಷಿ, ಆರೋಗ್ಯ ರಕ್ಷಣೆ, ಸಂಸ್ಕೃತಿ ಮತ್ತು ಜನರ ನಡುವಿನ ಸಂಬಂಧಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸಿವೆ. ಭಾರತ ಮತ್ತು ತಾನ್ಸಾನಿಯಾ ನಡುವಿನ ವಿದೇಶಾಂಗ ಕಚೇರಿ ಸಮಾಲೋಚನೆಗಳು ಈ ತಿಂಗಳ 22ರಂದು ದಾರ್ ಎಸ್ ಸಲಾಂನಲ್ಲಿ ನಡೆದವು. ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಎರಡೂ ಕಡೆಯವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಇಂದು ನಡೆಯಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಸಂಜೆ 4:30ಕ್ಕೆ ಪ್ರಾರಂಭವಾಗಲಿದೆ. ಗುರುವಾರ ನಡೆದ ಆರಂಭಿಕ ಪಂದ್ಯದಲ್ಲಿ 7 ವಿಕೆಟ್ಗಳ ಪ್ರಬಲ ಗೆಲುವಿನ ನಂತರ ಪ್ರವಾಸಿ ಭಾರತ ತಂಡ ಸರಣಿಯಲ್ಲಿ 1-0 ಮುನ್ನಡೆ ದಾಖಲಿಸಿದೆ. ಭಾರತದ ಅನಾಹತ್ ಸಿಂಗ್ ವಿಶ್ವ ಸ್ಕ್ವಾಶ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ 21 ವರ್ಷಗಳ ನಂತರ ಫೈನಲ್ ಪ್ರವೇಶಿಸಿ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ನಿನ್ನೆ ತಡರಾತ್ರಿ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಅವರು ಈಜಿಪ್ಟ್ನ ಬರ್ಬ್ ಸಮಯಹ್ ವಿರುದ್ಧ 3-1 ಸೆಟ್ಗಳಿಂದ ಗೆದ್ದು ಫೈನಲ್ಗೆ ಮುನ್ನಡೆದರು. ಇದರೊಂದಿಗೆ 2005ರಲ್ಲಿ ಜ್ಯೋತ್ನಾ ಚಿನ್ನಪ್ಪ ನಂತರ ಈ ಸಾಧನೆ ಮಾಡಿದ ಮೊದಲ ಆಟಗಾರ್ತಿ ಎಂಬ ಹಿರಿಮೆಗೆ ಅನಾಹತ್ ಭಾಜನರಾಗಿದ್ದಾರೆ. ಇಂದು ರಾತ್ರಿ ಫೈನಲ್ ಪಂದ್ಯ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಸರ್ಕಾರ ಕಠಿಣ ಕ್ರಮ, ಯುವ ಪೀಳಿಗೆಯ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆ ಸಂಬಂಧ ಸಿಜೆಪಿ ನಿಯೋಗದೊಂದಿಗೆ ಸರ್ಕಾರ ಇಂದು ಮತ್ತೊಂದು ಸುತ್ತಿನ ಮಾತುಕತೆ. ಅಸ್ಸಾಂ, ಗುಜರಾತ್ನಲ್ಲಿ ಭಾರೀ ಮಳೆ, ಸುರಕ್ಷಿತ ಸ್ಥಳಕ್ಕೆ ಬಾಧಿತ ಜನರ ಸ್ಥಳಾಂತರ. ಉಕ್ರೇನ್ ಮೇಲೆ ಮುಂದುವರಿದ ರಷ್ಯಾ ದಾಳಿ, 15 ಜನರ ಸಾವು, 100ಕ್ಕೂ ಹೆಚ್ಚು ಜನರಿಗೆ ಗಾಯ. ಹಾಗೂ ಹರಾರೆಯಲ್ಲಿ ಇಂದು ಭಾರತ ಜಿಂಬಾಬ್ವೆ ನಡುವಿನ 2ನೇ ಟಿ20 ಕ್ರಿಕೆಟ್ ಪಂದ್ಯ, ಸರಣಿ ಜಯದ ವಿಶ್ವಾಸದಲ್ಲಿ ಶ್ರೇಯಸ್ ಅಯ್ಯರ್ ಪಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ಸ್ನೇಹಿತರೆ, ರೇಡಿಯೋ ಸಮಯವಾಗಿದೆ 1:20:40 ಮಧ್ಯಾಹ್ನದ ಈ ಸಮಯದಲ್ಲಿ ಶನಿವಾರದ ವಿಶೇಷ ಕಾರ್ಯಕ್ರಮ ಸಂದೇಶ ನಮಗೆ, ಸಂಗೀತ ನಿಮಗೆ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಈ ಒಂದು ಕಾರ್ಯಕ್ರಮಕ್ಕೆ ನೀವು ನಿಮ್ಮ ಸಂದೇಶ ಕಳಿಸುವ ಮೂಲಕ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಬಹುದು. ಸಂದೇಶ ಅಂದರೆ ಯಾವ ಸಂದೇಶ? ವಾಟ್ಸಪ್ ಸಂದೇಶ. ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಹೇಳ್ತಾ ಇದ್ದೇವೆ, 9483091029. 9483091029. ಮತ್ತೊಮ್ಮೆ 9483091029. ಈ ಸಂಖ್ಯೆಗೆ ನಿಮ್ಮಿಷ್ಟದ ಹಾಡು ಯಾವುದು, ಚಿತ್ರದ ಹೆಸರು, ಯಾವ ಹಾಡು, ನಿಮ್ಮ ಹೆಸರು ಹಾಗೂ ಸ್ಥಳದೊಂದಿಗೆ ಚಿಕ್ಕದಾಗಿ ಚೊಕ್ಕದಾದಂತಹ ಒಂದು ಸಂದೇಶ ನಮಗೆ ಹರಿದು ಬರಲಿ. ನಿಮ್ಮಿಷ್ಟದ ಹಾಡುಗಳನ್ನ ಕೇಳಿ ಸಂತೋಷಪಡಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಈಗ ಪ್ರಸಾರ ಮಾಡ್ತಾ ಇದ್ದೇವೆ ಚಿರಬಾಂಧವ್ಯ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಹಂಸಲೇಖ ಅವರ ಸಾಹಿತ್ಯ ಸಂಗೀತವಿದೆ. ಈ ಹಾಡನ್ನು ನಮಗಾಗಿ ಪ್ರಸಾರ ಮಾಡಿ ಅಂತ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಬಿಂದು ಪ್ರಕಾಶ್ ಅವರು. ಅವರಿಗಾಗಿ ಈ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇವೆ.

0: ಕರ್ಣ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಶಿವದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಈ ಹಾಡಿಗಿತ್ತು. ಈ ಹಾಡನ್ನು ನಮಗಾಗಿ ಪ್ರಸಾರ ಮಾಡಿ ಎಂದು ಸಂದೇಶ ಕಳಿಸಿದವರು ರೋಹಿಣಿ ಅವರು ತಾತಗುಣಿಯಿಂದ.
1: ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗೈ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ನೇಹಿತರೆ, ಶನಿವಾರದ ವಿಶೇಷ, ಶನಿವಾರ ಮಧ್ಯಾಹ್ನ 1:20 2 ಗಂಟೆಯವರೆಗೆ ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮ ಪ್ರಸಾರ ಮಾಡ್ತೇವೆ. ನಮಗೆ ಸಂದೇಶ ಕಳಿಸಬೇಕಾದಂಥ ವಾಟ್ಸಪ್ ಸಂಖ್ಯೆಯನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀವಿ. 9483020929 ಈ ಸಂಖ್ಯೆಗೆ ನಿಮ್ಮಿಷ್ಟದ ಹಾಡನ್ನು ಟೈಪ್ ಮಾಡಿ, ನಿಮ್ಮ ಹೆಸರು ಹಾಗೂ ಸ್ಥಳವನ್ನು ಟೈಪ್ ಮಾಡಿ ಕಳಿಸ್ಕೊಡಿ. ಭಕ್ತ ಕುಂಬಾರ ಚಿತ್ರದ ಹಾಡನ್ನು ನಮಗಾಗಿ ಪ್ರಸಾರ ಮಾಡಿ ಅಂತ ಇದ್ದಾರೆ ದುರ್ಗಾ ಪ್ರಸಾದ್ ಅವರು. ಈಗಾಗಲೇ ಪ್ರಸಾರ ಮಾಡಿದ್ವಿ ನಾವು ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ. ಹಾಗೆ ಕನಸುಗಾರ ಚಿತ್ರದಿಂದ ಯಾವುದಾದ್ರೂ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮಮತಾ ಮೇಘ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ. ಅವರಿಗಾಗಿ ಕನಸುಗಾರ ಚಿತ್ರದ ಈ ಹಾಡು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಕೆ ಕಲ್ಯಾಣ್ ಅವರ ಸಾಹಿತ್ಯ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

ಸ್ವಾತಿ ಮುತ್ತು ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳ್ತಾ ಇದ್ದೀರಾ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವ ಹಾಡಿಗೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ. ಕೇಳಿ ಬರುತ್ತಿರುವಂತಹ ಧ್ವನಿಗಳು ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರು.

ಕಂಪನಿ ಕರಗಿತು ಚಿತ್ರದ ಹಾಡನ್ನ ನಮಗಾಗಿ ಪ್ರಸಾರ ಮಾಡಿ ಅಂತ ಸಂದೇಶವನ್ನ ಕಳಿಸಿದ್ದಾರೆ ಸ್ವರೂಪ್ ಲೋಕೇಶ್ ಅವರು ಕುಣಿಗಲ್ನಿಂದ. ಅವರಿಗಾಗಿ ಇಬ್ಬನಿ ಕರಗಿತು ಚಿತ್ರದ ಈ ಒಂದು ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಶಿವದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಹಾಡಿದ್ದಾರೆ ಎಸ್ ಜಾನಕಿ.

ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಈ ಕಾರ್ಯಕ್ರಮದ ಮುಂದಿನ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೀವಿ, ಎಕ್ಸ್ಕ್ಯೂಸ್ ಮೀ ಚಿತ್ರದಿಂದ. ಹಾಡಿದ್ದಾರೆ ಬಾಂಬೆ ಎಸ್ ಜಯಶ್ರೀ ಅವರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿದೆ. ಈ ಹಾಡನ್ನ ನಮಗಾಗಿ ಪ್ರಸಾರಿಸಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಫಕೀರ ಗೌಡ ಅವರು ಕೋಳೂರ ಇಂದ.

ಸ್ನೇಹಿತರೆ, ಸಂದೇಶ ನಮಗೆ, ಸಂಗೀತ ನಿಮಗೆ, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಶ್ರೀನಿವಾಸ ಕಲ್ಯಾಣ ಚಿತ್ರದ ಹಾಡೊಂದನ್ನು ಪ್ರಸಾರ ಮಾಡಿ ಅಂತ ನವ್ಯ ಹೇಳ್ತಾ ಇದ್ದಾರೆ. ಹಾಗೆ ಸತೀ ಸಕ್ಕುಬಾಯಿ ಚಿತ್ರದ ಹಾಡು ನಮಗಾಗಿ ಬರಲಿ ಅಂತ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಹಾಗೂ ರಚಿತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೂ ಭಕ್ತ ಕುಂಬಾರ ಚಿತ್ರದ ಹಾಡಿಗಾಗಿ ನಾಗರಾಜ್ ಶರ್ಮಾ ಅವರು ಕೋರಿಕೆಯನ್ನು ಕಳಿಸಿದ್ದಾರೆ. ಈ ಎಲ್ಲ ಹಾಡುಗಳನ್ನ ಈಗಾಗಲೇ ನಾವು ಪ್ರಸಾರ ಮಾಡಿದ್ವಿ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ. ಮುಂದಿನ ಹಾಡನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ ಕವಿರತ್ನ ಕಾಳಿದಾಸ ಚಿತ್ರದಿಂದ. ಈ ಹಾಡಿಗಾಗಿ ಸಂದೇಶ ಬಂದಿದೆ ಮಂಜುನಾಥ ಹೂಗಾರ್ ಗೊಂಡಬಾಳದಿಂದ, ಹಾಗೂ ಶಿವ ಮಿನಕನ ಗುರುಕಿ ಮಂಚೇನಹಳ್ಳಿಯಿಂದ. ಸದಾ ಕಣ್ಣಲಿ ಹಾಡೊಂದನ್ನು ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಯುಗಳ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿದೆ.

0: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.
1: ಕಾಯಕ ಕೈಲಾಸ ಅನುದಿನ ಉಲ್ಲಾಸ ಈ ಶ್ರಮ ಸಾಹಸ.
2: ಕೇಳುಗರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ರೇಡಿಯೋ. ಸಮಯ 2 ಗಂಟೆ ಆಗ್ತಾ ಇದೆ, 2 ಗಂಟೆಗೆ ಸರಿಯಾಗಿ ಕೇಳ್ತೀರಾ. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
3: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ. ಐ ಆಮ್ ಅನುಜಾ ಕುಮಾರ್ ವಿತ್ ದ ಮಿಡ್ ಡೇ ನ್ಯೂಸ್. ದ ಹೆಡ್ಲೈನ್ಸ್. Flood situation in Assam remains critical as death toll reaches 6.

ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ರೇಡಿಯೋ ಸಮಯ 2:15:23. ಶನಿವಾರ ಹಾಗೂ ಭಾನುವಾರ 2:15 ನೀವು ಕೇಳ್ತೀರಾ ವೀಕೆಂಡ್ ಸ್ಪೆಷಲ್ ಸಾಂಗ್ಸ್. ಇಂದಿನ ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ ಅಡಿಯಲ್ಲಿ ನಿಮಗಾಗಿ ನಾ ತಂದಿರುವಂತಹ ಹಾಡು ಮೊದಲಿಗೆ ಶ್ರುತಿ ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ. ಹಾಡಿರುವವರು ಕೆಜೆ ಜೇಸುದಾಸ್ ಅವರು, ಮಂಜುಳಾ ಗುರುರಾಜ್ ಅವರು ಹಾಡಿದ್ದಾರೆ. ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.

ಬೆಳ್ಳಿ ಕಾಲುಂಗುರ ಚಿತ್ರದಿಂದ ಆದಂತಹ ಒಂದೇ ಒಂದು ಕಣ್ಣ ಬಿಂದು ಜಾರಿದರು ನನ್ನ ಅಣೆ ಹಾಡನ್ನ ಕೇಳ್ಕೊಂಡು ಬಂದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದೆ.

ಕೇಳುಗರೆ, ಈವರೆಗೆ ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಶ್ರುತಿ ಬೆಳ್ಳಿಕಾಲುಂಗುರ ಹಾಗೂ ಹಾಲುಂಡ ತವರು ಚಿತ್ರದ ಹಾಡುಗಳನ್ನು ಕೇಳಿದ್ರೆ ಸಮಯ ಇನ್ನೇನು 2:30 ಆಗ್ತಾ ಇದೆ. 2:30ಕ್ಕೆ ಸರಿಯಾಗಿ ನೀವು ಕೇಳ್ತೀರಾ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನಿಯೋಗದಿಂದ ಬರ ಪರಿಶೀಲನೆ, ರೈತರ ಅಹವಾಲು ಆಲಿಸಿದ ಸರ್ಕಾರ. ಉದ್ಯೋಗ ಖಾತರಿಯಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನಿನಲ್ಲಿ ಫಲವೃಕ್ಷೋದ್ಯಾನ, ಸಚಿವ ಈಶ್ವರ್ ಖಂಡ್ರೆ. ಆಗಸ್ಟ್ 1ರಂದು ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ನವದೆಹಲಿ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಂದ ಪರಿಸರ ಮಾಲಿನ್ಯ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇಂದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಎರಬಳ್ಳಿ ಗ್ರಾಮ ಸೇರಿದಂತೆ ವಿವಿಧೆಡೆ ಜಮೀನುಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿಯನ್ನು ಖುದ್ದು ಪರಿಶೀಲಿಸಿದರು. ಇದೇ ವೇಳೆ ಈವರೆಗಿನ ಕೃಷಿ ಚಟುವಟಿಕೆ ಕುರಿತಂತೆ ರೈತರ ಅಹವಾಲು ಆಲಿಸಿದರು. ವದ್ದಿಕೆರೆ ಗ್ರಾಮದ ರೈತರ ಜಮೀನಿಗೆ ಭೇಟಿ ನೀಡಿದ ಮುಖ್ಯಮಂತ್ರಿ ನೇತೃತ್ವದ ನಿಯೋಗ

0: ಒಣಗಿ ಹೋಗಿರುವ ಸೂರ್ಯಕಾಂತಿ ಬೆಳೆಯನ್ನು ವೀಕ್ಷಿಸಿದರು. ಸೂರ್ಯಕಾಂತಿ ಬಿತ್ತನೆಗೆ ತಗುಲಿದ ವೆಚ್ಚ ಹಾಗೂ ಹಾನಿಯ ಕುರಿತು ರೈತರಿಂದ ಮಾಹಿತಿ ಪಡೆದರು. ರಾಜ್ಯದಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿಗೆ ಭೇಟಿ ನೀಡಿದ್ದ ಅವರು ವಿಭಾಗೀಯ ಮಟ್ಟದ ಬರ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿ, ಯಾವುದೇ ಕಾರಣಕ್ಕೂ ಜನರಿಗೆ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಆಲಮಟ್ಟಿ ಭಾಗ ಹೊರತುಪಡಿಸಿ ರಾಜ್ಯದ ಉಳಿದೆಲ್ಲ ಪ್ರದೇಶಗಳಲ್ಲೂ ಬರ ವಾತಾವರಣ ಸೃಷ್ಟಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸರ್ಕಾರಿ ಶಾಲೆಗಳ ದತ್ತು ಸ್ವೀಕಾರ ವಿಚಾರವಾಗಿ ಮಾತನಾಡಿದ ಅವರು, ಖಾಸಗಿ ಶಾಲೆಗಳ ಮೇಲೆ ಹೆಚ್ಚುವರಿ ಹೊರೆ ಹೊರಿಸುತ್ತಿಲ್ಲ. ಉನ್ನತ ಮಟ್ಟದ ಖಾಸಗಿ ಶಾಲೆಗಳು ಸಿಎಸ್ಆರ್ ನಿಧಿಯಡಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಮೂಲಸೌಕರ್ಯ ಹಾಗೂ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಆಹ್ವಾನಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹಳ್ಳಿಯ ಮಕ್ಕಳಿಗೂ ನಗರ ಮಟ್ಟದಂತೆ ಉನ್ನತ ಮಟ್ಟದ ಶಿಕ್ಷಣ ಸಿಗಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿನ ಸರ್ಕಾರಿ ಜಮೀನಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಫಲವೃಕ್ಷೋದ್ಯಾನ ಅಭಿವೃದ್ಧಿಪಡಿಸಿ ಇದನ್ನು ವಾರ್ಷಿಕ ಆಧಾರದ ಮೇಲೆ ಪಾರದರ್ಶಕವಾಗಿ ಹರಾಜು ಮೂಲಕ ಅದೇ ಗ್ರಾಮದ ಯುವಜನರಿಗೆ ಗುತ್ತಿಗೆ ನೀಡುವ ಬಗ್ಗೆ ಕ್ರಮ ವಹಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಪ್ರತಿ ಗ್ರಾಮದಲ್ಲಿ ಈ ರೀತಿಯ ಫಲವೃಕ್ಷೋದ್ಯಾನ ಅಭಿವೃದ್ಧಿಪಡಿಸುವುದರಿಂದ ಗ್ರಾಮದಲ್ಲಿನ ಹಸಿರು ಹೊದಿಕೆಯೂ ಹೆಚ್ಚಲಿದೆ. ನಿರುದ್ಯೋಗಿ ಭೂರಹಿತ ಯುವಜನರಿಗೆ ಉದ್ಯೋಗವೂ ಲಭಿಸಲಿದೆ. ಇದರಿಂದ ಗ್ರಾಮ ಪಂಚಾಯಿತಿ ಮತ್ತು ಕಂದಾಯ ಇಲಾಖೆಗೆ ಆದಾಯವೂ ಬರಲಿದೆ ಎಂದು ಇಲಾಖಾ ಕಾರ್ಯದರ್ಶಿಗೆ ನೀಡಿರುವ ಲಿಖಿತ ಸೂಚನೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯ ಕಂದಾಯ ಇಲಾಖೆಗೆ ಸೇರಿದ ಸರ್ಕಾರಿ ಭೂಮಿಯಲ್ಲಿ ತೋಟಗಾರಿಕೆ ಬೆಳೆಗಳಾದ ಮಾವು, ಸಪೋಟ, ತೆಂಗು, ಹೈಬ್ರಿಡ್ ನೇರಳೆ, ಹುಣಸೆ ಇತ್ಯಾದಿ ಬೆಳೆಸಿದರೆ ಅದರಿಂದ ಪಂಚಾಯಿತಿಗಳಿಗೆ ಮತ್ತು ಕಂದಾಯ ಇಲಾಖೆಗೆ ಆದಾಯ ಬರಲಿದೆ. ಪ್ರಮುಖವಾಗಿ ಸರ್ಕಾರಿ ಭೂಮಿಯ ಒತ್ತುವರಿಯೂ ನಿಲ್ಲಲಿದೆ. ತೋಟಗಾರಿಕೆ ಬೆಳೆಯ ಈ ವೃಕ್ಷಗಳನ್ನು ಯಾವಾಗ ಬೇಕಾದರೂ ತೆರವು ಮಾಡಿ ಸರ್ಕಾರದ ಯೋಜನೆಗಳಿಗೆ ಭೂ ಬಳಕೆ ಮಾಡಲು ಅವಕಾಶ ಇರಲಿದೆ ಎಂದು ಪತ್ರದಲ್ಲಿ ಪ್ರಸ್ತಾಪಿಸಿದ್ದಾರೆ. ರಾಜ್ಯ ಹೈಕೋರ್ಟ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಧಾರವಾಡ ಪೀಠದಲ್ಲಿ ಆಗಸ್ಟ್ 1ರಂದು ಇಡೀ ದಿನದ ಕಲಾಪಗಳನ್ನು ಒಟ್ಟು 10 ಮಹಿಳಾ ನ್ಯಾಯಮೂರ್ತಿಗಳು ನಡೆಸಿಕೊಡಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಆದೇಶದಂತೆ ಹೈಕೋರ್ಟ್ ನ್ಯಾಯಾಂಗ ವಿಭಾಗದ ರಿಜಿಸ್ಟ್ರಾರ್ ರೋಣಾ ವಾಸುದೇವ ಅವರು ಈ ಕುರಿತಂತೆ ಅಧಿಸೂಚನೆ ಹೊರಡಿಸಿದ್ದಾರೆ. ಅಧಿಸೂಚನೆಯಲ್ಲಿ 3 ವಿಭಾಗೀಯ ಹಾಗೂ 4 ಏಕಸದಸ್ಯ ನ್ಯಾಯಪೀಠಗಳನ್ನು ರಚಿಸಲಾಗಿದೆ. 3 ವಿಭಾಗೀಯ ನ್ಯಾಯಪೀಠದಲ್ಲಿ ನ್ಯಾಯಮೂರ್ತಿಗಳಾದ ಅನು ಶಿವರಾಮನ್ ಹಾಗೂ ಕೆಜಿ ಶಾಂತಿ, ಜ್ಯೋತಿ ಮುಲಿಮನಿ, ಪಿ ಶ್ರೀಸುಧಾ, ಲಲಿತಾ ಕನ್ನೆಗಂಟಿ ಹಾಗೂ ಕೆಎಸ್ ಹೇಮಲೇಖಾ ಕಾರ್ಯನಿರ್ವಹಿಸಲಿದ್ದಾರೆ. ನ್ಯಾಯಮೂರ್ತಿಗಳಾದ ಚಲ್ಲಕೂರು ಸುಮಲತಾ, ತಾರಾ ವಿತಸ್ತಾ ಗಂಜು, ಕೆಬಿ ಗೀತಾ ಹಾಗೂ ರಾಜೇಶ್ವರಿ ಎಂ ಹೆಗಡೆ ಏಕಸದಸ್ಯ ನ್ಯಾಯಪೀಠದಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಆಗಸ್ಟ್ 8 ಮತ್ತು 9ರಂದು ಬೆಂಗಳೂರಿನಲ್ಲಿ ದೇಶದ ಎಲ್ಲ ಹೈಕೋರ್ಟ್ ಮಹಿಳಾ ನ್ಯಾಯಮೂರ್ತಿಗಳ ಸಮಾವೇಶ ನಡೆಸುವ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಈ ಪೀಠ ರಚನೆ ಮಾಡಲಾಗಿದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿಜಾಲ ತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆಯಾಗಿದೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ ಕೃಷಿ ವಿಜ್ಞಾನ ಕೇಂದ್ರಗಳ ಆಡಳಿತಾತ್ಮಕ ನಿಯಂತ್ರಣವನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಇವರಿಂದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯಕ್ಕೆ ವರ್ಗಾಯಿಸುವ ಕುರಿತು ಒಡಂಬಡಿಕೆಗೆ ಸಹಿ ಹಾಕಲಾಗಿದೆ. ಮೂರು ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಯು ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕೃಷಿ ವಿಸ್ತರಣಾ ಸೇವೆಗಳು ಹಾಗೂ ಕೃಷಿ ತಂತ್ರಜ್ಞಾನಗಳ ಪ್ರಸರಣವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಈ ಕ್ರಮವು ಕೃಷಿ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳ ನಡುವೆ ಉತ್ತಮ ಸಮನ್ವಯವನ್ನು ಸಾಧಿಸಲು ಸಹಕಾರಿಯಾಗಲಿದೆ. ರಾಜ್ಯ ಸರ್ಕಾರ ಬೆಂಗಳೂರನ್ನು ಧೂಳಿನ ನಗರವನ್ನಾಗಿ ಪರಿವರ್ತಿಸುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಅಭಿವೃದ್ದಿಯ ಹೆಸರಿನಲ್ಲಿ ನಾಗರಿಕರಿಗೆ ಅನಾನುಕೂಲತೆ ಉಂಟುಮಾಡುವುದು ಸರ್ಕಾರದ ಸಾಧನೆಯೇ ಎಂದು ತಮ್ಮ ಹೇಳಿಕೆಯಲ್ಲಿ ಪ್ರಶ್ನಿಸಿದ್ದಾರೆ. ಜಿಬಿಎ ಮತ್ತು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನಿರ್ಲಕ್ಷ್ಯದಿಂದಾಗಿ ನಗರದ ನಿವಾಸಿಗಳು ಪ್ರತಿನಿತ್ಯ ಧೂಳು ಮತ್ತು ಕಳಪೆ ಪರಿಸ್ಥಿತಿಗಳನ್ನು ಸಹಿಸಿಕೊಳ್ಳಬೇಕಾಗಿದೆ ಎಂದು ದೂರಿದ್ದಾರೆ. ಕೆಲ ಪ್ರದೇಶಗಳಲ್ಲಿ ಕುಡಿಯುವ ನೀರು ಮತ್ತು ಭೂಗತ ಒಳಚರಂಡಿ ಪೈಪ್ಲೈನ್ ಕಾಮಗಾರಿಗಳು ಪ್ರಾರಂಭವಾಗಿ ಒಂದು ವರ್ಷ ಕಳೆದರೂ ಮುಂದುವರೆದಿದೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಮಧ್ಯಪ್ರವೇಶಿಸಿ ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಗಡುವು ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರನ್ನು ಸ್ವಚ್ಛವಾಗಿಡುವ ನಿಟ್ಟನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಥಣಿಸಂದ್ರದಲ್ಲಿಂದು ಬೃಹತ್ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಅಭಿಯಾನವು ಥಣಿಸಂದ್ರವನ್ನು ಸಂಪೂರ್ಣವಾಗಿ ಕಸಮುಕ್ತ ಪ್ರದೇಶವನ್ನಾಗಿ ಮಾಡುವ ಗುರಿ ಹೊಂದಿದೆ. ಸ್ವಚ್ಛತಾ ಅಭಿಯಾನವನ್ನು ಥಣಿಸಂದ್ರದಲ್ಲಿರುವ ಪೊಲೀಸ್ ತರಬೇತಿ ಶಾಲೆ ಮತ್ತು ರಾಷ್ಟೋತ್ಥಾನ ಶಾಲೆಯ ಆವರಣದಲ್ಲಿ ಆರಂಭಿಸಲಾಯಿತು. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಈ ಪ್ರದೇಶದ ನೈರ್ಮಲ್ಯವನ್ನು ಸುಧಾರಿಸುವುದು ಮತ್ತು ಕಸ ವಿಲೇವಾರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಈ ವೇಳೆ ಮಾತನಾಡಿದ ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ, ಎಲ್ಲರೂ ಕಸವನ್ನು ವಾಹನಗಳಿಗೆ ನೀಡಬೇಕು, ಎಲ್ಲೆಂದರಲ್ಲಿ ಕಸವನ್ನು ಎಸೆಯದಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಮಾಜಿ ಸಚಿವ ಸಿ ವೀರಣ್ಣ ಅವರು ವಯೋಸಹಜ ಕಾರಣದಿಂದ ಇಂದು ನಿಧನ ಹೊಂದಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ 1983 1989 ಶಾಸಕರಾಗಿ ಆಯ್ಕೆಯಾಗಿದ್ದ ಅವರು ಮುಖ್ಯಮಂತ್ರಿಗಳಾಗಿದ್ದ ರಾಮಕೃಷ್ಣ ಹೆಗಡೆ, ಎಸ್ಆರ್ ಬೊಮ್ಮಾಯಿ, ಜೆಎಚ್ ಪಟೇಲ್, ಎಚ್ಡಿ ದೇವೇಗೌಡರ ಅವಧಿಯಲ್ಲಿ ವಿವಿಧ ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಯಾಗಿ ವಿದೇಶಕ್ಕೆ ತೆರಳಿದ್ದ ಸಂದರ್ಭದಲ್ಲಿ 7 ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಸಿ ವೀರಣ್ಣ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅರಣ್ಯದೊಳಗೆ ಅಕ್ರಮವಾಗಿ ಪ್ರವೇಶಿಸಿದ್ದ ದ್ವಿಚಕ್ರ ವಾಹನ ಸವಾರರಿಗೆ ಅರಣ್ಯ ಇಲಾಖೆ 25,000 ರೂಪಾಯಿ ದಂಡ ವಿಧಿಸಿ ಎಚ್ಚರಿಕೆ ನೀಡಿದೆ. ಕಳೆದ 4 ದಿನಗಳ ಹಿಂದೆ ಇಬ್ಬರು ದ್ವಿಚಕ್ರ ವಾಹನದ ಮೂಲಕ ಬಂಡೀಪುರ ಸಫಾರಿ ಝೋನ್ನ ಅರಣ್ಯ ಪ್ರದೇಶಕ್ಕೆ ಅಕ್ರಮವಾಗಿ ಪ್ರವೇಶಿಸಿ 1 ಕಿಲೋಮೀಟರ್ಗೂ ಅಧಿಕ ದೂರ ಸಂಚರಿಸಿದ್ದರು. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಆರೋಪಿಗಳನ್ನು ಪತ್ತೆಹಚ್ಚಿ 25,000 ರೂಪಾಯಿ ದಂಡ ವಿಧಿಸಿ ತಪ್ಪೊಪ್ಪಿಗೆ ಪತ್ರ ಪಡೆದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನಿಯೋಗದಿಂದ ಬರ ಪರಿಶೀಲನೆ, ರೈತರ ಅಹವಾಲು ಆಲಿಸಿದ ಸರ್ಕಾರ. ಉದ್ಯೋಗ ಖಾತರಿಯಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನಿನಲ್ಲಿ ಫಲವೃಕ್ಷೋದ್ಯಾನ, ಸಚಿವ ಈಶ್ವರ್ ಖಂಡ್ರೆ. ಆಗಸ್ಟ್ 1 ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ನವದೆಹಲಿ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಂದ ಪರಿಸರ ಮಾಲಿನ್ಯ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ದ್ವೇಷ ವೇದನೆಗಳ ಪರಿಸರದಲ್ಲಿ ಬೆಳೆದ ಮಗು ಜಗಳಗಂಟನಾಗಬಹುದು. ಅಪಮಾನದ ನೆರಳಿನಲ್ಲಿ ಬೆಳೆದ ಮಗು ಅಪರಾಧಿ ಪ್ರಜ್ಞೆ ಅಥವಾ ಕೀಳರಿಮೆಯನ್ನು ಬೆಳೆಸಿಕೊಳ್ಳಬಹುದು. ಆದರೆ ನೆನಪಿಡಿ, ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಖನಿಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.

ಸ್ನೇಹಿತರೆ, ರೇಡಿಯೋ ಸಮಯವಾಗಿದೆ 2:42:28. ಈ ಸಮಯದಲ್ಲಿ ನೀವೆಲ್ಲರೂ ಕಾದು ಕುಳಿತಿದ್ದೀರಾ ಚಿತ್ರತಾನ ಕಾರ್ಯಕ್ರಮವನ್ನ ಕೇಳೋಕೆ. ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಯಾವ ಚಿತ್ರದಿಂದ ಆಯ್ದ ಹಾಡುಗಳನ್ನ ಪ್ರಸಾರ ಮಾಡ್ತಿರಬಹುದು ಎನ್ನುವ ಕೌತುಕ ನಿಮ್ಮಲ್ಲಿಯೂ ಇರುತ್ತೆ. ಆದರೆ ಈ ಈ ಒಂದು ಕಾಲ ಇದೆಯಲ್ಲ, ಇದು ಆಷಾಢ ಮಾಸ. ಆಷಾಢ ಮಾಸದಲ್ಲಿ ಹೊರಗಿನ ಆ ಒಂದು ಆಷಾಢದ ಗಾಳಿ ಮಳೆಗಾಲದ ಒಂದು ಹೃದಯ ಭಾಗ ಅಂತ ಹೇಳಬಹುದು. ಹೀಗಿರುವಾಗ ಎಲ್ಲೋ ಮಳೆಯಾದರೆ ಮತ್ತೆಲ್ಲೋ ಆ ಒಂದು ತಂಪು ಗಾಳಿ ಆಗೋದಂತೂ ಹೌದು. ಮಳೆ ಇಲ್ಲೇ ಮಳೆಯಾದರೆ ತಂಪು ಕಟ್ಟಿಟ್ಟ ಬುತ್ತಿ, ಮತ್ತೆಲ್ಲೋ ಮಳೆಯಾದರೆ ಆ ಮೋಡ ಕವಿದ ವಾತಾವರಣ ನಮಗೆ ಸಿಗುವಂತಹ ಹವಾಮಾನ. ಹೀಗಿರುವಾಗ ಈ ಕಾಲಮಾನದಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದಿಂದ ಆಯ್ದ ಹಾಡುಗಳನ್ನ ಕೇಳಿದ್ರೆ ಹೇಗಿರುತ್ತೆ? ಹೌದು ಸ್ನೇಹಿತರೆ, 2009 ಗೋಲ್ಡನ್ ಸ್ಟಾರ್ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ತೆರೆ ಕಂಡಂತಹ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಪ್ರೀತಮ್ ಗುಬ್ಬಿ ಅವರೇ ಬರೆದು ನಿರ್ದೇಶಿಸಿದಂತಹ ಚಿತ್ರದಲ್ಲಿ ಗಣೇಶ್, ಯುವಿಕಾ ಚೌಧರಿ, ಅಂಜನಾ ಸುಖಾನಿ ಅವರು ನಟಿಸಿದ್ದಾರೆ. ವಿ ಹರಿಕೃಷ್ಣ ಅವರ ಸಂಗೀತದಲ್ಲಿ ಹಾಡಿರುವಂತಹ ಕಲಾವಿದರು ವಾಣಿ ಹರಿಕೃಷ್ಣ, ಸೋನು ನಿಗಮ್, ಗಣೇಶ್, ಶಾನ್, ಟಿಪ್ಪು, ಶ್ರೇಯ ಘೋಷಾಲ್ ಹಾಗೂ ಪ್ರಿಯಾ ಹಿಮೇಶ್. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ಹಾಗೂ ಕವಿರಾಜ್ ಅವರ ಸಾಹಿತ್ಯ ಕೂಡ ಇರುವಂತಹ ಹಾಡುಗಳನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದಿಂದ ಆಯ್ದ ಗೀತೆಗಳು ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ.

ಸ್ನೇಹಿತರೆ, ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಹಾಡುಗಳನ್ನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ. ಮಳೆಯಲ್ಲಿ ಜೊತೆಯಲ್ಲಿ ಚಲನಚಿತ್ರ ಸಕಲೇಶ್ಪುರದಲ್ಲಿ ಚಿತ್ರೀಕರಿಸಲ್ಪಟ್ಟಂತಹ ಚಿತ್ರವಾಗಿದ್ದು ಒಂದು ತ್ರಿಕೋನ ಪ್ರೇಮ ಕಥೆಯಾಗಿದೆ. ಈ ಪ್ರೇಮ ಕಥೆಯಲ್ಲಿ ಬರುವಂತಹ ಪಾತ್ರಗಳು ಪ್ರೀತಮ್, ಅಂಜಲಿ ಹಾಗೂ ಸಂಧ್ಯಾ. ಇವರ ನಡುವೆ ಏರ್ಪಡುವಂತಹ ಆ ಒಂದು ದೃಶ್ಯಾವಳಿಗಳು ಹಾಗೂ ಆ ಭೇಟಿಗಳ ಮಧ್ಯ ಚಿತ್ರದ ಕಥೆ ಸಾಗ್ತಾ ಹೋಗುತ್ತೆ.

ಕೇಳುಗರೆ, ಚಿತ್ರತಾನ ಕಾರ್ಯಕ್ರಮದಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಇನ್ನೇನು, ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಇನ್ನೊಂದು ಹಾಡನ್ನು ಪ್ರಸಾರ ಮಾಡುವಂತಹ ಕಾಲಾವಕಾಶ ಇದೆ. ಆನಂತರ 3 ಗಂಟೆಗೆ ಹಿಂದಿ ಕಾರ್ಯಕ್ರಮಗಳನ್ನ ಕೇಳ್ತೀರಾ. 4 ಗಂಟೆಗೆ ಸರಿಯಾಗಿ ಸಿಗ್ತೇವೆ ನಾವು ನಿಮಗೆ ಪರಿಮಳ ಕಾರ್ಯಕ್ರಮದಲ್ಲಿ. ಇಂದಿನ ಪರಿಮಳ ಕಾರ್ಯಕ್ರಮದ ವಿಶೇಷ ಏನಂತಂದರೆ, ನಾಯಕನಿಗಾಗಿ ಅಥವಾ ನಾಯಕಿಗಾಗಿ ಅಥವಾ ಕಥೆಗಾಗಿ ಅಥವಾ ಮತ್ತೊಂದು ಕಥಾವಸ್ತುವಿಗಾಗಿ ಮಾಡಿದಂತಹ ಚಿತ್ರಗಳು. ಇದು ಸಹಜವಾಗಿ ಚಿತ್ರಗಳು ನಿರ್ಮಾಣವಾಗುವ ಬಗೆ. ಆದರೆ ಕೆಲವೊಂದು ದಾಖಲೆಗಳಿಗಾಗಿ, ಕೆಲವೊಂದು ವಿಭಿನ್ನ ಪ್ರಯತ್ನಗಳಿಗಾಗಿ ಕೂಡ ಚಿತ್ರಗಳನ್ನ ಮಾಡಲಾಗಿದೆ. ಅಂತಹ ಚಿತ್ರಗಳು ಯಾವುವು ಎಂದು ತಿಳಿದುಕೊಳ್ಳುವ ಒಂದು ಪ್ರಯತ್ನ, ನೆನಪು ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನ ಪರಿಮಳ ಕಾರ್ಯಕ್ರಮದಲ್ಲಿ ಇರಲಿದೆ. ಕೇಳ್ತಾ ಇದ್ದೀರಾ ಚಿತ್ರತಾನ.

ಜಯಂತ್ ಕಾಯ್ಕಿಣಿ ಅವರು ಕೇಳ್ತಾ ಇದ್ದಾರೆ, ನಿನ್ನೊಲವಿಗೆ ಮಿಡಿಯದ ಹೃದಯದ ಉಪಯೋಗ ಏನು ಅಂತ. ಹಾಗೆ ನನ್ನ ಎದೆಯ ಸಣ್ಣ ತೆರೆಯ ಧಾರಾವಾಹಿ ನಿನ್ನ ನೆನಪು, ಇಂತಹ ಸಾಲುಗಳನ್ನ ಕೇಳಿದ್ವಿ ನಾವು ಜಯಂತ್ ಕಾಯ್ಕಿಣಿಯವರ ಕುಂಚದಲ್ಲಿ ಹಾಗೂ ಕವಿರಾಜ್ ಅವರ ಕುಂಚದಲ್ಲಿ. ವಿ ಹರಿಕೃಷ್ಣ ಅವರ ಸಾಹಿತ್ಯದಲ್ಲಿ ನಮಗೆ ಕೇಳಿಬಂದಂತಹ ಧ್ವನಿಗಳು ಸೋನು ನಿಗಮ್, ವಾಣಿ ಹರಿಕೃಷ್ಣ, ಶ್ರೇಯ ಘೋಷಾಲ್, ಪ್ರಿಯಾ ಹಿಮೇಶ್, ಟಿಪ್ಪು ಹಾಗೂ ಶಾನ್ ಅವರದ್ದು. ಇಲ್ಲಿಯವರೆಗೆ ಚಿತ್ರದಾನ ಕಾರ್ಯಕ್ರಮದಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದಿಂದ ಆಯ್ದ ಹಾಡುಗಳನ್ನ ಕೇಳಿದ್ರಿ. ಸಮಯ 3 ಗಂಟೆ ಆಗ್ತಾ ಇದೆ. ಇದೀಗ ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ, ಆನಂತರ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ ಪರಿಮಳ ಕಾರ್ಯಕ್ರಮದಲ್ಲಿ. ಈವರೆಗೆ ನಿಮ್ಮ ಜೊತೆಯಾದಂತಹ ನಾನು ನಿಮ್ಮ ರೇಡಿಯೋ ಗೆಳತಿ ಎನ್ ರತ್ನಾ ರಮೇಶ್.

ताली चलता चल।

0: 107.9 FM. ರೇಡಿಯೋ ಸಮಯವಾಗಿದೆ 4:16.
1: ಐಸ್ ಕ್ರೀಮ್ ಬೇಕೇ, ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
2: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
3: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಕೇಳುಗರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಂಜೆಯ ಈ ಹೊತ್ತಿನ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಸಮಯ 4:01 ಆಗಿದೆ. ಈ ಹೊತ್ತಿನ ಕಾರ್ಯಕ್ರಮ ಪರಿಮಳ. ಪರಿಮಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ.

ಪರಿಮಳ ಕಾರ್ಯಕ್ರಮದಲ್ಲಿ ಯಾವ ಒಂದು ವಿಷಯವನ್ನ ಹೊತ್ತು ತಂದಿದ್ದೀರಿ ಅಂತ ಕೇಳೋದಾದ್ರೆ, ಚಿತ್ರರಂಗದಲ್ಲಿ ಕಥೆ, ನಾಯಕ ನಾಯಕಿ ಪ್ರಧಾನವಾದಂತಹ ಚಿತ್ರಗಳನ್ನ ಮಾಡೋದು, ಕಥಾ ಹಂದರದ ವಿಶೇಷವಾದದ್ದು, ಕಾದಂಬರಿ ಆಧಾರಿತ ಚಿತ್ರಗಳು, ಹಾಗೆ ಜಾನಪದ ಚಿತ್ರಗಳು, ಹೀಗೆ ಬೇರೆ ಬೇರೆಯದೇ ಆಯಾಮದಲ್ಲಿ ಚಿತ್ರ ಕಥೆಯನ್ನು ಚಿತ್ರವನ್ನು ನಿರ್ಮಿಸ್ತಾರೆ. ಆದರೆ ಕೆಲವು ಚಿತ್ರಗಳು ನಿರ್ಮಾಣ ಆಗತ್ತೆ, ಕೆಲವು ಚಿತ್ರಗಳು ಚಿತ್ರೀಕರಣಗೊಳ್ಳುತ್ತೆ, ಅದರ ಚಿತ್ರೀಕರಣವೇ ಒಂದು ದಾಖಲೆಯಾಗಿ ಮೂಡುತ್ತೆ. ಅಂತಹ ಚಿತ್ರಗಳ ಬಗ್ಗೆ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋರಿದ್ದೀವಿ. ಮೊದಲಿಗೆ ನಾವು ತೆಗೆದುಕೊಂಡಿರುವಂತಹ ಚಿತ್ರ, ಆ ಚಿತ್ರದ ಶೀರ್ಷಿಕೆ ಇದು ಸಾಧ್ಯ. ಇದು ಸಾಧ್ಯ ಚಲನಚಿತ್ರವು 1989 ತೆರೆ ಕಾಣುತ್ತೆ. ಇದೊಂದು ಕುತೂಹಲ ಭರಿತ ರಹಸ್ಯ ಕಥಾ ಹಂದರ ಉಳ್ಳಂತಹ ಚಿತ್ರ. ಈ ಚಿತ್ರವನ್ನು ಇಂಗ್ಲಿಷ್ನ ಸ್ಟೇಜ್ ಫ್ರೈಟ್ ಎನ್ನುವಂತಹ ಮೂಲ ಶೀರ್ಷಿಕೆಯ ಚಿತ್ರದ ಮರು ನಿರ್ಮಾಣವಾಗಿ ತಯಾರಿಸಲಾಯಿತು. ಈ ಚಿತ್ರದ ತಯಾರಿಕೆಯ ಅವಧಿ ಕೇವಲ 48 ಗಂಟೆಗಳು. 48 ಗಂಟೆಗಳ ಅವಧಿಯಲ್ಲಿ ಚಿತ್ರೀಕರಣಗೊಂಡ ಮೊದಲ ಚಿತ್ರ ಎಂಬ ವಿಶ್ವ ದಾಖಲೆಯನ್ನು ಸೃಷ್ಟಿ ಮಾಡಿದ ಚಿತ್ರ ಇದು ಸಾಧ್ಯ. ಇದು ಸಾಧ್ಯ ಎನ್ನುವುದನ್ನು ಸತ್ಯ ಮಾಡಿದಂತಹ ಇದು ಸಾಧ್ಯ ಚಲನಚಿತ್ರವನ್ನು ನಿರ್ದೇಶಿಸಿದವರು ದಿನೇಶ್ ಬಾಬು ಅವರು. ತಾರಾಗಣದಲ್ಲಿ ಅನಂತನಾಗ್, ಶಂಕರ್ನಾಗ್, ರೇವತಿ, ಟೈಗರ್ ಪ್ರಭಾಕರ್, ಶ್ರೀನಾಥ್, ದೇವರಾಜ್ ಹಾಗೂ ರಮೇಶ್ ಅರವಿಂದ್ ಅವ್ರನ್ನ ಕಾಣ್ತೀವಿ. ಈ ಒಂದು ಪ್ರಯತ್ನವನ್ನು ಮಾಡಿದಂತಹ ದಿನೇಶ್ ಬಾಬು ಅವರು ಒಂದು ಆಗಿನ ಕಾಲದಲ್ಲಿ ಇದೊಂದು ಮಹತ್ತರವಾದದ್ದು ಅಥವಾ ವಿಭಿನ್ನವಾದದ್ದು ಅಂತ ಮನ್ನಣೆಯನ್ನು ಕೂಡ ಪಡೆದರು. ಹಾಗಿರುವಾಗ ದಿನೇಶ್ ಬಾಬು ಅವರಿಗೆ ಮನ್ನಣೆ ಕೊಟ್ಟಂತಹ ಮತ್ತೊಂದು ಚಲನಚಿತ್ರ ಅದು ಲಾಲಿ. ಲಾಲಿ ಚಿತ್ರದ ಹಾಡೊಂದನ್ನು ಕೇಳ್ಕೊಂಡು ಬರೋಣ ಪರಿಮಳ ಕಾರ್ಯಕ್ರಮದಲ್ಲಿ.

ಕೇಳಿದರೆ ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಶನಿವಾರದ ಈ ಸಂಜೆಯಲ್ಲಿ ನಿಮ್ಮೊಂದಿಗಿದ್ದೇನೆ, ನಿಮ್ಮ ರೇಡಿಯೋ ಗೆಳತಿ ಎನ್ ರತ್ನಾ ರಮೇಶ್. ಇದೀಗ ಕೇಳಿದ್ರಲ್ಲ, ಅದು ಲಾಲಿ ಚಿತ್ರದಿಂದ ಆಯ್ದ ಗೀತೆಯಾಗಿತ್ತು. ರಾಜೇಶ್ ಕೃಷ್ಣನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿದ್ರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಮನೋಜ್ಞ ಸಂಗೀತ. ನಾವು ಮಾತನಾಡುತ್ತಿರುವಂತಹ ಮುಂದಿನ ಚಲನಚಿತ್ರವದು, ಮೊದಲಿಗೆ ನಾವು ಮಾತಾಡಿದ್ದು ನೀವು ಕೇಳಿಸ್ಕೊಂಡಿದ್ದೀರಾ, ಇದು ಸಾಧ್ಯ ಎನ್ನುವಂತಹ ಚಿತ್ರ 1989 ಬಿಡುಗಡೆ ಕಾಣ್ತು ಅಂತ ಹೇಳಿದ್ವಿ. ಆನಂತರ ನಿಷ್ಕರ್ಷ ಎನ್ನುವಂತಹ ಒಂದು ಚಿತ್ರ, ಆ ಚಿತ್ರದ ಚಿತ್ರೀಕರಣ ಬಹಳ ವಿಶೇಷವಾಗಿತ್ತು. 1993 ಸುನಿಲ್ ಕುಮಾರ್ ದೇಸಾಯಿ ಅವರು ನಿರ್ದೇಶಿಸಿದ ಭಾರತೀಯ ಕನ್ನಡ ಭಾಷೆಯ ಥ್ರಿಲ್ಲರ್ ಚಲನಚಿತ್ರ ಇದು. ಇದರಲ್ಲಿ ವಿಷ್ಣುವರ್ಧನ್, ಅನಂತ್ ನಾಗ್ ಹಾಗೂ ಬಿಸಿ ಪಾಟೀಲ್ ಅವರನ್ನ ಪ್ರಮುಖ ಭೂಮಿಕೆಯಲ್ಲಿ ನೋಡ್ತೇವೆ. ಭಯೋತ್ಪಾದಕರ ಒಂದು ದರೋಡೆ ಸನ್ನಿವೇಶದ ಸುತ್ತ ಹೆಣದಂತಹ ಕತೆ ಈ ಚಿತ್ರದ ಚಿತ್ರಕಥೆಯಾಗಿದೆ. ಕಮಾಂಡೋಗಳು ಈ ಒಂದು ದರೋಡೆ ಅಥವಾ ಈ ಒಂದು ಹೈಜಾಕ್ ಅಂತ ಹೇಳ್ತಾರಲ್ಲ, ಆ ಇದನ್ನ ಬಿಡಿಸ್ಲಿಕ್ಕೆ ಬರುವಂತಹ ಕಥಾವಸ್ತು ಹೊಂದಿರುವಂತಹ ಚಿತ್ರ ನಿಷ್ಕರ್ಷ. ಈ ಚಿತ್ರೀಕರಣದ ಬಹುಭಾಗವನ್ನು ಒಂದೇ ಸ್ಥಳದಲ್ಲಿ ಚಿತ್ರೀಕರಣ ನಡೆಸಿರುವುದರಿಂದ ಇದು ಬಹಳ ವಿಶಿಷ್ಟ ಅಂತ ಹೇಳಲಾಗತ್ತೆ. ಅಷ್ಟೇ ಅಲ್ಲ, ಆ ಒಂದು ವರ್ಷದ 1993-94 ಸಾಲಿನ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ 3 ಪ್ರಶಸ್ತಿಗಳು ಈ ಚಿತ್ರಕ್ಕೆ ಲಭಿಸಿತು. ಮೊದಲ ಅತ್ಯುತ್ತಮ ಚಲನಚಿತ್ರ, ಅತ್ಯುತ್ತಮ ಚಿತ್ರಕಥೆ ಹಾಗೂ ಅತ್ಯುತ್ತಮ ಧ್ವನಿ ರೆಕಾರ್ಡಿಂಗ್ ಆಗಿ ಆರ್ ಕಣ್ಣನ್ ಅವರಿಗೆ ಪ್ರಶಸ್ತಿ ಲಭಿಸಿತು. ಅತ್ಯುತ್ತಮ ನಿರ್ದೇಶಕ ಅನ್ನೋದಾದ್ರೆ ಸುನಿಲ್ ಕುಮಾರ್ ದೇಸಾಯಿ ಅವರು ಈ ಒಂದು ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನ ಹೊತ್ತು ನಿರ್ದೇಶನ ಮಾಡಿದ್ರು. ನಾವು ಬಹಳಷ್ಟು ಜನ ನೋಡಿದ್ದೀವಿ ಈ ಚಿತ್ರವನ್ನು. ನಿಷ್ಕರ್ಷ ಒಂದು ರೀತಿಯಲ್ಲಿ ವಿಭಿನ್ನವಾದ ಚಿತ್ರ, ವಿಭಿನ್ನವಾದ ಕಥಾ ಹಂದರ, ಹೀಗೂ ಒಂದು ಚಲನಚಿತ್ರವನ್ನು ತಯಾರಿಸಬಹುದು ಎನ್ನುವಂತೆ ವಿಭಿನ್ನವಾಗಿ ಮಾಡಿ ತೋರಿಸಿದಂಥ ಚಿತ್ರ. ಈ ಚಿತ್ರದಲ್ಲಿ ಒಮ್ಮೆ ಕಮಾಂಡೋಗಳನ್ನು ಅವರ ಸುರಕ್ಷತೆಗಾಗಿ ಒಂದು ಟ್ರಿಕ್ಕಿ ಮೂಮೆಂಟ್ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಪಾರಿವಾಳಗಳನ್ನು ಹಾರಿ ಬಿಡುವ ತನಕ ಅಲ್ಲಿ ವ್ಯಕ್ತಿಯನ್ನು ಬದಲಾವಣೆ ಮಾಡುವಂಥ ಒಂದು ಸನ್ನಿವೇಶಕ್ಕಾಗಿ ಸರಿಸುಮಾರು 500 ಪಾರಿವಾಳಗಳನ್ನು ಬಳಸಲಾಗಿದೆ. ಹಾಗಾಗಿ ಇದೊಂದು ವಿಶಿಷ್ಟವಾದ ಚಿತ್ರ, ವಿಶೇಷವಾದ ಚಿತ್ರ. ನಾವೆಲ್ಲರೂ ಆಗಿನ ಇದರಲ್ಲಿ ಒಂದ್ಸಲ ಒಮ್ಮೆ ನೋಡಬೇಕು, ಹೀಗೂ ಒಂದು ಚಿತ್ರ ಸಾಧ್ಯ ಅಂತ ಅನಿಸಿದಂತಹ ಚಿತ್ರ ನಿಷ್ಕರ್ಷ. ಸುನಿಲ್ ಕುಮಾರ್ ದೇಸಾಯಿ ಅವರೇ ನಿರ್ದೇಶಿಸಿರುವಂತಹ ಮತ್ತೊಂದು ಚಿತ್ರ ಸ್ಪರ್ಶ. ಸ್ಪರ್ಶ ಚಿತ್ರದಿಂದ ಆಯ್ದಂತಹ ಗೀತೆ ರಾಜೇಶ್ ಕೃಷ್ಣನ್ ಹಾಗೂ ಅರ್ಚನಾ ಉಡುಪ ಹಾಡಿದ್ದಾರೆ. ಶ್ಯಾಮ್ ಸುಂದರ್

ಪ್ರೇಮ ಪ್ರೇಮ ಪ್ರೇಮವೆಂದರೆ ಹೇಳಲು ಬಯಸಿ ಹೇಳಲು ಆಗದ ಮಧುರ ಭಾವನೆ, ಮಧುರ ಕಾಮನೆ, ಮಧುರ ಯೋಚನೆ, ಮಧುರ ಯಾತನೆ.

ಯುಗ ಯುಗಗಳು ಕಳೆದರು, ಹಲವು ಜನುಮ ತಳೆದರು, ಓದಿ ಮುಗಿಸದ ಗ್ರಂಥ ಪ್ರೇಮ, ಹಾಡಿ ಮುಗಿಸದ ಗೀತೆ ಪ್ರೇಮ, ಎಂದೂ ಮುಗಿಯದ ಪಯಣ

ಪ್ರೇಮವು ಅನುಭವಕ್ಕೆ ಮಾತ್ರ ನಿಲುಗ ಕೋಮಲ ಕಲ್ಪನೆ ಸ್ಪರ್ಶಿಸಲಾಗುವುದಿಲ್ಲ, ಆದರೆ ಮನಸ್ಸು ಹೇಳುತ್ತಿದೆ.

0: ನನಗಾಗಿ ಇಂದು ಇಳಿಗೆ ಬಂದು ಕಾಯುತ್ತಿಹುದೆ, ಸೆಳೆಯುತ್ತಿಹುದೆ, ಎಳೆಯುತ್ತಿಹುದೆ ತನ್ನ ಬಳಿಗೆ.
1: ಮನಗಳ ಸರಿಗಮ ಪ್ರೇಮ ಸುಮಗಳ.

ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ. ಪರಿಮಳ ಕಾರ್ಯಕ್ರಮದಲ್ಲಿ ಕೆಲವು ವಿಭಿನ್ನ ಚಲನಚಿತ್ರಗಳ ಬಗ್ಗೆ ನಾವು ತಿಳ್ಕೊತ ಇದ್ದೀವಿ. ನಾವು ತೆಗೆದುಕೊಂಡಿರುವಂತಹ ಮುಂದಿನ ಚಲನಚಿತ್ರ 2010 ಬಿಡುಗಡೆಗೊಂಡಂತಹ ಸುಗ್ರೀವ. ಸುಗ್ರೀವ ಇದು 18 ಒಳಗೆ ಚಿತ್ರೀಕರಿಸಲಾದ ಕನ್ನಡ ಭಾಷೆಯ ಚಲನಚಿತ್ರ. ಈ ಚಿತ್ರವನ್ನ 10 ನಿರ್ದೇಶಕರು ನಿರ್ದೇಶಿಸಿದ್ದು ಶಿವರಾಜ್ ಕುಮಾರ್ ಅವರು ನಾಯಕನಾಗಿ ನಟಿಸಿದ್ದಾರೆ. ಇಂಗ್ಲಿಷ್ನ ಜಾನ್ ಕ್ಯೂ ಈ ಚಿತ್ರದ ಮರು ನಿರ್ಮಾಣ. ಈ ಚಿತ್ರವ ಸುಗ್ರೀವ ಚಿತ್ರವಾಗಿದ್ದು ಹಿಂದಿಯಲ್ಲಿ ತಥಾಸ್ತು ಎಂಬ ಶೀರ್ಷಿಕೆಯಲ್ಲಿ ಮರು ನಿರ್ಮಾಣಗೊಂಡಿದೆ. 10 ನಿರ್ದೇಶಕರು ಈ ಚಿತ್ರವನ್ನು ನಿರ್ದೇಶಿಸಿದ್ರು ಅಂತ ಹೇಳೋದಾದರೆ ಅವರು ಯಾರು ಅಂತ ಕೇಳ್ತೀರಾ? ಓಂ ಪ್ರಕಾಶ್ ರಾವ್, ಪಿ ಎನ್ ಸತ್ಯ, ಪ್ರಶಾಂತ್ ಮಾಂಬುಳ್ಳಿ, ನಾಗಶೇಖರ್, ನಾಗೇಂದ್ರ ಮಾಂಬುಳ್ಳಿ, ರಾಘವ ಲೋಕಿ, ಆರ್ ಅನಂತರಾಜು, ವಿಜಯ್, ಪ್ರಮೋದ್ ಚಕ್ರವರ್ತಿ, ತುಷಾರ್ ರಂಗನಾಥ್ ಹಾಗೂ ಎಪಿ ಅರ್ಜುನ್ ಇವರೆಲ್ಲ ಸೇರಿ 10 ನಿರ್ದೇಶಕರಿಂದ ನಿರ್ದೇಶಿಸಲ್ಪಟ್ಟು 18 ಒಳಗೆ ಚಿತ್ರೀಕರಣವನ್ನು ಪೂರೈಸಿದಂತಹ ಚಿತ್ರ ಸುಗ್ರೀವ. ಇದೀಗ ಶಿವರಾಜ್ ಕುಮಾರ್ ಅವರೇ ಅಭಿನಯಿಸಿರುವಂತಹ ಲಕ್ಷ್ಮಿ ಚಿತ್ರದ ಗೀತೆಯನ್ನ ಕೇಳೋಣ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ. ಹಾಡಿರುವವರು ಉದಿತ್ ನಾರಾಯಣ್ ಹಾಗೂ ಅನುರಾಧ ಭಟ್.

0: ಸ್ನೇಹಿತರೆ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ರೇಡಿಯೋ. ಸಮಯವಾಗಿದೆ 4:24:20. ನಮ್ಮ ವಾಟ್ಸಪ್ ಸಂಖ್ಯೆ 9483091029483091029. ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪರಿಮಳ.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಗದು ಎಂದು.
1: ಸ್ನೇಹಿತರೆ, ಪರಿಮಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಈ ರೀತಿಯೂ ಚಿತ್ರ ನಿರ್ಮಾಣ ಸಾಧ್ಯವ ಅಂತ ಅಚ್ಚರಿ ಹುಟ್ಟಿಸುವಂತಹ ಕೆಲವು ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ನಾವು ಹೇಳ್ತಾ ಇರುವಂತಹ ಚಿತ್ರದ ಹೆಸರು ಪೋಲಿಸ್ ಸ್ಟೋರಿ ಭಾಗ ಮೂರು. ಈ ಒಂದು ಚಿತ್ರ 2011 ತೆರೆ ಕಂಡಿತು. ಇದೊಂದು ಆಕ್ಷನ್ ಥ್ರಿಲ್ಲರ್ ಚಿತ್ರ ಆಗಿದೆ. ಥ್ರಿಲ್ಲರ್ ಮಂಜು ಹಾಗೂ ಸಾಧು ಕೋಕಿಲ ಸೇರಿದಂತೆ ಅನೇಕ ನಿರ್ದೇಶಕರು ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಈ ಚಿತ್ರದ ವಿಶೇಷ ಅಂದರೆ ಕೇವಲ 12 ಗಂಟೆಗಳಲ್ಲಿ ಚಿತ್ರೀಕರಣ ಪೂರ್ಣಗೊಳಿಸಿ 10 ದಿನಗಳಲ್ಲಿ ಮೊದಲ ಪ್ರತಿಯನ್ನು ಸಿದ್ಧಪಡಿಸಿದ ದಾಖಲೆ ಬರೆದ ಚಿತ್ರ ಇದು. ಈ ಒಂದು ವಿಶೇಷತೆಗಾಗಿ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ಸ್ ಮತ್ತು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಈ ಚಿತ್ರಕ್ಕೆ ಸ್ಥಾನ ದೊರೆತಿದೆ. ಈ ಚಿತ್ರ ನಿರ್ದೇಶನ ತಂಡದಲ್ಲಿ ನಾವು ಥ್ರಿಲ್ಲರ್ ಮಂಜು ಅವರನ್ನು, ಸಾಧು ಕೋಕಿಲ ಹಾಗೂ ಸತ್ಯಪ್ರಕಾಶ್, ತ್ರಿಶೂಲ್ ಓಂಕಾರ್ ಹಾಗೂ ಅರುಣ್ ಅವರನ್ನು ಕಾಣ್ತೀವಿ. ಈ ಪೋಲಿಸ್ ಸ್ಟೋರಿ ಮೂರು ಈ ಒಂದು ಚಿತ್ರ ಈ ರೀತಿಯಾಗಿ 12 ಗಂಟೆಗಳಲ್ಲಿ ಚಿತ್ರೀಕರಣಗೊಂಡ ಚಿತ್ರ ಅಂತ ಹೆಸರು ಪಡೆದಿದೆ ಅಲ್ಲ, ಅದೇ ಚಿತ್ರದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಹಾಡಿದ್ದಾರೆ ಸ್ನೇಹಜ ಪ್ರವೀಣ್, ಪ್ರವೀಣ್ ಡಿ ರಾವ್ ಅವರ ಸಾಹಿತ್ಯ ಹಾಗೂ ಸಾಗರ್ ಅವರ ಸಂಗೀತವಿದೆ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೇ, ನೋಡಿ ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

ಕೇಳುಗರೆ, ಪರಿಮಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಕೆಲವೊಂದು ವಿಶಿಷ್ಟ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಒಂದು ಚಿತ್ರವನ್ನು ನಾವು ಸರಿಸುಮಾರು 2 ಗಂಟೆಯಿಂದ 2 ಗಂಟೆ 30 ನಿಮಿಷ ಇಲ್ಲ 3 ಗಂಟೆ 3 ಗಂಟೆ 15 ನಿಮಿಷ ಈ ರೀತಿಯ ಉದ್ದಗಳಲ್ಲಿ ಚಿತ್ರ ಬಿಡುಗಡೆ ಆಗ್ತಾ ಇತ್ತು, ಮೀಟರ್ಸ್ ಅಂತ ಹೇಳ್ತಾ ಇದ್ರಲ್ಲ. ಹಾಗಿರುವಾಗ ಎಷ್ಟು ರೀಲ್ಸ್ ಇದೆ ಅಂತ ಹೇಳೋರು. ಹಾಗಿರುವಾಗ 2 ಗಂಟೆಗಳ ಅವಧಿಯ ಚಿತ್ರವನ್ನು ತಯಾರಿಸೋಕೆ ವರ್ಷಾನುಗಟ್ಟಲೆ ಸಮಯ ತಗೊಂಡಿರೋದು. ಆದರೆ ಇಲ್ಲೊಂದು ಚಿತ್ರ ಇದೆ, 2 ಗಂಟೆ 8 ನಿಮಿಷಗಳ ಅವಧಿಯ ಚಿತ್ರವನ್ನು ಸರಿಯಾಗಿ 2 ಗಂಟೆ 8 ನಿಮಿಷಗಳ ಅವಧಿಯಲ್ಲೇ ಛಾಯಾಚಿತ್ರೀಕರಿಸಿ ಬಿಡುಗಡೆ ಮಾಡಿದರು. ಇದು ರಕ್ತ ಗುಲಾಬಿ ಎಂಬಂತಹ ಚಿತ್ರ. 2021ರಲ್ಲಿ ಒಂದು ಪ್ರಯತ್ನ ನಡೆಯಿತು. ಮಚಿನೇಕಾಡ್ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ಈ ಚಿತ್ರ ನಿರ್ಮಾಣವಾಗಿದೆ. ಇದರಲ್ಲಿ ವಿಕ್ರಮಾದಿತ್ಯ ಮತ್ತು ಶಿವಾನಿ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಒಂದೇ ಟೇಕ್ನಲ್ಲಿ ಚಿತ್ರೀಕರಿಸಿದ ರಕ್ತ ಗುಲಾಬಿಯು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಪ್ರವೇಶಿಸಿದಂತಹ ಮೊದಲ ಚಲನಚಿತ್ರ ಅಂತ ಹೇಳಲಾಗುತ್ತೆ. ಕೇಳ್ತಾ ಇದ್ದೀರಾ ಪರಿಮಳ. ಪರಿಮಳದಲ್ಲಿ ಇನ್ನು ಮುಂದೆ ಕೇಳೋಣ ಬೆಲ್ ಬಾಟಮ್ ಚಿತ್ರದ ಗೀತೆಯನ್ನ. ಹಾಡಿದರೆ ವಿಜಯ್ ಪ್ರಕಾಶ್, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.

0: ಪರಿಮಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ವಿಭಿನ್ನ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ ನಾವೀಗ. ಚಲನಚಿತ್ರ ಅಂದರೆ ಏನು ಹೇಳ್ತೀವಿ? ಬೆಳ್ಳಿ ತೆರೆ ಅಂತ ಹೇಳ್ತೀವಿ. ಅದೇ ಧಾರಾವಾಹಿ ಕಿರುಚಿತ್ರ ಅಂದರೆ ಮನೆಯ ಕಿರುತೆರೆ ಅಂತ ಹೇಳ್ತೀವಿ. ಹೀಗಿರುವಾಗ ಕಿರುತೆರೆಯಲ್ಲಿ ಚಲನಚಿತ್ರ, ಟಿವಿ ಚಲನಚಿತ್ರ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಒಂದು ಚಲನಚಿತ್ರ ಇದೆ, ಅದು ಬಣ್ಣದ ವೇಷ. 1990 ಚಿತ್ರೀಕರಣಗೊಂಡಂತಹ ಚಲನಚಿತ್ರವನ್ನು ನಿರ್ದೇಶಕರು ಶ್ರೀಯುತ ಗಿರೀಶ್ ಕಾಸರವಳ್ಳಿ ಅವರು. ಈ ಚಿತ್ರದ ವಿಶೇಷ ಏನು ಅಂತ ಹೇಳಿದ್ರೆ, ಚಿತ್ರವನ್ನು ತಯಾರಿಸುವಂತಹ ಫಿಲ್ಮ್ ಫಾರ್ಮ್ಯಾಟ್ ಅಂತ ಹೇಳ್ತೀವಲ್ಲ, ಅದು ಸಹಜವಾಗಿ 35mm ಇದ್ದಂಥ ಕಾಲದಲ್ಲಿ ಮೊದಲಿಗೆ 16mmನಲ್ಲಿ, ಅಂದರೆ 16mm ಈ ಒಂದು ಫಿಲ್ಮ್ ಫಾರ್ಮ್ಯಾಟ್ನಲ್ಲಿ ಆ ರೆಸಲ್ಯೂಷನಲ್ಲಿ ಚಿತ್ರವನ್ನು ತಯಾರಿಸಿ ಆ ನಂತರ 35mmಗೆ ಬದಲಾಯಿಸಲಾದ, ಮಾರ್ಪಾಡು ಮಾಡಲಾದ, ಕನ್ವರ್ಟ್ ಮಾಡಲಾದಂತಹ ಚಿತ್ರ ಬಣ್ಣದ ವೇಷ. ಈ ಚಿತ್ರದ ವಿಶೇಷತೆ ಅಂದರೆ 1990 ಎರಡನೇ ಅತ್ಯುತ್ತಮ ಚಿತ್ರ ಎನ್ನುವಂತಹ ರಾಷ್ಟ್ರ ಪ್ರಶಸ್ತಿಗೆ, ರಜತ ಕಮಲ ಪ್ರಶಸ್ತಿಗೆ ಆಯ್ಕೆಗೊಂಡಂತಹ ಚಲನಚಿತ್ರ ಬಣ್ಣದ ವೇಷ. ಇದನ್ನು ನಿರ್ಮಾಣ ಮಾಡಿದ್ದು ದೂರದರ್ಶನದವರು ನಿರ್ಮಿಸಿದಂತಹ ಚಿತ್ರ ಇದು. ಇದು ಬಿಡುಗಡೆಯೇ ಆಗಲಿಲ್ಲ, ಹಾಗೂ ಯಾವುದೇ ಚಿತ್ರ ಪ್ರದರ್ಶನ ಮಹೋತ್ಸವಗಳಲ್ಲಿ ಭಾಗವಹಿಸಲಿಲ್ಲ. ಚಿತ್ರದ ಕಥಾವಸ್ತು ಏನಂತೀರಾ? ಈ ಚಿತ್ರದ ಕಥಾವಸ್ತು ಅಂದರೆ ಓರ್ವ ಯಕ್ಷಗಾನ ಕಲಾವಿದನ ಸುತ್ತ ಹೆಣೆದಂತಹ ಚಿತ್ರ. ಆತನಲ್ಲಿ ಕಲೆಯ ಬಗೆಗಿನ ತುಡಿತ, ಸುತ್ತಲಿನ ತಂಡದಿಂದ ಆತನ ಮೇಲೆ ಏರಲಾಗುವಂತಹ ಒತ್ತಡಗಳು, ಆತನಲ್ಲಿ ಓರ್ವ ಪ್ರಮುಖ ಕಲಾವಿದನಾಗಿ ಬೆಳೆಯಬೇಕು ಎನ್ನುವಂತಹ ಒಂದು ಅಂಥ ತುಡಿತ ಇರುತ್ತಲ್ಲ, ಅದರಿಂದ ಅವನು ಹೇಗೆ ರೂಪುಗೊಳ್ತಾ ಹೋಗುತ್ತೆ ಆತನ ಜೀವನ ಎನ್ನುವುದನ್ನು ಬಿಡಿಸಿ ಹೇಳುವಂತಹ ಚಲನಚಿತ್ರ ಬಣ್ಣದ ವೇಷ. ಆ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದವರು ನಾಯಕ ನಟನಾಗಿ ಅಷ್ಟೇ ಅಲ್ಲ, ತಮ್ಮ ಭರತನಾಟ್ಯ ಕಲೆಯಿಂದ ಮನೆ ಮಾತಾದಂಥ ಶ್ರೀಧರ್ ಅವರು ಈ ಚಿತ್ರದ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ, ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು, ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದಲು ಹೇಳಕ್ ಹೋಗ್ಬೇಡ ಯಾರಿಗೂ.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
2: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
1: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

ಮತದಾನ ಚಿತ್ರದಿಂದ ಆಯ್ದ ಗೀತೆಯನ್ನು ಯುವರಾಜ್ ಜನಾರ್ಧನ್, ಕೆಎಸ್ ಸುರೇಖ, ಸಿ ಅಶ್ವಥ್ ಹಾಗೂ ಎಂ ಡಿ ಪಲ್ಲವಿ ಅವರ ಧ್ವನಿಗಳಲ್ಲಿ ಕೇಳಿದ್ರಿ. ಕೃಷ್ಣಮೂರ್ತಿ ಹನೂರು ಅವರ ಸಾಹಿತ್ಯಕ್ಕೆ ಸಿ ಅಶ್ವಥ್, ವಿ ಮನೋಹರ್ ಅವರ ಸಂಗೀತವಿದೆ. ಸ್ನೇಹಿತರೆ, ಪರಿಮಳ ಕಾರ್ಯಕ್ರಮದಲ್ಲಿ ಕೆಲವು ವಿಶಿಷ್ಟ ಚಿತ್ರಗಳ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ವಿ. ಮುಂದಿನ ಚಿತ್ರ ವಾಘಚಿಪ್ಪಾಣಿ ಎನ್ನುವಂತಹ ಚಿತ್ರ 2026 ತೆರೆ ಕಂಡಿತು. ಈ ಬಣ್ಣದ ವೇಷ ಚಿತ್ರ ಹೇಗೆ 16mm ಇಂದ ಆನಂತರ 35mm ಫಿಲ್ಮ್ ಫಾರ್ಮೆಟ್ಗೆ ಹೇಗೆ ಕನ್ವರ್ಟ್ ಮಾಡಿದ್ರು, ಅದೇ ರೀತಿ ಈ ಚಿತ್ರದಲ್ಲಿ ಅದೇ ಒಂದು ಫಾರ್ಮ್ಯಾಟ್ನಲ್ಲಿ ತಯಾರು ಮಾಡಬೇಕು, ಇದು ಹಿಂದಿನ ದಿನದ ನೆನಪುಗಳನ್ನು ಉಳ್ಳಂತಹ ಚಿತ್ರ ಎನ್ನುವ ರೀತಿಯಲ್ಲಿ ನಟೇಶ್ ಹೆಗಡೆ ಅವರು ಆ ಒಂದು ಪ್ರಯತ್ನವನ್ನು ಮಾಡಿ ತೆರೆಗೆ ನೀಡಿದಂತಹ ಚಿತ್ರ ವಾಘಚಿಪ್ಪಾಣಿ ಈ ಒಂದು ಚಲನಚಿತ್ರ. ಇದೀಗ ಕೇಳ್ತಾ ಇದ್ದೀರಾ ಗ್ಯಾಪಲ್ ಒಂದು ಸಿನಿಮಾ ಚಲನಚಿತ್ರದ ಗೀತೆ, ಹಾಡಿದ್ದಾರೆ ಸಂತೋಷ್ ವೆಂಕಿ, ಮಂಜು ಹೆದ್ದೂರ್ ಅವರ ಸಾಹಿತ್ಯಕ್ಕೆ ಶ್ರೀಧರ್ ಕಶ್ಯಪ್ ಅವರ ಸಂಗೀತವಿದೆ.

16mm ಫಾರ್ಮ್ಯಾಟ್ನಲ್ಲಿ ಚಿತ್ರೀಕರಣಗೊಂಡು ಪ್ರತಿಷ್ಠಿತ ಬರ್ಲಿನ್ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ಲಲ್ಲಿ ಪ್ರದರ್ಶನಗೊಂಡ ವಾಗ್ ಚಿಪ್ಪಾಣಿ ಚಿತ್ರದ ಬಗ್ಗೆ ನಾವು ತಿಳ್ಕೊಂಡ್ವಿ. ಇದೀಗ ನಮ್ಮೆಲ್ಲರಿಗೂ ತಿಳಿದಿರುವಂತಹ ಮತ್ತೊಂದು ವಿಶೇಷವಾದ ಚಿತ್ರ ಒಂದು ಮುತ್ತಿನ ಕಥೆ. ಇದು 1987 ತೆರೆ ಕಂಡಿತು. ಈ ಚಿತ್ರದ ವಿಶೇಷತೆ ಏನು ಅಂತ ಹೇಳಿದ್ರೆ, ಆಕ್ಸಿಜನ್ ಮಾಸ್ಕ್ ಧರಿಸದೆ ಸಂಪೂರ್ಣವಾಗಿ ಮಾಲ್ಡೀವ್ಸ್ನಲ್ಲಿ ತಯಾರಿಸಲಾದಂತಹ ಚಿತ್ರ ಒಂದು ಮುತ್ತಿನ ಕಥೆ. ನೀರಿನೊಳಗಿನ ಸಾಹಸಮಯ ಸನ್ನಿವೇಶನದ ಚಿತ್ರೀಕರಣವನ್ನು ಆ ಒಂದು ಪ್ರಯತ್ನ ಮಾಡುವ ಮೂಲಕ ಭಾರತ ಚಿತ್ರರಂಗದ ಇತಿಹಾಸದಲ್ಲೇ ಇದೊಂದು ಮೊದಲ ಪ್ರಯತ್ನ ಎನ್ನುವಂತಹ ಇತಿಹಾಸವನ್ನು ಬರೆದಿದೆ. ಈ ಒಂದು ಕ್ಯಾಮ್ರಾನ ಜರ್ಮನಿಯಿಂದ ತರಿಸಲಾಗಿತ್ತು. ಈ ಒಂದು ವಾಟರ್ ಪ್ರೂಫ್ ಕ್ಯಾಮ್ರಾನ ಅಂತ ಕೂಡ ಹೇಳ್ತೀವಿ. ಇಂಗ್ಲಿಷ್ನ ದಿ ಪರ್ಲ್ ಎನ್ನುವಂತಹ ಕಾದಂಬರಿ ಆಧಾರಿತ ಚಿತ್ರವನ್ನು ನಿರ್ದೇಶಿಸಿದವರು ಶಂಕರ್ ನಾಗ್ ಅವರು.

ಕೇಳುಗರೆ, ಚಿತ್ರ ನಿರ್ಮಾಣ, ಅದರ ಒಂದು ಕಥಾವಸ್ತು ತಯಾರಿ, ತಾರಾ ಬೆಳಗ, ಗೀತೆಗಳ ಜೋಡಣೆ, ಸಂಕಲನ, ಸಂಗೀತ, ಸಾಹಸ ದೃಶ್ಯ, ಸಂದೇಶ, ಹೀಗೆ ಬಹಳಷ್ಟು ಅಂಶಗಳನ್ನು ಹೊತ್ತು ತರುವಂತಹ ಒಂದು ಚಿತ್ರ ನಿರ್ಮಾಣ, ಅದು ಬಹಳಷ್ಟು ತಯಾರಿ ಹಾಗೂ ಆ ಒಂದು ತಯಾರಿಸಿ ಮುಗಿಸುವಂತಹ ಒಂದು ಕಾರ್ಯ ಸಿದ್ಧತೆಯನ್ನು ಅವಲಂಬಿಸಿರುತ್ತೆ. ಹೀಗಿರುವಾಗ ಈ ಒಂದು ನಿರ್ಮಾಣದಲ್ಲೂ ಕೂಡ ಈ ರೀತಿ ಬಹಳಷ್ಟು ದಾಖಲೆ ಬರೆದಂತಹ ಚಿತ್ರಗಳನ್ನು ನಾವಿಂದು ಪರಿಮಳ ಕಾರ್ಯಕ್ರಮದಲ್ಲಿ ಆ ಚಿತ್ರಗಳ ಬಗ್ಗೆ ತಿಳ್ಕೊಂಡ್ವಿ. ಕಾರ್ಯಕ್ರಮ ಮುಗಿಸುವಂತಹ ಹೊತ್ತಾಗಿದೆ. ರೇಡಿಯೋ ಸಮಯವಾಗಿದೆ 4:58. ನಿಮ್ಮ ರೇಡಿಯೋ ಗೆಳತಿ ಎನ್ ರತ್ನಾರಮೇಶ್ಗೆ ಅನುಮತಿ ಕೊಡಿ ಪರಿಮಳ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಿಕ್ಕೆ. ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ. ನಿಮ್ಮನ್ನು ಭೇಟಿಯಾಗಲಿಕ್ಕೆ ನಮ್ಮ ಇಂದಿನ ಸಂಜೆಯ ನಿಮ್ಮ ರೇಡಿಯೋ ಗೆಳತಿ ಆಗಮಿಸಿದ್ದಾರೆ. ಸೊ ಹಾಗಾಗಿ ನಾ ಹೊರಡ್ತಿದ್ದೇನೆ, ಮತ್ತೆ ಸಿಗೋಣ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಸ್ಟುಡಿಯೋ ಸಮಯ 5 ಗಂಟೆ ಆಗಿ ಹೋಯ್ತು. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಕಳೆದ 10 ದಿನಗಳಿಂದ ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ತಮಗೆ ನೋವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನ್ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನ, ನಂಬಿಕೆ ಮತ್ತು ನಿರಂತರ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕುಡಿಯುವ ನೀರಿನ ಕೊರತೆ ಉಂಟಾಗದಂತೆ ಕೊಳವೆ ಬಾವಿಗಳ ದುರಸ್ತಿಗೆ ಆದ್ಯತೆ ನೀಡಬೇಕು. ಹೊಸದಾಗಿ ಕೊಳವೆ ಬಾವಿ ಕೊರೆಯುವಾಗ ದುರುಪಯೋಗ ತಡೆಯಲು ಹಾಗೂ ಪಾರದರ್ಶಕತೆ ಕಾಯ್ದುಕೊಳ್ಳಲು ಜಿಪಿಎಸ್ ಟ್ರ್ಯಾಕಿಂಗ್ ಕಡ್ಡಾಯಗೊಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಿತ್ರದುರ್ಗದಲ್ಲಿಂದು ತಿಳಿಸಿದ್ದಾರೆ. ಬೆಂಗಳೂರಿನ ಕ್ಯಾರ್ಪುರಂನಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗಿನ ಹೊರವರ್ತುಲ ರಸ್ತೆಯನ್ನು ಆಮೂಲಾಗ್ರವಾಗಿ ಮೇಲ್ದರ್ಜೆಗೇರಿಸಲು ರಾಜ್ಯ ಸರ್ಕಾರ 450 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಪ್ರಾಚೀನ ಬೌದ್ಧ ತಾಣ ಸಾರನಾಥವನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಇದನ್ನು ಭಾರತದ ಸಾಂಸ್ಕೃತಿಕ ಪರಂಪರೆಗೆ ನಿರ್ಣಾಯಕ ಕ್ಷಣ ಎಂದು ಬಣ್ಣಿಸಿದ್ದಾರೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆಯಾಗಿದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಹರಾರೆಯಲ್ಲಿ ನಡೆಯುತ್ತಿರುವ ಭಾರತ ಜಿಂಬಾಬ್ವೆ ನಡುವಿನ 2ನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಜಿಂಬಾಬ್ವೆ ಫೀಲ್ಡಿಂಗ್ ಆಯ್ದುಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 5 ಓವರ್ಗಳಲ್ಲಿ 2 ವಿಕೆಟ್ನಷ್ಟಕ್ಕೆ 41 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಪ್ರೀತಿಯ ಶುಭ ಸಂಜೆ. ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಪರಿಚಯ ಈಗ ನಿಮಗೋಸ್ಕರ. ಸಂಜೆ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, 6:02 ಸೇಫ್ ಡ್ರೈವ್ ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ ಮರುಪ್ರಸಾರ, 7:22 ಕಗ್ಗದ ಸಿರಿ, 8:02 ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಗೋಲ್ಮಾಲ್ ರಾಮಕೃಷ್ಣ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮನಿನಾದ.

ನಾಳೆ ಬೆಳಿಗ್ಗೆ 6:05ಕ್ಕೆ ನಾದೋಪಾಸನೆ, 7:15ಕ್ಕೆ ಶುಭೋದಯ ಕರ್ನಾಟಕದಲ್ಲಿ ಕನ್ನಡ ರತ್ನ ಭಂಡಾರ ಭಾವಗೀತೆ ಹಾಗೂ ಚಿತ್ರಗೀತೆಗಳನ್ನ ಕೇಳಬಹುದು. 9:00ಗೆ ಇಂದಿನ ವಿಶೇಷ ಕಾರ್ಯಕ್ರಮ ಕೇಳಬಹುದು. 10:02ಕ್ಕೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. 10:55ಕ್ಕೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು. ಒಂದು:02ಕ್ಕೆ ಕನ್ನಡ ಚಿತ್ರಗೀತೆಗಳು, 1:20ಕ್ಕೆ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮ, 2:15ಕ್ಕೆ ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ ನಿಮ್ಮೆಲ್ಲರಿಗೋಸ್ಕರ, 2:45ಕ್ಕೆ ಚಿತ್ರತಾನ, 3:00ಗೆ ಸಖಿ ಸಹೇಲಿ, 4:00ಗೆ ಪರಿಮಳ ಕಾರ್ಯಕ್ರಮ, 5:05ಕ್ಕೆ ಸೇಫ್ ಟ್ರೈ ಓಲ್ಡ್ ಇಸ್ ಗೋಲ್ಡ್, 5:15ಕ್ಕೆ ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, 6:02ಕ್ಕೆ ಸೇಫ್ ಡ್ರೈವ್ ಗಾನ ಭಜಾನ, 6:55ಕ್ಕೆ ಕನ್ನಡ ರತ್ನ ಭಂಡಾರ ಮರುಪ್ರಸಾರ, 7:22ಕ್ಕೆ ಕಗ್ಗದ ಸಿರಿ, 8:00ಗೆ ನಾಳೆ ಬೆಳಿಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ, 9:15ಕ್ಕೆ ಹಿಂದಿ ಮೆಲೋಡೀಸ್, 10:02ಕ್ಕೆ ಪ್ರೇಮ ನಿನಾದ. ಇದಿಷ್ಟು ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಪರಿಚಯ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಯ ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಸದ್ಯಕ್ಕೆ ಮೊದಲ ಗೀತೆ ಮೂಡಿ ಬರ್ತಿದೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಕೇಳಿ ಎಂಜಾಯ್ ಮಾಡಿ.
2: ಕಸ್ತೂರಿ

ಎಸ್ ಗೋಲ್ಡ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಹೆಸರೇ ಸೂಚಿಸುವ ಹಾಗೆ ನಮಗೆ ಪ್ರತಿಯೊಂದು ಹಳೆಯ ವಸ್ತುಗಳು ಗೋಲ್ಡ್ ಥರನೇ ಭಾಸವಾಗತ್ತೆ. ನಮ್ಮ ಮನೆಯಲ್ಲೂ ಕೂಡ ಸಾಕಷ್ಟು ನಮ್ಮ ಒಂದು ಇಷ್ಟದ ವಸ್ತುಗಳು, ಅದು ಎಷ್ಟೇ ಹಳೆಯದಾಗಿದ್ರು ಎಷ್ಟೇ ವರ್ಷದಾಗಿದ್ರು ಕೂಡ ಅದನ್ನು ಗೋಲ್ಡ್ ಥರನೇ ಪ್ರೀಶಿಯಸ್ ಆಗಿ ಕಾಪಾಡ್ಕೊಂಡು

1-800-910-2929 ಅಂತ ಹೇಳ್ತಾ, ಹಾಡು ಕೂಡ ಎಷ್ಟೇ ಹಳೇದಾದರೂ ಕೂಡ ಅದರಲ್ಲಿರುವಂಥ ಭಾವ ಮಾತ್ರ ಯಾವತ್ತೂ ಹೊಸತನವನ್ನು ತಂದುಕೊಡುತ್ತೆ ಅಲ್ವಾ. ಕೇಳಿ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಜಿ ಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಇದೆ. ಮಾನಸ ಸರೋವರ ಚಿತ್ರದಿಂದ ಈ ಗೀತೆ ಪ್ರಸಾರ ಆಗ್ತಾ ಇದೆ.

0: ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಅದಾದ ನಂತರ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುವುದು.
1: Hi dear friends, welcome to Spice, the voice of hope. I am your RJ Chetan in this beautiful episode of Spice. Detoxification or detox is a popular buzzword.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ಇದು ವಿವಿಧ ಭಾರತಿ.

0: ಆಕಾಶವಾಣಿ ಕನ್ನಡ.
1: ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ಗೆ. ಮುಂದಿನ ಗೀತೆ ಮೂಡಿ ಬರ್ತಿದೆ, ಮುದುಡಿದ ತಾವರೆ ಅರಳಿತು ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಓಲ್ಡ್ ಇಸ್ ಗೋಲ್ಡ್ನಲ್ಲಿ ನಿಮ್ಮ ಯಾವ ವಸ್ತು ಓಲ್ಡ್ ಹಳೆಯ ವಸ್ತುವನ್ನು ಗೋಲ್ಡ್ ಥರ ಕಾಪಾಡ್ಕೊಂಡು ಬಂದಿದ್ದೀರಾ ಅಂತ ಕೇಳಿದ್ದೆ. ಅನಂತ್ ಕುಲಕರ್ಣಿ ಸುಲಿಪೇಟದಿಂದ ನಮ್ಮ ಮನೆಯಲ್ಲಿ ಹಳೆಯದಾದ ಪಕ್ಕಡ್ ಅಥವಾ ಹಾಗೆಯೇ ಸ್ಕ್ರೂ ಡ್ರೈವರು, ಇನ್ನೂ ಹಳೆಯದಾದ ವಸ್ತುಗಳು ಇವತ್ತಿಗೂ ಕೂಡ ಬಳಕೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಗೀತಾ ಜೋಶಿ ಅವರು ಹೇಳ್ತಿದ್ದಾರೆ, ಅವರು ಹಿತ್ತಾಳೆದು ಚಹಾ ಮಾಡೋ ಪಾತ್ರೆ ಎರಡು ಹಿಡಿಕೆ ಇರೋದು ಇದೆ, ಅಜ್ಜಿಯ ಸವಿ ನೆನಪಿಗಾಗಿ ಇಟ್ಕೊಂಡಿದ್ದೀನಿ, ದಿನಾಲೂ ಅದರಲ್ಲೇ ಚಹಾ ಮಾಡ್ತೀನಿ. ಹಾಗೆಯೇ ನನ್ನ ತಾಯಿಯ ಮದುವೆಯ ಸೀರೆ ಕೂಡ ಇಟ್ಕೊಂಡಿದ್ದೀನಿ, 65 ವರ್ಷದ ಹಳೆಯದದು ಅಂತ ಹೇಳ್ತಿದ್ದಾರೆ. ಹನುಮಂತಪ್ಪ ಅವರು, ಹುಲ್ಗಮ್ಮನವರು ಅಕ್ಷಯ್ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ರೇಡಿಯೋ ಸುಮಾರು 45 ವರ್ಷದಿಂದ ಇಟ್ಕೊಂಡಿದ್ದೀನಿ ಅಂತಿರೋದು ಉದಯ ಟೈಲರ್ ಶಿರೋಳ್ದಿಂದ. ಸಂಧ್ಯಾ ಮೋಹನ್, ಬಿ ಆರ್ ಎಂ ನಗರದಿಂದ, ನಾನು ನನ್ನ ತಂದೆ ನನ್ನ ಹೈಸ್ಕೂಲ್ನಲ್ಲಿದ್ದಾಗ ಒಂದು ಲೆಟರ್ ಬರೆದಿದ್ರು 40 ವರ್ಷದ ಹಳೆಯದು, ಅದನ್ನು ಹಾಗೆಯೇ ಅಮ್ಮ ಗೋಲ್ಡ್ ಹಾಕೋದಕ್ಕೆ ಇಟ್ಕೊತಿರುವಂಥ ಒಂದು ಬಾಕ್ಸನ್ನು ಇವತ್ತಿಗೂ ಇಟ್ಕೊತಿದ್ದೀನಿ, ಅದನ್ನು ನೋಡಿದಾಗೆಲ್ಲ ಅವರ ನೆನಪಾಗತ್ತೆ ಅಂತ ಹೇಳ್ತಿದ್ದಾರೆ. ನಮ್ಮ ಚಿಕ್ಕಣ್ಣ ಕೊಟ್ಟಿರುವ ನೈಲ್ ಕಟರ್ ಹಾಗೂ ದೊಡ್ಡಪ್ಪನ ಮಗ ಅಂದರೆ ಅಣ್ಣ ಕೊಟ್ಟಿರೋ ಪೆನ್ ಎರಡೂ ಕೇವಲ 10 ರೂಪಾಯಿ ಆಗಿನ ಕಾಲಕ್ಕೆ, ಆದರೂ ಅದನ್ನು ಬಂಗಾರದಂತೆ ಕಾಪಾಡ್ಕೊಂಡಿದ್ದೀನಿ ಅಂತಿರೋದು ಮೀನಾಕ್ಷಿ ಅವರು 8ನೇ ಮೈಲಿಯಿಂದ. ಮುಂದಿನ ಗೀತೆ ಮೂಡಿ ಬರ್ತಿದೆ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಕವಿರತ್ನ ಕಾಳಿದಾಸ ಚಿತ್ರದಿಂದ ಈ ಗೀತೆ.

ಅಕ್ಕಿ ಆರುತ್ತಿದೆ, ಕಿಚಿ ಪಿಚಿ ಎನ್ನುತ್ತಿದೆ, ಮಂಗ ಮರ ಏರುತ್ತಿದೆ, ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ. ಯಾಕ್ಲೇ ಹನುಮಂತಪ್ಪ ಗುರುಕ್ತಿಯಾ? ಮಂಗ ಮರ ಏರುತ್ತಿದೆ.

0: ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಅದಾದ ನಂತರ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರೆಯುವುದು.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮನೋರಂಜನಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ಈಗ ನೋಡಿ, ಈಗ ಕೆಲವು ಈ ಕ್ರಿಮಿನಲ್ ಪ್ರಕರಣ ಅಂತ ಅಂದ್ಕೋಣ, ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸುತ್ತೆ, ಅಪರಾಧಿ ಅಥವಾ ಸಂತ್ರಸ್ತೆ ಅವ್ರ ಪರ ನಡೆಸುವಂತ ಸರ್ಕಾರಿ ವಕೀಲರು ಅಂತೇನಿರ್ತಾರಲ್ಲ, ಅವರಿಗೆ ಅದು ಯಾಕೋ ಅತೃಪ್ತರಾಗಿರ್ತಾರೆ. ಇಟ್ ಈಸ್ ನಾಟ್, ನೀವು ಮಾಡಿದ್ದು ಸರಿ ಅಲ್ಲ, ಗೌರ್ಮೆಂಟ್ಗೆ ಅದು ಸರಿ ಕಂಡು ಬರಲ್ಲ, ಆವಾಗ ಏನಾಗುತ್ತೆ?
3: ಈಗ ಕ್ರಿಮಿನಲ್ ಕೇಸ್ ಅಲ್ಲಿ ಏನಾಗುತ್ತೆ ಸರ್, ಯಾಕಂದ್ರೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಾಗ ಪ್ರತಿಯೊಬ್ಬ ಮಾನವರ ಮೂಲಭೂತ ಹಕ್ಕುಗಳನ್ನ ಕಾಪಾಡೋದು ಸರ್ಕಾರದ ಜವಾಬ್ದಾರಿ. ಹಂಗಾಗಿ ಪೊಲೀಸ್ ಸ್ಟೇಷನ್ಸ್ ಇರೋದು, ಅವ್ರಿಗೆ ಅಲ್ಲಿ ಏನಾದ್ರೂ ಘಟನೆ ಆದಾಗ ಅವ್ರಿಗೆ ಗೌರ್ಮೆಂಟ್ ವಕೀಲರು ಬರ್ತಾರೆ.
2: ಅದಕ್ಕೆ ಈಗ ಅಪರಾಧ ಏನ್ ನಡೀತದೆ, ಸಂತ್ರಸ್ತ ಏನಂತೀವಲ್ಲ ನಾವು, ಅಂದ್ರೆ ಅಪರಾಧಕ್ಕೆ ಒಳಗಾದವರು, ಶೋಷಣೆ ವ್ಯಕ್ತಿ ಪರ ಕೇಸ್ ನಡೆಸಕ್ಕೆ ಸರ್ಕಾರದವರು ಇರ್ತಾರೆ, ಸರ್ಕಾರ ವಕೀಲರು, ಸರ್ಕಾರಿ ವಕೀಲರು ಅಂತ ಅಂತೀವಲ್ಲ, ಅವರು ಇರ್ತಾರೆ. ಅವರಿಗೆ ಪರವಾಗಿ ಕೆಲವು ವಿಚಾರಗಳನ್ನ ಅವರು ಗಮನದಲ್ಲಿಟ್ಟುಕೊಂಡು ಮುಂದುವರಿಬೇಕಾಗತ್ತೆ. ಆ ಟೈಮಲ್ಲಿ ಏನೋ ಒಂಥರ ಅವರಿಗೆ ಸಮಸ್ಯೆ ಆಗಬಹುದು, ಅವಾಗ ಇವರ ಪಾತ್ರ ಏನು ಅಂತ ನೋಡಬೇಕು.
3: ಈಗ ಸರ್ಕಾರದ ಪರವಾಗಿ ಈ ವಿಕ್ಟಿಮ್ಗೆ ಅಂದ್ರೆ ಸಂತ್ರಸ್ತರು ಯಾರು FIR ಮಾಡ್ತಾರಲ್ವಾ, ಈಸಿಯಾಗಿ ಹೇಳೋದಾದ್ರೆ ಯಾರು ಪೊಲೀಸರಲ್ಲಿ ಹೋಗಿ FIR ಮಾಡ್ತಾರೆ ಅವ್ರ ಪರವಾಗಿ ಗೌರ್ಮೆಂಟ್ ವಕೀಲರು ಇರ್ತಾರೆ ಕೋರ್ಟ್ ಅಲ್ಲಿ. ಸೊ ತಪ್ಪು ಮಾಡಿದವ್ರ ಪರವಾಗಿ ಅವ್ರ ವಕೀಲರು ಇರ್ತಾರೆ. ಸೊ ಇಬ್ಬರು ಮಧ್ಯಾಹ್ನ ವಾದ ವಿವಾದಗಳು ಎಲ್ಲ ಆಗಿ ಕೋರ್ಟ್ ಒಂದು ತೀರ್ಪನ್ನ ಕೊಡುತ್ತೆ ಸರ್. ತೀರ್ಪು ಅಪರಾಧಿ ಪರವಾಗಿ ಆದ್ರೆ, ಅಂದ್ರೆ ಇವನೇನ್ ತಪ್ಪು ಮಾಡಿಲ್ಲ, ಇವನ ಬಿಡುಗಡೆ ಮಾಡ್ರಿ ಅಂತ ಅಂದಾಗ, ಆಗ ಇವಾಗ ಸರ್ಕಾರಕ್ಕೆ ಅದು ಫೇಲಿಯರ್ ಅಲ್ವಾ. ಆಗ ಸರ್ಕಾರ ಏನ್ ಮಾಡ್ಬೇಕು, ಇಲ್ಲಿ ರೇಪ್ ಆಗಿದೆ ಆದ್ರೂ ಇವನೇ ಮಾಡಿದಾನೆ ಗೊತ್ತು, ಆದ್ರೂ ಅವನಿಗೆ ಬಿಡುಗಡೆ ಆಯ್ತು ಅಂತ ಸುಮ್ನೆ ಇರಕ್ಕಾಗತ್ತಾ? ಇಲ್ಲ, ಆಗಲ್ಲ. ಅವಾಗ ಏನ್ ಮಾಡ್ಬೇಕಾಗುತ್ತೆ, ಇವನ್ ಕೊಲೆ ಮಾಡಿದಾನೆ ಗೊತ್ತು, ಆದ್ರೂ ಬಿಡುಗಡೆ ಆಯ್ತು ಇವನಿಗೆ. ಹಂಗಂದಾಗ ಸರ್ಕಾರ ಪ್ರಾಸಿಕ್ಯೂಷನ್ ಏನ್ ಮಾಡುತ್ತೆ ಅಂದ್ರೆ, ಅಂದ್ರೆ ಗೌರ್ಮೆಂಟ್ ವಕೀಲರು ಸರ್ಕಾರಕ್ಕೆ ಬರೀತಾರೆ, ಅವರು ಡಿಪಾರ್ಟ್ಮೆಂಟ್ ಕಳಿಸ್ತಾರ, ಫೈಲ್ ಅನ್ನೆಲ್ಲ ಕಳಿಸ್ಬೇಕು. ಅಲ್ಲಿ ಡಿಪಾರ್ಟ್ಮೆಂಟ್ ಇದೆ ನಮ್ಮಲ್ಲಿ, ಡೈರೆಕ್ಟರಿ ಆಫ್ ಪ್ರಾಸಿಕ್ಯೂಷನ್ ಇಲ್ಲೇ ಇದೆ ನಮ್ದು ಕಾವೇರಿ ಭವನ್ ನಲ್ಲಿ, ಅಲ್ಲಿಗೆ ಕೇಸ್ ಹೋಗುತ್ತೆ ಸರ್. ಅವರು ಒಪಿನಿಯನ್ ಕೊಡ್ತಾರೆ, ಲೀಗಲ್ ಒಪಿನಿಯನ್, ಈ ಕೇಸು ಅಪೀಲ್ ಹೋಗಕ್ಕೆ ಸೂಕ್ತವಾಗಿದೆನಾ ಇಲ್ವಾ
2: ಅಂತ ಅವ್ರು ಹೇಳ್ತಾರೆ.
3: ಹೈಕೋರ್ಟ್ಗೆ ಹೋಗ್ಬೇಕು ಅಪೀಲ್ ತರ, ಸೂಕ್ತವಾಗಿದ್ರೆ ಹೈಕೋರ್ಟ್ಗೆ ಸರ್ಕಾರನೇ ತಗೊಂಡೋಗುತ್ತೆ. ಒಂದ್ ವೇಳೆ ಸರ್ಕಾರ ಹೋಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಸಂತ್ರಸ್ತರು ಹೋಗ್ಬೋದಾ? ಅಂದ್ರೆ ಖಂಡಿತವಾಗಿ ಹೋಗ್ಬೋದು, ಸರ್ಕಾರನೇ ಅಪೀಲ್ ಹೋಗುತ್ತೆ.
2: ಸರ್ಕಾರ ಅಪೀಲ್ ಹೋಗ್ಬೇಕು, ಅಕಸ್ಮಾತ್
3: ಅವ್ರು ಹೋಗಿಲ್ಲ ಅಂದ್ರೆ,
2: ಹೋಗಿಲ್ಲ ಅಂದ್ರೆ
3: ಶಿಕ್ಷೆ, ಸಂತ್ರಸ್ತರು ಯಾರಿದ್ದಾರಲ್ವಾ, ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ, ಅವರು ಪ್ರೈವೇಟ್ ಆಗಿ ಹೋಗ್ಬೋದು. ಇವಾಗ ಸಂತ್ರಸ್ತರಿಗೆ ಏನಾಗ್ಬೋದು, ಸಂತ್ರಸ್ತರಿಗೆ ಹೈಕೋರ್ಟ್ಗೆ ಹೋಗ್ಬೇಕಂದ್ರೆ ಲಾಯರ್ ಫೀಸ್ ಎಲ್ಲ ಕೊಡ್ಬೇಕು, ಬಡವರು ಇರಲ್ಲ ಸರ್. ಅವಾಗ ಏನ್ ಮಾಡ್ಬೋದು, ಅವರು ಹೈಕೋರ್ಟ್ ಅಲ್ಲೇ ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಇದೆ, ಅಲ್ಲಿಗೆ ಬಂದು ಕೊಟ್ರೆ ಆ ಪ್ರಾಧಿಕಾರ ಏನ್ ಮಾಡುತ್ತೆ, ಆ ಕಮಿಟಿ, ಹೈಕೋರ್ಟ್ ಲೀಗಲ್ ಸರ್ವಿಸ್ ಕಮಿಟಿ ಇದೆ, ಆ ಕಮಿಟಿಯಿಂದ ಇವರಿಗೆ ಲಾಯರ್ ನ ಕೊಡ್ತಾರೆ ಫ್ರೀ ಆಗಿ.
2: ಅಂದ್ರೆ ಅದು ಎಲ್ಲಾ ಮಟ್ಟದಲ್ಲಿ ಇರುತ್ತಾ, ತಾಲೂಕು ಮಟ್ಟದಲ್ಲಿ ಎಲ್ಲಾ ಕಡೆ ಇರುತ್ತೆ,
3: ಬಟ್ ಹೈಕೋರ್ಟ್ಗೆ ಹೋಗುವಾಗ ಹೈಕೋರ್ಟ್
2: ಇದೆ ಉಚಿತ ಕಾನೂನು ಪಡೆಯಬಹುದು.
3: ಹೌದು,
2: ನೇರವಾಗಿ ಪಡೆಯಬಹುದು.
3: ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಬೆಂಗಳೂರಲ್ಲಿದೆ, ಕಲಬುರಗಿನಲ್ಲಿದೆ, ಧಾರವಾಡ, ಮೂರು ಹೈಕೋರ್ಟ್ ಬೆಂಚಸ್ ಇದಾವೆ.
2: ಹೌದು,
3: ಆ ಮೂರಲ್ಲೂ ಉಚಿತ ಕಾನೂನು ಪ್ರಾಧಿಕಾರ ಇದೆ.
2: ಸರಿಯಾದ ಒಂದು ಕಾನೂನಿನ ನೆರವು ಪಡೆದು ತಮಗಾದಂತಹ ಅನ್ಯಾಯವನ್ನ, ಅದು ಅಪೀಲ್ ಮೂಲಕ ಆಗಿರಬಹುದು ಅಥವಾ ಹೇಗೆ ಆಗಲಿ, ಒಟ್ಟು ನ್ಯಾಯ ಪಡೆಯೋ ತನಕ ಅವರು ವಿರಮಿಸಂಗಿಲ್ಲ. ನಮ್ಮ ಎಲ್ಲಾ ಕೇಳುಗರ ಪರವಾಗಿ ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ನಮಸ್ಕಾರ.
3: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮ್ಯೂಸಿಕ್ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಮುಂದಿನ ಗೀತೆ ಮೂಡಿ ಬರ್ತಿದೆ. ತಿರುಗುಬಾಣ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಪಿ ಶೈಲಜಾ ಅವರು ಈ ಗೀತೆಯನ್ನು ಹಾಡಿದರೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ನೀವ ಭಾರಿ ಮೋಜುಗಾರ ಭಾಲಾರಿ ನೀವ ತೀರ ಮೋಸಗಾರ
1: ಅರುಣಾ ಮೈತ್ರಿ ಜೆ ಸಿ ನಗರದಿಂದ ನಮ್ಮ ಮನೆಯಲ್ಲಿ ರೇಡಿಯೋ ಹಾಗೆಯೇ ಚೂರಿ ಇದೆ ಹಳೆಯ ಕಾಲದ್ದು ಅಂತ ಹೇಳ್ತಿದ್ದಾರೆ. ನಾನು 20 ವರ್ಷದ ಹಳೆಯ ರೇಡಿಯೋ ಇನ್ನೂ ಜೋಪಾನವಾಗಿ ಕಾಪಾಡ್ಕೊಂಡಿದ್ದೀನಿ. ಇದು ನನ್ನ ತಂಗಿ ಕಂಡ ನನ್ನ ರೇಡಿಯೋ ಪ್ರೀತಿ ನೋಡಿ ನನಗೆ ಉಡುಗೊರೆ ಕೊಟ್ಟಿದ್ದು ಅಂತಿರೋದು ಕುಮಾರ್ ಬಂಗಾರಿಯಾ ಟು ಬೆಂಗಳೂರಿನಿಂದ. ಸುಮಾ ವಿರೂಪಾಕ್ಷ ನ್ಯಾಮತಿ ಅವರು, ನಮ್ಮ ಮನೆಯಲ್ಲಿ ಅಜ್ಜನವರು ಹಾಕ್ತಿದ್ದ 100 ವರ್ಷದ ಹಳೆಯದಾದ ಕೋಟ್ ಇದೆ, ಇನ್ನೂ ಹಾಗೆ ಇಟ್ಕೊಂಡಿದ್ದೀವಿ, ರೇಡಿಯೋನೂ ಇದೆ ಅಂತಿದ್ದಾರೆ. ಇನ್ನು ನಮ್ಮ ಮನೆಯಲ್ಲಿ 75 ವರ್ಷದ ಮೀನು ಆಕಾರದ ಅಳುಗುಳಿ ಮನೆ ಕವಡೆ ಜೊತೆ ಇದೆ, ನಮ್ಮ ಅಜ್ಜಿಯ ಸವಿ ನೆನಪಿಗೆ ಇಟ್ಕೊಂಡಿದ್ದೀವಿ ಅಂತಿರೋದು ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ. ದೊಡ್ಡ ಕಮರವಳ್ಳಿ ಸಿದ್ದಲಿಂಗಪ್ಪ ಜಿ ಪಿ ನಗರ್ ಮೈಸೂರಿನಿಂದ ಹೇಳ್ತಿದ್ದಾರೆ, ಕೀ ಅಲ್ರಾಮ್ ಟೈಮ್ ಪೀಸ್ ಹಾಗೆಯೇ ಫಿಲಿಪ್ ಪ್ರೆಸ್ಟೀಜ್ ರೇಡಿಯೋವನ್ನು ಕೂಡ ಈಗಲೂ ಯಾರ ಕೈಗೂ ಸಿಗದೇ ಇರೋ ಹಾಗೆ ಜೋಪಾನವಾಗಿ ಇಟ್ಕೊಂಡಿದ್ದೀನಿ, ಅದು ನನ್ನ ಪ್ರಾಣ ಅಂದರೂ ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು 55 ವರ್ಷದ ಗ್ರಾಮೋಫೋನನ್ನು ಇಟ್ಕೊಂಡಿದ್ದೀವಿ, ಈಗಲೂ ಕೂಡ ಅದನ್ನು ಹಳೆಯ ಚಿತ್ರಗೀತೆ ಕೇಳಬಹುದು ಅಂತ ಹೇಳ್ತಿರೋದು ಶ್ರೀರಂಗಪಟ್ಟಣ ತಾಲೂಕು ಪಂಪ್ ಹೌಸ್ ಹೊಸಹಳ್ಳಿಯಿಂದ ಸಂದೇಶ ಕಳಿಸಿದ ಎಲ್ಲರಿಗೂ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ ಕಾರ್ಯಕ್ರಮ 5:55 ಆಯಿತು, ಮುಗಿಸುವಂಥ ಸಮಯ ಬಂತು. ಕೊನೆಯ ಗೀತೆ ಮೂಡಿ ಬರ್ತಿದೆ ಅಮೇರಿಕಾ ಅಮೇರಿಕಾ ಚಿತ್ರದಿಂದ ರಾಜೇಶ್ ಕೃಷ್ಣನ್ರವರ ಧ್ವನಿಯಲ್ಲಿ. ಕೇಳಿತಾ ಇರಿ, ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಾನು ನಿಮ್ಮ ಆರ್ಜೆ ಸ್ವಾತಿ.

0: ಸಮಯ 6 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿದೇಶಗಳಲ್ಲಿ ವಾಸಿಸುವ ಭಾರತೀಯರು ತಮ್ಮ ಮಾತೃಭೂಮಿಯೊಂದಿಗೆ ಆಳವಾದ ಸಂಪರ್ಕ ಹೊಂದಿದ್ದಾರೆ ಹಾಗೂ ಅವರ ಸಾಧನೆಗಳು ಮತ್ತು ಸಮರ್ಪಣೆಯ ಮೂಲಕ ಪ್ರತಿಯೊಬ್ಬ ಭಾರತೀಯರನ್ನು ಹೆಮ್ಮೆ ಪಡುವಂತೆ ಮಾಡುತ್ತಿದ್ದಾರೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರೊಮೇನಿಯಾದ ಬುಖಾರೆಸ್ಟ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಅವರು ಮಾತನಾಡಿದರು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಇಂದು ನವದೆಹಲಿಯಲ್ಲಿ ಸಿಂಗಾಪುರದ ಕಾನೂನು ಸಚಿವ ಎಡ್ವಿನ್ ಟಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಸಭೆಯಲ್ಲಿ ಭಾರತ ಸಿಂಗಾಪುರ ನಡುವಿನ ಕಾನೂನು ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು, ಸಾಂಸ್ಥಿಕ ಹಾಗೂ ನ್ಯಾಯಾಂಗ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಧರ್ಮೇಂದ್ರ ಪ್ರಧಾನ್ ಅವರ ದಶಕದ ಪ್ರಯಾಣವು ಸಾರ್ವಜನಿಕ ಜೀವನ ಮತ್ತು ವಿದ್ಯಾರ್ಥಿಗಳ ಕಲ್ಯಾಣಕ್ಕೆ ಹಾಗೂ ಜೀವಮಾನದ ಬದ್ದತೆಗೆ ಸಾಕ್ಷಿಯಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಭಾರತೀಯ ಕರಾವಳಿ ರಕ್ಷಣಾ ಪಡೆ ಐಸಿಜಿ ದಮನ್, ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಕ್ಷಿಣ ಗುಜರಾತ್ನ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿದ್ದ 170 ಮಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಿದೆ. ಕೊಡಗು ಜಿಲ್ಲೆಯ ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ 4 ಕ್ರಸ್ಟ್ಗೇಟ್ಗಳ ಮೂಲಕ ನದಿಗೆ ನೀರು ಹರಿಬಿಡಲಾಗಿದೆ. ಕಾವೇರಿ ಜಲಾನಯನ ವ್ಯಾಪ್ತಿಯ 4 ಪ್ರಮುಖ ಅಣೆಕಟ್ಟೆಗಳಾದ ಕಬಿನಿ, ಹೇಮಾವತಿ, ಕೆಆರ್ಎಸ್, ಹಾರಂಗಿ ಅಣೆಕಟ್ಟೆಗಳ ಪೈಕಿ ಮಳೆ ಕೊರತೆ ನಡುವೆಯೂ ಪ್ರಥಮವಾಗಿ ಭರ್ತಿಯಾದ ಹಾರಂಗಿಯಿಂದ 4000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಹಾರಂಗಿ ಜಲಾಶಯಕ್ಕೆ 2589 ಕ್ಯೂಸೆಕ್ ನೀರು ಶೇಖರಣಾ ಸಾಮರ್ಥ್ಯವಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದೆ. ಇಲ್ಲಿನ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಲು ಬೇರೆ ಬೇರೆ ಜಿಲ್ಲೆಗಳಿಂದಲೂ ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಇಲಾಖೆಯು ವಾಸ್ತವಿಕ ಸ್ಥಿತಿಯನ್ನು ಅರಿಯದೇ ನೀಡುತ್ತಿರುವ ಅವೈಜ್ಞಾನಿಕ ವರದಿಗಳಿಂದ ಶೈಕ್ಷಣಿಕ ವಲಯಕ್ಕೆ ತೊಂದರೆಯಾಗುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಹರಾರಿಯಲ್ಲಿ ನಡೆಯುತ್ತಿರುವ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 19 ಓವರ್ಗಳಲ್ಲಿ 4 ವಿಕೆಟ್ನಷ್ಟಕ್ಕೆ 210 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
0: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಎಸ್, ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಸೇಫ್ ರಾಯ್ ಗಾನ ಭಜಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಗಾನ ಭಜಾನದ ವಿಷಯ ಏನು ಗೊತ್ತಾ? ಎಷ್ಟೋ ಸಲ ಏನಾಗಿರುತ್ತೆ, ನಾವು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಡೆಡಿಕೇಶನ್ನಿಂದ ಶ್ರದ್ಧೆಯಿಂದ ಯಾವುದೋ ಒಂದು ಕೆಲಸ ಮಾಡಿರ್ತೀವಿ, ಆದರೆ ಅದರ ಕ್ರೆಡಿಟ್ಸ್ ಅಂದರೆ ಅದರ ಒಂದು ಹೊಗಳಿಕೆ ಏನು ಇರುತ್ತೆ ಅದು ಬೇರೆಯವ್ರಿಗೆ ಹೋಗ್ಬಿಡತ್ತೆ, ಅಥವಾ ಬೇರೆಯವರು ಆ ಕ್ರೆಡಿಟ್ಸ್ನ ತಗೊಂಡ್ಬಿಡ್ತಾರೆ. ಸೊ ಆ ಟೈಮ್ನಲ್ಲಿ ನಿಮಗೆ ಹೇಗೆ ಆಗುತ್ತೆ, ಎಷ್ಟು ಒಂಥರ ಹೇಳಂಗಿಲ್ಲ ಬಿಡಂಗಿಲ್ಲ ಅನ್ನೋ ಥರ ಅಂಥ ಒಂದು ಅನುಭವ ಆಗುತ್ತೆ ಅಲ್ವಾ, ಅದರ ಬಗ್ಗೆ ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನದಲ್ಲಿ ಮಾತುಗಳನ್ನು ಆಡ್ತಾ ಹಾಡುಗಳನ್ನು ಕೇಳ್ತಾ ಸಾಗೋಣ. ಒಮ್ಮೊಮ್ಮೆ ಹೀಗೆ ಆಗತ್ತೆ ಜೀವನದಲ್ಲಿ ಅಲ್ವಾ, ನಾವೆಷ್ಟೋ ಸಲ ಕಷ್ಟಪಟ್ಟು ಮಾಡಿರ್ತೀವಿ ಆದರೆ ಕ್ರೆಡಿಟ್ಸು ಬೇರೆಯವ್ರಿಗೆ ಹೋಗ್ಬಿಟ್ಟಿರುತ್ತೆ, ಎಷ್ಟು ಬೇಜಾರಾಗತ್ತೆ ಅಲ್ವಾ ಅವಾಗ, ಎಷ್ಟು ಕೋಪ ಬರುತ್ತೆ, ಬೇಜಾರಾಗತ್ತೆ, ಹತಾಶೆ ಆಗತ್ತೆ, ಎಷ್ಟೆಲ್ಲ ಭಾವನೆಗಳು ಒಟ್ಟೊಟ್ಟಿಗೆ ಮನಸ್ಸನ್ನು ಮುತ್ತುಬಿಡತ್ತೆ. ಸೊ ಒಮ್ಮೊಮ್ಮೆ ಹೀಗೆ ಆಗೋದಂತೂ ಗ್ಯಾರಂಟಿ. ಈಗ ಕೇಳಿ ಆಯಿಷಾ ಚಿನ್ನಾಯ್ ಅವರ ಧ್ವನಿಯಲ್ಲಿ ಈ ಗೀತೆ.

ಮನುಷ್ಯ ಸಂಘಜೀವಿ. ಸೊ ಪ್ರತಿದಿನ ನಾವು ಒಬ್ಬರಲ್ಲ ಒಬ್ಬರನ್ನ ಭೇಟಿ ಮಾಡ್ತಾ ಇರ್ತೀವಿ. ನಮ್ಮ ಕೆಲಸದ ವಾತಾವರಣದಲ್ಲಿರ್ಬೋದು, ಮನೆಯಲ್ಲಾಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಹೀಗೆ ಎಲ್ಲೋ ಒಂದು ಕಡೆ ಕೆಲಸದಲ್ಲಿ ಅಥವಾ ನಮ್ಮ ಐಡಿಯಾಸ್ನ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದಾಗಿರ್ಬೋದು, ಯಾವುದೋ ಒಂದು ಕೆಲಸನ ನಿಮ್ಮ ಆಫೀಸ್ನಲ್ಲೋ ನಿಮ್ಮ ಕೆಲಸದ ಸ್ಥಳದಲ್ಲೋ ನಿಮಗೆ ಕೊಟ್ಟಿರ್ತಾರೆ, ನೀವು ಅದನ್ನು ನಿಮ್ಮದೇ ಐಡಿಯಾದಲ್ಲಿ ತುಂಬ ಚೆನ್ನಾಗಿ ಮಾಡಿ ಬಾಸ್ ಹತ್ರ ಹೊಗಳಿಕೆ ತಗೋಬೇಕು ಅಥವಾ ಆ ಒಂದು ಕೆಲಸ ಸಕ್ಸಸ್ ಆಗಬೇಕು ಅಂತ ಕಾಯ್ತಾ ಇರ್ತೀರಾ, ಇದನ್ನು ನೋಡಿಕೊಂಡು ನಿಮ್ಮ ಜೊತೆಲಿರೋರು ಆ ಕೆಲಸವನ್ನು ಅವ್ರು ಮಾಡಿದ್ದು ಅಂತ ಆ ಕ್ರೆಡಿಟ್ಸ್ನ ಬಾಸ್ ಹತ್ರ ಹೋಗಿ ತಗೊಂಬಿಟ್ಟಾಗ ಎಷ್ಟೆಲ್ಲ ಮನಸ್ಸಿಗೆ ಒಂಥರ ಕಸಿವಿಸಿ ಆಗುತ್ತೆ ಅಲ್ವಾ. ಇನ್ನು ಬರೀ ಕೆಲಸದ ವಿಷಯ ಅಂತ ಅಲ್ಲ, ಯಾವುದೋ ಒಂದು ಐಡಿಯಾಸ್ ಆಗಿರ್ಬೋದು ಅಥವಾ ಮನೆಯಲ್ಲೇ ಯಾವುದೋ ಒಂದು ಕೆಲಸವನ್ನು ನೀವು ತುಂಬ ಅಚ್ಚುಕಟ್ಟಾಗಿ ಮಾಡಿ ಬೇರೆಯವರು ಅದನ್ನು ಬೇರೆಯವ್ರು ಮಾಡಿದ್ದು ಅಂತ ಅಂದ್ಕೊಂಡ್ಬಿಟ್ರೆ ಅಂತೂ ನಿಮಗೆ ಹೇಳಂಗಿಲ್ಲ, ಬಿಡಂಗಿಲ್ಲ, ಹೇಳೋಕ್ಕೆ ಅವ್ರು ಅಲ್ಲೇ ಇದ್ದಾರೆ, ಹೇಳದೆ ಇದ್ದರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಇರಲ್ಲ. ಸೊ ಈ ಥರ ಸಣ್ಣ ಪುಟ್ಟ ವಿಷಯಗಳು ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಡೀತಾ ಇರತ್ತೆ. ಯಾವುದಾದ್ರೂ ಒಂದು ವಿಷಯ ಯಾವತ್ತೂ ನಿಮ್ಮನ್ನು ಕಾಡ್ತಾ ಇರ್ಬೋದು, ಛೆ ಅದು ನಾನು ಮಾಡಿದ್ದು, ನನಗೆ ಆ ಕ್ರೆಡಿಟ್ ಸಿಗಲೇ ಇಲ್ವಲ್ಲ ಅಂತ ಯಾವುದಾದ್ರೂ ಒಂದು ವಿಷಯ ಕಾಡಿದ್ದುಂಟ ಇದ್ರೆ ನೀವು ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9483091029 9483091029 ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಿದೆ. ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಜಿ ಆರ್ ಶಂಕರ್ ಅವರ ಸಂಗೀತ ಸಂಯೋಜನೆ.

ನಮ್ಮಲ್ಲಿ ಒಂದು ಮಾತಿದೆ, ಮೌನಂ ಸಮ್ಮತಿ ಲಕ್ಷಣಂ ಅಂತ. ಎಷ್ಟೋ ಸಲ ನಾವು ಸೈಲೆಂಟ್ ಆಗಿದ್ಬಿಟ್ರೆ ಎದುರುಗಡೆ ಇರೋ ವ್ಯಕ್ತಿಗೆ ಏನನ್ಸುತ್ತೆ ಅಂದರೆ, ಓ ಇವ್ರಿಗೆ ಓಕೆ ಅನ್ಸುತ್ತೆ, ಸೊ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಅಂದ್ಕೊಂಬಿಡ್ತಾರೆ. ಅಥವಾ ಇವ್ರು ನಾವು ಮಾಡ್ತಿರೋದು ಸರಿ ಇದೆ ಅಂತ ಒಪ್ಕೋತಾ ಇದ್ದಾರೆ ಅನ್ನೋ ಥರ ಕೂಡ ಅವರು ಫೀಲ್ ಮಾಡ್ತಾರೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ಎಷ್ಟೋ ಸಲ ನಿಮ್ಮ ಕೆಲಸ ಮಾಡೋ ಸ್ಥಳ ಆಗಿರ್ಬೋದು ಅಥವಾ ಇನ್ಯಾರೋ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಾಗಿರ್ಬೋದು ಫ್ಯಾಮಿಲೀಸಲ್ಲಾಗಿರ್ಬೋದು, ನೀವು ಮಾಡಿರೋಂಥ ಕೆಲಸನ ಅವರು ಕ್ರೆಡಿಟ್ಸ್ ತಗೊಳ್ತಾ ಹೋಗ್ತಾ ಇರ್ತಾರೆ. ನೀವು ಇಟ್ಸ್ ಓಕೆ, ತೊಂದರೆ ಇಲ್ಲ, ನಾನು ಮಾಡಿದ್ದೀನಿ ಅಂತ ನನಗೆ ಗೊತ್ತಲ್ವಾ, ಒಂದೆರಡು ಸಲ ನೀವು ಸುಮ್ಮನಾಗ್ತೀರಾ, ಆಮೇಲೆ ಅವರಿಗೆ ಅದು ಏನನ್ಸುತ್ತೆ, ಓಕೆ ಇವರಿಗೆ ಏನು ತೊಂದರೆ ಇಲ್ಲ ಅಂದಮೇಲೆ ಮತ್ತಿನ್ನೇನು, ನಾನೇ ಇವ್ರು ಮಾಡಿರೋ ಕೆಲಸನ ಕ್ರೆಡಿಟ್ಸ್ ತೊಗೊಂಡು ಹೋಗ್ತಾ ಇರೋಣ ಅಂತ ಅವರು ಅದನ್ನು ಅಭ್ಯಾಸ ಮಾಡ್ಕೋತಾರೆ. ಎಷ್ಟೋ ಸಲ ಇದು ಇಂಟರ್ವ್ಯೂ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಆಗಿರ್ಬೋದು, ಉತ್ತರ ಅಥವಾ ಆನ್ಸರ್ಸ್ನೆಲ್ಲ ನಿಮ್ಮ ಹತ್ರ ತೊಗೊಂಡು ಅಥವಾ ಐಡಿಯಾಸ್ನ ನಿಮ್ಮ ಹತ್ರ ತಗೊಂಡು ಅವರು ಮೇಲ್ ಅಧಿಕಾರಿಗಳ ಹತ್ರ ಕ್ರೆಡಿಟ್ಸ್ ತಗೋತಾ ಇರ್ತಾರೆ. ಒನ್ ಪಾಯಿಂಟ್ ಆಫ್ ಟೈಮ್ ನಿಮಗೂ ಅದು ಅನಿಸುತ್ತೆ, ಇಲ್ಲ ಇನ್ನು ನಾನು ಸುಮ್ಮನೆ ಇರಬಾರ್ದು, ಹೇಳಬೇಕು ಇದು ನನ್ನ ಕೆಲಸ, ನನ್ನ ಶ್ರದ್ಧೆಯಿಂದ ನಾನು ಶ್ರಮಪಟ್ಟು ಮಾಡಿರೋಂತಹ ಕೆಲಸ, ನನ್ನ ಹಾರ್ಡ್ ವರ್ಕ್ ಈ ಕೆಲಸದಲ್ಲಿದೆ ಅಂತ ನೀವು ಧ್ವನಿ ಎತ್ತಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ನೀವೇ ಮೋಸ ಮಾಡ್ಕೊಳ್ಳೋಕಾಗತ್ತೆ ಅಲ್ವಾ? ನಿಮ್ಗೆ ಯಾವತ್ತಾದರೂ ಹಾಗೆ ಅನಿಸಿದೆಯಾ, ಅಥವಾ ನೀವು ಆ ಥರ ಸಿಚುಯೇಷನ್ ಎದುರಾದಾಗ ಹೇಗೆ ಫೇಸ್ ಮಾಡಿದ್ದೀರಾ? ಡೈರೆಕ್ಟಾಗಿ ಹೋಗಿ ಇಲ್ಲ ಇದು ನಾನು ಮಾಡಿದ್ದು ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಡೈರೆಕ್ಟಾಗಿ ಹೋಗಿ ಹೇಳಿದ್ದೀರಾ, ಅಥವಾ ಬೇಡ ಬಿಡಿ ಯಾಕೆ ತಗೊಂಡ್ರೆ ತಗೋತಾರೆ ನಮ್ಗೆ ಗೊತ್ತಲ್ವಾ, ವಿದ್ಯೆ ನಮ್ಮ ಹತ್ರ ಇದ್ದಾಗ ಕೆಲಸ ಮಾಡೋ ರೀತಿ ನಮಗೆ ಗೊತ್ತಿದ್ದಾಗ ನಾವು ಯಾಕೆ ಕ್ರೆಡಿಟ್ಸಗೆ ಕಾಯ್ಕೊಂಡು ಕೂರೋಣ ಅನ್ನೋ ಅಂತಹ ಒಂದು ಮನಸ್ಥಿತಿ ನಿಮ್ದ? ಯಾವ ಥರ ಯೋಚನೆ ಮಾಡ್ತೀರಾ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091029 ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಿದೆ ಗೋಪಿಕಾ ಪೂರ್ಣಿಮಾ ಅವರ ಧ್ವನಿಯಲ್ಲಿ.

ಹರೀಶ್ ಅವರು ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ, ನಗರ ಪಾಲಿಕೆಯಲ್ಲಿ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಕಚೇರಿಯಲ್ಲಿ ಬಾಕಿ ಇರೋ ಕೆಲಸ ಎಲ್ಲ ಭಾನುವಾರ ರಜೆ ದಿವಸ ಹೋಗಿ ಕೆಲಸ ಮುಗಿಸ್ಕೊಟ್ಟು ಬರ್ತಿದ್ವಿ. ಆದರೆ ಅದರ ಹೆಸರೆಲ್ಲ ಮೇಲಾಧಿಕಾರಿಗಳಿಗೆ ಸೇರ್ತಾ ಇತ್ತು, ನಮ್ಮ ಶ್ರಮ ಯಾರಿಗೂ ತಿಳಿತಾ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಅನುಪಮ ಅವರು ಆರ್ ಆರ್ ನಗರದಿಂದ ಹೇಳ್ತಿದ್ದಾರೆ, ನಮ್ಮ ಫ್ಯಾಮಿಲಿ ಟ್ರಿಪ್ ಅರೇಂಜ್ ಮಾಡುವಾಗ ಎಲ್ಲ ಕೆಲಸಗಳನ್ನು ನಾನು ಖುದ್ದಾಗಿ ಮಾಡಿದ್ದೆ. ಹೋಟೆಲ್ ಬುಕ್ಕಿಂಗ್ ಆಗಿರ್ಬೋದು, ಯಾವ ಪ್ಲೇಸಿಗೆ ಹೇಗೆ ಹೋಗಬೇಕು, ಪ್ರತಿಯೊಂದನ್ನು ಅರೇಂಜ್ಮೆಂಟ್ಸ್ ನಾನು ಮಾಡಿದ್ದೆ. ಆದರೆ ನಮ್ಮ ರಿಲೇಟಿವ್ ಒಬ್ಬರು ಅವರು ಮಾಡಿದ್ದು ಅಂತ ಎಲ್ಲರ ಎದುರುಗಡೆ ಕ್ರೆಡಿಟ್ಸ್ ತೊಗೊಂಡ್ಬಿಟ್ಟಿದ್ರು. ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಸಮಯ 6:37 ಆಯಿತು. ಮುಂದಿನ ಗೀತೆ ಮೂಡಿ ಬರ್ತಿದೆ, ಅದಾದ ನಂತರ 6:40 ಪ್ರದೇಶ ಸಮಾಚಾರ ಪ್ರಸಾರವಾಗುತ್ತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು, ಸಾರ್ವಜನಿಕರ ಆರೋಗ್ಯಕ್ಕೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ನ್ಯಾನೋ ತಂತ್ರಜ್ಞಾನಕ್ಕೆ ಉತ್ತೇಜನ, ಆಗಸ್ಟ್ 3-5 ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶ. ನೀಟ್ ವಿವಾದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆ 4,000 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ. ಮನ್ ಕಿ ಬಾತ್ನ 136 ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ರಾಜ್ಯದಲ್ಲಿ ಜನಕೇಂದ್ರೀಯ ಆಡಳಿತ ತರಲು ಪ್ರಜಾಸೇವೆ ಇಲಾಖೆ ಎಂಬ ನೂತನ ಇಲಾಖೆ ಪ್ರಾರಂಭಿಸಿರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಇಂದು ಬರ ಕುರಿತಂತೆ ಬೆಂಗಳೂರು ವಿಭಾಗ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಾರ್ವಜನಿಕರ ಕುಂದುಕೊರತೆಗಳು ಮತ್ತು ಅಹವಾಲುಗಳನ್ನು ನೇರವಾಗಿ ಆಲಿಸಿ ಕಾನೂನಿನ ಚೌಕಟ್ಟಿನಲ್ಲಿ ತಕ್ಷಣವೇ ಪರಿಹಾರ ಒದಗಿಸುವುದು ಈ ಇಲಾಖೆಯ ಮುಖ್ಯ ಉದ್ದೇಶ ಎಂದು ಹೇಳಿದ್ದಾರೆ. ಪ್ರತಿ ತಿಂಗಳ 1 ಹಾಗೂ 3 ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕಡ್ಡಾಯವಾಗಿ ತಾಲೂಕು ಮತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಕೊರತೆ ಉಂಟಾಗದಂತೆ ಕೊಳವೆ ಬಾವಿಗಳ ದುರಸ್ತಿಗೆ ಆದ್ಯತೆ ನೀಡಬೇಕು. ಹೊಸದಾಗಿ ಕೊಳವೆ ಬಾವಿ ಕೊರೆಯುವಾಗ ದುರುಪಯೋಗ ತಡೆಯಲು ಹಾಗೂ ಪಾರದರ್ಶಕತೆ ಕಾಯ್ದುಕೊಳ್ಳಲು ಜಿಪಿಎಸ್ ಟ್ರ್ಯಾಕಿಂಗ್ ಕಡ್ಡಾಯಗೊಳಿಸಲಾಗಿದೆ. ಶಾಸಕರು ಕೂಡ ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಸೂಚಿಸಿದ್ದಾರೆ. ಪ್ರಮುಖವಾಗಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಬೇಕೆಂದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮುಂದಿನ ವಾರ ಸಂಪುಟ ವಿಸ್ತರಣೆಯ ಸುಳಿವು ನೀಡಿದ ಮುಖ್ಯಮಂತ್ರಿಗಳು, ಬಳಿಕ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಜನಪ್ರತಿನಿಧಿಗಳನ್ನು ಹಾಗೂ ಸಾರ್ವಜನಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರವಾಸ ಕೈಗೊಳ್ಳುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ವಿಭಾಗದ ಸಭೆಗಳನ್ನು ರಾಜಧಾನಿಯಲ್ಲೇ ನಡೆಸಬಹುದಾಗಿದ್ದರೂ ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ ಹಾಗೂ ತುಮಕೂರು ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಇಲ್ಲಿಗೆ ಬಂದು ಸಭೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬರ ಪರಿಸ್ಥಿತಿಯಿಂದ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ಎದುರಾಗಿದ್ದು ರಾಷ್ಟೀಯ ವಿಪತ್ತು ಎಂದು ಘೋಷಿಸಲು ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿಂದು ಬರ ಪರಿಶೀಲನೆ ಬಳಿಕ ಮಾತನಾಡಿದ ಅವರು, ಸೂಪರ್ ಎಲ್ನಿನೋ ಪರಿಣಾಮದಿಂದ ರಾಜ್ಯದ ಬಹಳಷ್ಟು ಜಲಾಶಯಗಳು ಡೆಡ್ ಸ್ಟೋರೇಜ್ ತಲುಪಿವೆ. ಬೆಂಗಳೂರು ವಿಭಾಗದ ಜಿಲ್ಲೆಗಳಲ್ಲಿ 37% ಮಳೆಯಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ವಿಭಾಗದ ಜಿಲ್ಲೆಗಳಲ್ಲಿ ಒಟ್ಟು 13.73 ಹೆಕ್ಟೇರ್ ಬಿತ್ತನೆಯಾಗಬೇಕಿತ್ತು, ಆದರೆ ಮಳೆಯಾಗದ ಕಾರಣ ಕೇವಲ 1.74 ಹೆಕ್ಟೇರ್ನಷ್ಟು ಮಾತ್ರ ಬಿತ್ತನೆಯಾಗಿರುವುದು ರಾಜ್ಯದಲ್ಲಿ ಭೀಕರ ಬರಪರಿಸ್ಥಿತಿಯನ್ನು ಬಿಂಬಿಸುತ್ತದೆ. ರಾಜ್ಯದ ಕೆರೆಗಳಲ್ಲಿಯೂ ಅಂತರ್ಜಲ ಕುಸಿದಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಆಯಾ ಶಾಸಕರು ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಭೆ ನಡೆಸಿ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿ ಜನರಿಗೆ ಯಾವುದೇ ಕಾರಣಕ್ಕೂ ಕುಡಿಯುವ ನೀರು ಪೂರೈಕೆಯಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ.

0: ನ್ಯಾನೋ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ದೇಶದ ಅತಿದೊಡ್ಡ ಹಾಗೂ ಸಮಗ್ರ ಸ್ವರೂಪದ ಅಂತಾರಾಷ್ಟೀಯ ಸಮ್ಮೇಳನ ಮತ್ತು ವಸ್ತು ಪ್ರದರ್ಶನವಾಗಿರುವ ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶದ 14ನೇ ಆವೃತ್ತಿಯು ಆಗಸ್ಟ್ 3-5 ಬೆಂಗಳೂರಿನಲ್ಲಿ ನಡೆಯಲಿದೆ. ವಿಧಾನಸೌಧದಲ್ಲಿ ನಡೆದ ಸಮಾವೇಶದ ಪೂರ್ವಭಾವಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿದ್ಯುನ್ಮಾನ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ನ್ಯಾನೋ ತಂತ್ರಜ್ಞಾನದ ಸಂಶೋಧನೆ ಹಾಗೂ ವಾಣಿಜ್ಯೀಕರಣದ ಅತ್ಯಂತ ಭರವಸೆಯ 3 ಪ್ರಮುಖ ಕ್ಷೇತ್ರಗಳಾದ ಸೆಮಿಕಂಡಕ್ಟರ್, ಕೃಷಿ ಮತ್ತು ಆರೋಗ್ಯ, ಇಂಧನ ಮತ್ತು ಪರಿಸರ ಕ್ಷೇತ್ರಗಳಲ್ಲಿ ನ್ಯಾನೋ ತಂತ್ರಜ್ಞಾನ ಎಂಬ ವಿಷಯಗಳ ಮೇಲೆ ಗಮನ ಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಸಮಾವೇಶವು ನ್ಯಾನೋ ವಿಜ್ಞಾನವನ್ನು ಉತ್ತೇಜಿಸಿ ಸಂಶೋಧನೆಗಳನ್ನು ವಾಸ್ತವ ಜಗತ್ತಿನಲ್ಲಿ ಉಪಯೋಗವಾಗುವ ತಂತ್ರಜ್ಞಾನಗಳಾಗಿ ರೂಪಿಸುವ ದೇಶದ ಅತ್ಯಂತ ಮಹತ್ವದ ವೇದಿಕೆಗಳಲ್ಲಿ ಒಂದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯುವ ಸಂಶೋಧಕರು ಹಾಗೂ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು ಈ ಸಮಾವೇಶದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಸಮಾವೇಶದಲ್ಲಿ 26 ಹೆಚ್ಚು ಸಭೆಗಳು, 1,000 ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅವರು ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಕಳೆದ 10 ದಿನಗಳಿಂದ ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ತಮಗೆ ನೋವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನ್ ತಿಳಿಸಿದ್ದಾರೆ. ಇದು ತಮಗೆ ಪ್ರತಿಷ್ಠೆಯ ವಿಷಯವಲ್ಲ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಮಾರ್ಗದರ್ಶನ, ನಂಬಿಕೆ ಮತ್ತು ನಿರಂತರ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ದೇಶವು ಒಗ್ಗಟ್ಟಿನಿಂದ ಇರಬೇಕು. ದೇಶದ ವಿದ್ಯಾರ್ಥಿಗಳು ಕಾನೂನು ಸಂಕಷ್ಟದಲ್ಲಿ ಸಿಲುಕಿಕೊಳ್ಳದೆ ತಮ್ಮ ಅಧ್ಯಯನ ಮತ್ತು ವೃತ್ತಿ ಜೀವನದ ಮೇಲೆ ಗಮನ ಹರಿಸಬೇಕು ಎಂಬ ಕಾರಣಕ್ಕಾಗಿ ಪ್ರಧಾನಿಯವರಿಗೆ ರಾಜೀನಾಮೆ ಸಲ್ಲಿಸಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಇಂದು 4 ಕ್ರೆಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಹರಿಬಿಡಲಾಯಿತು. ವಾಡಿಕೆಯಂತೆ ಜಲಾಶಯದ ಕ್ರೆಸ್ಟ್ ಗೇಟ್ಗಳಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿದ ಬಳಿಕ ನೀರು ಹರಿಸಲಾಯಿತು. ಕಾವೇರಿ ಜಲಾನಯನ ವ್ಯಾಪ್ತಿಯ 4 ಪ್ರಮುಖ ಅಣೆಕಟ್ಟೆಗಳಾದ ಕಬಿನಿ, ಹೇಮಾವತಿ, KRS, ಹಾರಂಗಿ ಅಣೆಕಟ್ಟೆಗಳ ಪೈಕಿ ಮಳೆ ಕೊರತೆ ನಡುವೆಯೂ ಪ್ರಥಮವಾಗಿ ಭರ್ತಿಯಾದ ಹಾರಂಗಿಯಿಂದ 4,000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಹಾರಂಗಿ ಜಲಾಶಯದಲ್ಲಿ 2,589 ಕ್ಯೂಸೆಕ್ ನೀರು ಶೇಖರಣಾ ಸಾಮರ್ಥ್ಯವಿದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11:00 ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬೆಂಗಳೂರಿನ ರಾಮೋಹಳ್ಳಿ ಗೇಟ್ನಲ್ಲಿಂದು ಕೆಂಗೇರಿ ಹೆಜ್ಜಾಲ ರೈಲು ನಿಲ್ದಾಣಗಳ ನಡುವೆ ಲೆವೆಲ್ ಕ್ರಾಸಿಂಗ್ ಗೇಟ್ 16 ಬದಲಾಗಿ ನಿರ್ಮಿಸಿದ ನೂತನ ರಸ್ತೆ ಕೆಳಸೇತುವೆ ರಸ್ತೆಯನ್ನು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವ ಈ ಕೆಳಸೇತುವೆಯು ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು. 100% ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಕೇವಲ 8 ಪೂರ್ಣಗೊಳಿಸಿ ಉದ್ಘಾಟನೆ ನೆರವೇರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಿರಿಯ ರೈಲ್ವೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನ KR ಪುರಂನಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗಿನ ಹೊರ ವರ್ತುಲ ರಸ್ತೆಯನ್ನು ಆಮೂಲಾಗ್ರವಾಗಿ ಮೇಲ್ದರ್ಜೆಗೇರಿಸಲು ರಾಜ್ಯ ಸರ್ಕಾರ 450 ರೂಪಾಯಿ ಅನುದಾನ ಮೀಸಲಿಟ್ಟಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಐಟಿ ಪಾರ್ಕ್ ಮಾಲೀಕರು, ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯರ ಜೊತೆ ಸಮಾಲೋಚನೆ ಸಭೆ ನಡೆಸಿದ ಬಳಿಕ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಅವರು, ಜಂಕ್ಷನ್ಗಳಲ್ಲಿ ಉಂಟಾಗುತ್ತಿರುವ ಅಪಾರ ಸಂಚಾರ ದಟ್ಟಣೆಯನ್ನು ನಿಯಂತ್ರಿಸಲು ವೈಜ್ಞಾನಿಕ ಮಾದರಿಯ ಬದಲಾವಣೆಗಳನ್ನು ತರಲಾಗುತ್ತಿದೆ ಎಂದು ಹೇಳಿದ್ದಾರೆ. ಹೊರ ವರ್ತುಲ

ರಸ್ತೆ ವ್ಯಾಪ್ತಿಯ ಐಟಿ ಕಂಪನಿಗಳು, ಟೆಕ್ ಪಾರ್ಕ್ಗಳು ತಮ್ಮ ಅನುಭವ ಹಾಗೂ ಸಲಹೆಗಳನ್ನು ಸರ್ಕಾರದೊಂದಿಗೆ ಹಂಚಿಕೊಳ್ಳುವ ಮೂಲಕ ರಸ್ತೆ ಹಾಗೂ ಸಾರ್ವಜನಿಕ ಮೂಲಸೌಕರ್ಯ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದ್ದು ಇಲ್ಲಿನ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಲು ಇತರೆ ಜಿಲ್ಲೆಗಳಿಂದಲೂ ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಇಲಾಖೆಯು ವಾಸ್ತವಿಕ ಸ್ಥಿತಿಯನ್ನು ಅರಿಯದೆ ನೀಡುತ್ತಿರುವ ಅವೈಜ್ಞಾನಿಕ ವರದಿಗಳಿಂದ ಶೈಕ್ಷಣಿಕ ವಲಯಕ್ಕೆ ತೊಂದರೆಯಾಗುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು, ಸಾರ್ವಜನಿಕರ ಆರೋಗ್ಯಕ್ಕೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ನ್ಯಾನೋ ತಂತ್ರಜ್ಞಾನಕ್ಕೆ ಉತ್ತೇಜನ, ಆಗಸ್ಟ್ 3-5 ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶ. ನೀಟ್ ವಿವಾದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆ 4,000 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ. ಮನ್ ಕಿ ಬಾತ್ನ 136 ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಜೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. 6:55 ಕನ್ನಡ ರತ್ನ ಭಂಡಾರ ಮರು ಪ್ರಸಾರವಾಗುತ್ತೆ. ಅದಕ್ಕೂ ಮುಂಚೆ ಒಂದು ಕನ್ನಡದ ಗೀತೆಯನ್ನು ಕೇಳಿ, ಅದಾದ ನಂತರ ಕನ್ನಡ ರತ್ನ ಭಂಡಾರ ಕೇಳಬಹುದು.

0: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ರಂಗಭೂಮಿ ಕಲಾವಿದೆ ಜೀವಿ ಮಾಲತಮ್ಮ, ಆಗ ಕಂಪನಿ ನಾಟಕಗಳಲ್ಲಿ ಭಾಗವಹಿಸೋದು ತುಂಬಾ ತುಂಬಾ ತ್ರಾಸದಾಯಕ. ಹೆಣ್ಣುಮಕ್ಕಳು ಮನೆಯಿಂದ ಹೊರಗೆ ಬರದ ಕಾಲ ಅದು. ಆಗ ಸ್ಟೇಜ್ ಮೇಲೆ ಕಂಪನಿ ನಾಟಕಗಳಲ್ಲಿ ಭಾಗವಹಿಸೋದು ಅಬ್ಬಾ. ದಕ್ಷಿಣ ಭಾರತದಲ್ಲೇ ಪ್ರಖ್ಯಾತವಾಗಿದ್ದ ಹೆಮ್ಮೆಯ ಕಲಾವಿದರು ಗುಬ್ಬಿ ವೀರಣ್ಣನವರು, ಅವರ ಮಗಳು ಅಂದರೆ ಕಲಾದೇವಿಯ ಕುಟುಂಬ ಜೀವಿ ಮಾಲತಮ್ಮ ಅವರದು. 4ನೇ ವಯಸ್ಸಿನಿಂದಲೇ ಅಭಿನಯ ಜಗತ್ತಿಗೆ ಬಂದರು. ರಂಗಭೂಮಿಯಲ್ಲಿ ದೊಡ್ಡ ಹೆಸರಾದರು ಜೀವಿ ಮಾಲತಮ್ಮ ಅವರ ಧ್ವನಿ.
1: ನಾವು 4 ವರ್ಷದ ಮಕ್ಕಳಿಂದಲೂ ನಾಟಕದಲ್ಲಿ ಪಾರ್ಟ್ ಮಾಡ್ತಾ ಇದ್ವಿ. ಧ್ರುವ ಚರಿತ್ರೆಗೆ ನಮ್ಮಕ್ಕ ಸ್ವರ್ಣಮ್ಮನವರು ಧ್ರುವನ್ ಪಾರ್ಟ್ ಮಾಡೋರು, ನಾನು ಉತ್ತಮನ್ ಪಾರ್ಟ್ ಮಾಡ್ತಿದ್ದೆ. ಕಟ್ಟಿಂದಿಲ್ಲ ಅಂತ ಒಬ್ಬ ಹಾಸ್ಯ ಪಾತ್ರ, ಅದು ನಮ್ಮ ತಂದೆಯವರೇ ಮಾಡ್ತಾಯಿದ್ರು. ಅವರು ಮಕ್ಕಳೇ ಎಲ್ಲಿರೀ ಅಂತ ಸೈಡ್ ನಿಲ್ಲಿ ಕೂಗ್ತಾಯಿದ್ರೆ ಅವ್ ಅಂತ ತೆಗೋರು. ಅದು ಫಸ್ಟ್ನಲ್ಲಿ ತೆಗೆದಾಗ ಅಬ್ಬಬ್ಬಾ ಯಾವುದಪ್ಪ ಅಬ್ಬು ತಾವು ತೆಗೋ ಅಂತಿದ್ದೆ. ನಾನು ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ, ಅದಕ್ಕೋಸ್ಕರ ನನ್ನ ಸಣ್ಣ ಸಣ್ಣ ಪಾರ್ಟ್ಗಳನ್ನ ಕೊಡ್ತಾಯಿದ್ರು ನಮ್ಮ ತಂದೆಯವರು. ಹೆಚ್ಚಿಗೆ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ನಮ್ಮಕ್ಕ ಮಾತಾಡೋದ್ರಿಂದ ಧ್ರುವನ್ ಪಾರ್ಟು ಬಹಳ ಹೆಸರುವಾಸಿಯಾಗಿದ್ರು ನಮ್ಮಕ್ಕ. ಅದರಲ್ಲಿ ಧ್ರುವನ್ ಪಾರ್ಟ್ನಲ್ಲಿ ತಮಿಳ್ ಕಡೆ ಅಂತೂ ವಾಡಾ ಧ್ರುವ ಅಂತಲೇ ಕರಿತಿದ್ರು. ಬಹಳ ಹೆಸರು ತಗೊಂಡ್ವಿ, ನಮ್ಮ ಮಕ್ಕಳಲ್ಲೇ ಹೆಸರು ತಗೊಂಡ್ವಿ. ಇವಾಗ ನಮಗೆ ಹಾಗೆ ಮಾಡಿಸಿದ್ದು ಎಷ್ಟು ನಮಗೆ ಎಷ್ಟು ಒಳ್ಳೆಯದಾಯಿತು ಅಂತ ಹೇಳ್ತೀವಿ. ಮಕ್ಕಳಲ್ಲಿ ನಾವು ಅಯ್ಯೋ ಇವ್ರಿಗೆ ಏನಾದ್ರು ಜ್ವರ ಗಿರ ಬರಬಾರ್ದ, ನಮ್ಮ ತಂದೆಯವ್ರಿಗೆ ಮಲ್ಕೊಳ್ಳೋರು ಜ್ವರ ಬಂದರೆ ಓದ್ಕೊಂಡು ಆದರೂ ಮಲ್ಕೊಳ್ತಾರೆ ಅಂದ್ಬಿಟ್ಟು. ಯಾಕೆಂದರೆ ನಮಗೆ ಒಳ್ಳೆ ನಿದ್ರೆ ಆ ಟೈಮಲ್ಲಿ ನಾವು ಅಪ್ಪ ಅವ್ರ ಪಕ್ಕ ಮಲ್ಕೊಳ್ತಿದ್ವಿ. ಅವಾಗ ಮುದ್ದಾಡ್ಬಿಟ್ಟು ಏನಮ್ಮ ಆ ಪಾರ್ಟು ಹಾಡಿತ್ತಲ್ಲ ಅದು ಹಾಡಪ್ಪ ಮರಿ ಅಂತ ಹೇಳೋರು. ನನಗೆ ಮೊದಲನೇ ಕೃಷ್ಣಂದು ಬಾರೋ ಬಾರೋ ಬಾಲಕ ರೆಡಿಯ ಅದು ಹಾಡು, ಆ ಹಾಡು ನನಗೆ ಹೇಳ್ಕೊಡೋರು. ಬಾರೋ ಬಾರೋ ಬಾಲಕ ರೆಡಿಯ ಪಾಲನು ಮೊಸರನ್ನು ಪೀರುವ, ಬಾರೋ ಬಾರೋ ಬಾಲಕ ರೆಡಿಯ ಪಾಲನು ಮೊಸರನ್ನು ಪೀರುವ, ಸಾರಿ ಸೇರಿ ಮೀರಿದ ಬಿಸದಳು ಪಾಲನು ಮೊಸರನ್ನು ಪೀರುವ, ಬಾರೋ ಬಾರೋ ಪಾಲಕರಿದಹಿರ ಪಾಲನ್ನು ಮೊಸರನ್ನು ಪೀರುವ. ಈ ರೀತಿ ಹಾಡುಗಳನ್ನ ನನಗೆ ಹೇಳ್ಕೊಡ್ತಿದ್ರು. ನಮ್ಮಕ್ಕನಿಗೆ 2ನೇ ಕೃಷ್ಣಂದು ಬಲ ಬಲ ನೀ ನೋಡಲು ಪ್ರಿಯ ಸಖ, ಬಲ ಬಲ ನೀ ನೋಡಲು ಪ್ರಿಯ ಸಖ, ಈ ತಾಳಿಮ್ ಅವ್ರು ಕೊಡೋರು. ನಮಗೆ ನಿದ್ರೆ ಅಯ್ಯೋ ಮಲಕಂಡ್ರೆ ಸಾಕಪ್ಪ ಅಂತ ಅಂದ್ರೆ ಆದರೂ ಬಿಡದಲ್ಲೇ ಹೇಳಿಸ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸಿ ಬೇಸ್ ಜಾಣ ಮರಿಗಳು ಅಂತ ಅಂದ್ಬಿಟ್ಟು ಮಲಕಳಿ ಅಂತ ಮಲಗಿಸೋರು. ಇವಾಗ ನಮಗೆ ಒಳ್ಳೆ ಹೆಸರು ಬಂದೇವಲ್ಲ ನಮಗೆ ನೋಡಿ, ನಮ್ಮ ತಂದೆಯವರು ಮಾಡಿದ್ದು ಇವಾಗ ನಮ್ಗೆ ಅನುಭವ ಬರುತ್ತಲ್ಲ ಎಷ್ಟು ಒಳ್ಳೆಯದಾಯಿತು ಅಂತ. ಹಾಗೆ ನಮ್ಮ ತಂದೆಯವರು ಆ ರೀತಿ ನಮಗೆ ನಾಟಕದಲ್ಲಿ ಸಣ್ಣ ಮಕ್ಕಳಿಂದಲೇ ತರಬೇತಿ ಮಾಡಿದ್ದು. ನಮ್ಗೆ ಆಹಾರ ಊಟ ಉಪಚಾರ ಎಣ್ಣೆ ನೀರು ಇವುಗಳಲ್ಲಿ ನಮ್ಮಮ್ಮ ಅವರನ್ನೂ ಪಾಠದಾರರೇ. ಆದ್ರೇ ನಮ್ಮ ಪೋಷಣೆ ಮಾಡಬೇಕಲ್ಲ, ನಮ್ಮನ್ನು ಚೆನ್ನಾಗಿ ತಯಾರು ಮಾಡಬೇಕಲ್ಲ, ನಾಟಕಕ್ಕೆ ತಯಾರು ಮಾಡಿದ್ವಿ ಅಂತಿದ್ರು ನಾಟಕಕ್ಕೆ ತಯಾರಿ. ಆದ್ದರಿಂದ ಅವರನ್ನು ನಮಗೆ ಬಹಳ ಚೆನ್ನಾಗಿ ತರಬೇತಿ ಮಾಡಿದ್ರು. ಹುಡುಗರಲ್ಲಿ ಮಕ್ಕಳು ಗಂಡು ಪಾರ್ಟೇ ಮಾಡ್ತಾಯಿದ್ದು. ಆಮೇಲೆ ಪ್ರೌಢ ಆದಮೇಲೆ ಸಖಿಯರಿಂದ ರಾಣಿ ಪಾರ್ಟ್ಗಳು ಶುರು ಮಾಡಿಕೊಂಡು. ಸಂತೋಷ ಪ್ರಸಂಗ ಅಂದರೆ ಮೈಸೂರಿನಲ್ಲಿ ದಸರಾ ಟೈಮ್ನಲ್ಲಿ ನಮ್ಮ ಕಂಪ್ನಿ ಎಲ್ಲಿದ್ರೂ ಮೈಸೂರಿಗೆ ಬಂದ್ಬಿಡೋದು ದಸರಾದಲ್ಲಿ. ಆವಾಗ ಅರಮನೆಯೊಳಗೆ ಮಹಾರಾಜರು ನಾಟಕಗಳು ಆಡಿಸೋರು, ಪ್ರತಿಯೊಂದು ನಾಟಕನೂ ಆಡಿಸಿದ್ರು. ಆವಾಗ ಒಂದು ಗುಣಕಲಿ ಅಂತ ಮಹಾತಾಯಿ ಅಂತಲ್ಲಿ ಹೆಸರು ಅದಕ್ಕೆ. ಅದರಲ್ಲಿ ನಾನೊಂದು ಕರಿ ಹುಡಿ ಕರಿ ಮೇಕಪ್ ಮಾಡಿಕೊಂಡು ಅದು ಮಾಡ್ತಾಯಿದ್ದೆ ಪಾರ್ಟು. ಸರಿ, ಆಮೇಲೆ ಮುಗಿದ್ಮೇಲೆ ಕೊನೆಯಲ್ಲಿ ಮಹಾರಾಜರು ಹೋಗಬೇಕಾದ್ರೆ ಅವರಿಗೆ ಬಾಗಿಲ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡೋದು ರೂಢಿ. ಅದು ನಾವು ಎಲ್ಲ ಹೋಗಿ ನಿಂತ್ಕೊಂಡು ನಮಸ್ಕಾರ ಮಾಡಿದ್ವಿ. ಆವಾಗ ವೀರಣ್ಣವರೇ ನಿಮ್ಮ ಮಕ್ಕಳು ಬಹಳ ಚೆನ್ನಾಗಿ ಪಾರ್ಟ್ ಮಾಡ್ತಾರೆ, ವೀರಣ್ಣವರೇ ನೀವು ಬಹಳ ಅದೃಷ್ಟವಂತರು ಅಂತ ಹೇಳಿದ್ರು. ನಮಗೆ ನಮಸ್ಕಾರ ಮಾಡಬೇಕು ಅನ್ನೋ ಆಸೆ ಆಗೋಯ್ತು. ಸರಿ, ಆವಾಗ ನಮಸ್ಕಾರ ಮಾಡಬೇಕು. ಏ ಬೇಡ ಬೇಡಿ, ಬಣ್ಣ ಕರಿ ಬಣ್ಣ ಕರಿ ಬಣ್ಣ

0: ಮಹಾಸ್ವಾಮಿಗಳಿಗೆ ಕಾಲಿಗೆಲ್ಲ ಬಣ್ಣ ಆಗಿಬಿಡುತ್ತೆ, ಬೇಡ ಬೇಡ ಬೇಡ ಅಂದರು. ಇರಲಿ ಮಾಡಲಿ ವೀರಣ್ಣರೇ ಮಾಡಲಿ ಅಂದರು. ಅವಾಗ ನಮ್ಮ ಭಕ್ತಿ ಪೂರ್ವಕವಾಗಿ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡಿದಮ್ಮ. ಅದು ಅದರಷ್ಟು ಸಂತೋಷ ನಮಗೆ ಇನ್ಯಾವುದು ಏನು ಕೊಟ್ಟರು ಅಂದರೆ ನಮಗೆ ಸಿಗೋದಿಲ್ಲ. ಅವರು ಒಂದು ಪ್ರೀತಿಯಾಗಿ ಬಹಳ ಚೆನ್ನಾಗಿ ಮಾಡಿದ್ರು ಅಂತಂದರೆ ನಮ್ಗೆ ಅದೊಂದು ಹೆಮ್ಮೆ. ಏನು ಕೊಟ್ಟರು ತೃಪ್ತಿ ಇರಲ್ಲಮ್ಮ ನಮಗೆ, ಅವರು ಒಂದು ಮಾತಿನಿಂದ ನಮ್ಗೆ ಅಷ್ಟು ತೃಪ್ತಿ ಆಗ್ಬಿಡೋದು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಜಿವಿ ಮಾಲತಮ್ಮ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7 ಗಂಟೆ ಆಗ್ತಾ ಇದೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ರೊಮೇನಿಯಾ ನಡುವಿನ ಸಹಕಾರವು ವ್ಯಾಪಾರ, ರಕ್ಷಣೆ, ನವೀಕರಿಸಬಹುದಾದ ಇಂಧನ, ಡಿಜಿಟಲ್ ತಂತ್ರಜ್ಞಾನ, ಶಿಕ್ಷಣ, ಸಂಶೋಧನೆ, ಆರೋಗ್ಯ ರಕ್ಷಣೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ನಾವೀನ್ಯತೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ವಿಸ್ತರಿಸಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರೊಮೇನಿಯಾದ ಬುಖಾರೆಸ್ಟ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಅವರು ಮಾತನಾಡಿದರು. ಸರ್ಕಾರ ತನ್ನ ಬೇಡಿಕೆಗಳಿಗೆ ಒಪ್ಪಿಕೊಂಡ ಬಳಿಕ ಸಿಜೆಪಿ ತನ್ನ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಇಂದು ಸಿಜೆಪಿ ನಿಯೋಗದೊಂದಿಗೆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳು ಮತ್ತು ಪ್ರಶ್ನೆಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟುವ ಕ್ರಮಗಳ ಬೇಡಿಕೆಗಳ ಮೇಲೆ ಕೇಂದ್ರೀಕರಿಸುವ ಮೂರನೇ ಸುತ್ತಿನ ಚರ್ಚೆ ನಡೆಸಿದರು. ಕೋಲಾರ ಜಿಲ್ಲೆ ನಗರಸಭೆ ವ್ಯಾಪ್ತಿಯಲ್ಲಿ ಯರಗೋಳ ಯೋಜನೆಯಡಿ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರುವ ಹಿನ್ನೆಲೆಯಲ್ಲಿ ಇದೇ 31ರವರೆಗೆ ಒಟ್ಟು 7 ದಿನಗಳ ಕಾಲ ಸಾರ್ವಜನಿಕರಿಗೆ ನೀರು ಪೂರೈಕೆಯಲ್ಲಿ ಅಡಚಣೆ ಉಂಟಾಗಲಿದೆ ಎಂದು ನಗರಸಭೆ ತಿಳಿಸಿದೆ. ಅನಾಥ ನವಜಾತ ಶಿಶುಗಳ ರಕ್ಷಣೆಗಾಗಿ ಬೀದರ್ ಜಿಲ್ಲಾಡಳಿತ ಮಮತೆಯ ತೊಟ್ಟಿಲು ಸ್ಥಾಪಿಸಿದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮದಲ್ಲಿ ತೊಗರಿಯ ಸಮಗ್ರ ಬೆಳೆ ನಿರ್ವಹಣೆ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತೊಗರಿ ಸಂಶೋಧನಾ ವಿಭಾಗದ ಮುಖ್ಯಸ್ಥ ಡಾ ಎಚ್ ಸಿ ಲೋಹಿತಾಶ್ವ ಮಾತನಾಡಿ, ದೇಶವನ್ನು ಬೇಳೆಕಾಳು ಬೆಳೆಗಳಲ್ಲಿ ಆತ್ಮನಿರ್ಭರ ಮಾಡುವುದರ ಜೊತೆಗೆ ಲಾಭದಾಯಕ ಕೃಷಿಯಿಂದ ತಮ್ಮ ಜೀವನಮಟ್ಟ ಸುಧಾರಿಸಿಕೊಂಡು ಇತರೆ ರೈತರಿಗೆ ಮಾದರಿಯಾಗಬೇಕು ಎಂದು ಸಲಹೆ ನೀಡಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಹರಾರೆಯಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ನೀಡಿದ 220 ರನ್ಗಳ ಗುರಿ ಬೆನ್ನತ್ತಿರುವ ಜಿಂಬಾಬ್ವೆ 6 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 49 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ

0: ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮಕ್ಕೆ. ಇವತ್ತಿನ ಗಾನ ಭಜನಾ ಕಾರ್ಯಕ್ರಮದಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಶ್ರದ್ಧೆಯಿಂದ ಕೆಲಸ ಮಾಡಿ ಆ ಒಂದು ಕೆಲಸದ ಕ್ರೆಡಿಟ್ ಹೊಗಳಿಕೆನ ಬೇರೆಯವರು ತಗೊಂಡಾಗ ನಿಮ್ಮ ಅನುಭವ ಹೇಗಿತ್ತು, ಹೇಗೆ ಆ ಒಂದು ಸಿಚುಯೇಷನನ್ನು ಫೇಸ್ ಮಾಡಿದ್ರಿ, ಬೇಜಾರಾಗಿತ್ತ, ಕೋಪ ಬಂದಿತ್ತ, ಹತಾಶೆ ಆಗಿತ್ತ, ಏನಾಗಿತ್ತು, ನೀವು ಹೋಗಿ ಹೇಳಿಬಿಟ್ಟಿದ್ರಾ, ಇಲ್ಲ ಇಲ್ಲ ಇದು ನಾನು ಮಾಡಿದ ಕೆಲಸ, ಅವರು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಾ, ಅಥವಾ ಇಲ್ಲ ಅವ್ರು ಹೇಳೋದು ಹೇಳ್ಕೊಳ್ಳಿ ನನಗೆ ಮಾತ್ರ ನನ್ನ ಕೆಲಸ ಏನಂತ ಗೊತ್ತು ಅಂತ ಸುಮ್ಮನೆ ಇರ್ತೀರಾ, ಏನೇನೆಲ್ಲ ಆಗಿತ್ತು ನಿಮ್ಮ ಜೀವನದಲ್ಲಿ ಈ ಥರ ಒಂದು ಅನುಭವ ಆದಾಗ ಅಂತ ಕೇಳಿದ್ದೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಎಲ್ಲರ ಸಂದೇಶ ಓದ್ತೀನಿ. ನೀವು ಕೂಡ ನಿಮ್ಮ ಜೀವನದಲ್ಲಿ ನೀವು ಮಾಡಿರೋ ಕೆಲಸ ಬೇರೆಯವ್ರ ಕ್ರೆಡಿಟ್ಸ್ ತಗೊಂಡಾಗ ನಿಮಗೆ ಹೇಗನ್ನಿಸ್ತು, ಆ ಥರ ಸಿಚುವೇಶನ್ ಯಾವುದಾದ್ರೂ ಫೇಸ್ ಮಾಡಿದರೆ ನಮ್ಮ ಜೊತೆ ಹಂಚ್ಕೋಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9483091049948201 ಅಂತ ಹೇಳ್ತಾ ಬ್ಯೂಟಿಫುಲ್ ಗೀತೆ ನಿಮ್ಮ ಜೊತೆಯಾಗ್ತಾ ಇದೆ. ಮಳೆ ಬರಲಿ ಮಂಜು ಇರಲಿ ಈ ಚಿತ್ರದಿಂದ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿದ್ದಾರೆ. ಮನೋಮೂರ್ತಿ ಅವರ ಸಂಗೀತ, ಜಯಂತ್ ಕಾಯ್ಕಿಣಿ ಅವರ ಲೇಖನಿಯಿಂದ ಈ ಗೀತೆ ಮೂಡಿ ಬಂದಿದೆ.

ಶ್ರೇಷ್ಠವಿ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಕಾವ್ಯ ರೇಣುಕ ರುದ್ರಪ್ಪ ಗೌರಿ ಮಡಿವಾಳ ಇಂದರ್ಗಿ ಕೊಪ್ಪಳದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಡಾಕ್ಟರ್ ಅಂಬುಜಾ ಮಳಕೇಡ್ಕರ್ ಕಲಬುರಗಿಯಿಂದ ಇಂತಹ ಪ್ರಶ್ನೆ ಕೇಳಿಬಿಟ್ರಿ ಸ್ವಾತಿ ಮೇಡಮ್, ಜೀವನ ಎಲ್ಲ ಮತ್ತೊಬ್ಬರಿಗೆ ಕ್ರಿಯೇಟ್ ಹೋಗಿದ್ದು, ಇದರಿಂದ ಅವ್ರಿಗೆ ಖುಷಿ ಸಿಗುತ್ತೆ ಅನ್ನೋದಾದರೆ ಇದಕ್ಕಿಂತ ದೊಡ್ಡ ಕ್ರಿಯೇಟ್ ನಮಗೇನು ಬೇಕು ಅಂತ ಹೇಳ್ತಾ ಇದ್ದಾರೆ. ಸತೀಶ್ ಅವರು ಹುಬ್ಬಳ್ಳಿಯಿಂದ, ಈ ಥರದ್ದೆಲ್ಲ ಪ್ರತಿನಿತ್ಯ ಜೀವನದಲ್ಲಿ ನಡೀತಾ ಇರುತ್ತೆ ಮೇಡಮ್, ನಮ್ಮ ಆಫೀಸ್ ಕೆಲಸದಲ್ಲಾಗಿರ್ಬೋದು ಅಥವಾ ಫ್ರೆಂಡ್ಸ್ ಗ್ರೂಪಲ್ಲಾಗಿರ್ಬೋದು, ನಮ್ಮದೇನೋ ಐಡಿಯಾಸ್ ಇರುತ್ತೆ ಅಂತ ಹೇಳಿ ನಾವು ನಂಬಿಕೊಂಡು ಅವ್ರ ಜೊತೆ ಶೇರ್ ಮಾಡಿರ್ತೀವಿ, ಅವರ ಕೆಲಸವನ್ನು ನಾವು ಮಾಡಿಕೊಟ್ಟಿರ್ತೀವಿ. ಆದರೆ ಕೊನೆಯದಾಗಿ ರಿಸಲ್ಟ್ ಬಂದಾಗ ಮಾತ್ರ ನಮಗೊಂದು ಥ್ಯಾಂಕ್ಸ್ ಕೂಡ ಹೇಳಲ್ಲ, ಅವರೇ ಎಲ್ಲ ಕ್ರೆಡಿಟ್ಸ್ ತೊಗೊಂಡು ಮುಂದಕ್ಕೆ ಹೋಗ್ಬಿಡ್ತಾರೆ. ಈ ಥರದ ಸಿಚುವೇಶನ್ಸ್ ತುಂಬ ಕಡೆ ಕಾಲೇಜ್ ಟೈಮಲ್ಲಿ, ಕೆಲಸದ ಸಮಯದಲ್ಲಿ, ಎಲ್ಲ ಸಮಯದಲ್ಲೂ ನನಗೆ ಈ ಅನುಭವ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಅನುಭವ ಆಗಿದ್ರೆ ನೀವು ಬರ್ತ್ ಕಳಿಸಿ ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಿದೆ. ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದಿಂದ ಸೋನು ನಿಗಮ್ ಹಾಗೂ ನಂದಿತಾ ಹಾಡಿದ್ದಾರೆ. ವಿಹಾರಿ ಕೃಷ್ಣ ಅವರ ಸಂಗೀತ, ಕವಿರಾಜ್ ಅವರ ಸಾಹಿತ್ಯ ಈ ಗೀತೆಗಿದೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ 7:22. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕೋಸಲ ಪರಬ್ರಹ್ಮನೇ ರಘುವರನು ಭರತನವಲನುಪಾಲನ ಕ್ರಿಯರು ನಾವು. ಧರೆಯೇ ಕೋಸಲ ಪರಬ್ರಹ್ಮನೇ ರಘುವರನು ಭರತನವಲನುಪಾಲನ ಕ್ರಿಯರು ನಾವು. ಅರಸ ನೂಳಿಗ ನಮ್ಮ ಸಂಸಾರದಾಡಳಿತ ಹರುಷದಿಂ ಸೇವಿಸಲೋ ಮಂಕುತಿಮ್ಮ. ಅರಸ ನೂಳಿಗ ನಮ್ಮ ಸಂಸಾರದಾಡಳಿತ ಹರುಷದಿಂ ಸೇವಿಸಲೋ ಮಂಕುತಿಮ್ಮ.

ಈ ಪದ್ಯದೊಂದಿಗೆ ಡಿ ವಿ ಜಿಯವರು ಈ ಕಗ್ಗದಲ್ಲಿ ಭರತನನ್ನು ಕುರಿತಂತೆ ಉದ್ದಕ್ಕೂ ಏನು ಅನೇಕ ಚೌಪದಿಗಳನ್ನು ಬರ್ಕೊಂಬಂದ್ರು ಅದರ ಉಪಸಂಹಾರ ಆಗತ್ತೆ ಅಂತ ಅನ್ಕೋಬಹುದು. ಧರೆಯ ಕೋಸಲ ಪರಬ್ರಹ್ಮನೇ ರಘುವರನು, ನೋಡಿ ಎಷ್ಟು ಚೆನ್ನಾಗಿದೆ ಇದು. ಮೊದಲು ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಭರತನನ್ನು ಹೇಳ್ತಾ ಬಂದರು ಡಿ ವಿ ಜಿಯವರು ಕವಿ, ಆದ್ದರಿಂದ ಅವರು ಗೊತ್ತಿರುವ ಸಂಗತಿಯಿಂದ ನಮ್ಮನ್ನು ಗೊತ್ತಿಲ್ಲದೆ ಇದ್ದ ಕಡೆ ಕರ್ಕೊಂಡು ಹೋಗ್ತಾರೆ. ಅನೇಕ ಯಾವ್ದು ನಮಗೆ ನೋನ್ ಅಂತ ಹೇಳ್ತೀವಿ ಅದನ್ನು ಕವಿ ಮೊದಲು ಹೇಳ್ತಾನೆ, ಆಮೇಲೆ ನಮಗೆ ಗೊತ್ತಿಲ್ಲದಿರೋ ಅನ್ನೋನ್ ಅಂತ ಹೇಳ್ತಾನೆ. ಅದು ಯಾವುದು ಗೊತ್ತಿಲ್ಲ ಅಂದರೆ ನನ್ನೊಳಗೇ ಇರುವಂಥದ್ದು, ಆದರೆ ನನಗೆ ಯಾವುದು ಗೊತ್ತಿಲ್ವೋ ಅದನ್ನು ತೋರಿಸ್ಕೊಡೋನು ಕವಿ. ಡಿ ವಿ ಜಿಯವರು ಆ ದೃಷ್ಟಿಯಿಂದ ಒಳ್ಳೆಯ ಕವಿ ಅವರು. ಭೂಮಿನೇ ಕೋಸಲ ಅಂದರೆ ರಾಮನಾಳಿದಂಥ ರಾಜ್ಯಕ್ಕೆ ಕೋಸಲ ಅಂತ ಹೇಳ್ತಾರೆ. ಪರಬ್ರಹ್ಮನೇ ರಘುವರ, ಪರಬ್ರಹ್ಮ ಅಂದರೆ ಎಲ್ಲಕ್ಕಿಂತ ದೊಡ್ಡ ಶಕ್ತಿ, ಆಬ್ಸಿಲ್ಯೂಟ್ ಅಂತ ಯಾವ್ದು ಹೇಳ್ತೀವಿ ಅದೇನೆ ರಾಮ. ಭರತನ ಒಲಂತೆ ಅಂದರೆ ಭರತನ ರೀತಿಯಂತೆ ಅದನ್ನು ಅನುಸರಿಸಿ ನಡೀತೀವಲ್ಲ ನಾವೆಲ್ಲರೂ, ನಾವೆಲ್ಲರೂ ಕೂಡ ಭರತರೇ ಅಂದರೆ ಪ್ರತಿಯೊಂದು ಆತ್ಮವೇ ಭರತ. ಈ ಜಗತ್ತೇ ಅಯೋಧ್ಯ ಅಥವಾ ಕೋಸಲ, ಪರಬ್ರಹ್ಮನೇ ರಾಮ. ಅರಸನ ಉಳಿಗ ಅಂದರೆ ಭರತನು ಹೇಗೆ ರಾಮನ ಒಂದು ಉಳಿಗವನ್ನು ಮಾಡಿದ ಅಂದರೆ ಅವನ ಕಾಯಕವನ್ನು ಮಾಡಿದ, ಸೇವೆಯನ್ನು ಮಾಡಿದ, ಹಾಗೆ ನಾವು ಪರಬ್ರಹ್ಮನ ಉಳಿಗವನ್ನು ಮಾಡ್ತೀವಿ. ಪರಬ್ರಹ್ಮನ ಉಳಿಗ ಮಾಡೋದು ಅಂದರೆ ನಾವು ಮತ್ತೆ ಹಿಮಾಲಯಕ್ಕೆ ಹೋಗೋದಲ್ಲ, ಕಾಡಿಗೆ ಹೋಗೋದಲ್ಲ, ನಮ್ಮ ನಮ್ಮ ಕರ್ತವ್ಯಗಳನ್ನು ಆಯಾ ಜಾಗಗಳಲ್ಲಿ ನಾವೆಲ್ಲಿದ್ದೀವೋ, ಯಾವ ಪೊಸಿಷನ್ನಲ್ಲಿದ್ದೀವೋ ಅಲ್ಲಿ ಆ ಕರ್ತವ್ಯವನ್ನು ಚೆನ್ನಾಗಿ ಮಾಡುವುದು. ಸಂಸಾರದ ಆಡಳಿತ, ಯಾವುದು ಸದಾ ಬದಲಾಗ್ತಿರುತ್ತೋ ಅದಕ್ಕೆ ಸಂಸಾರ ಅಂತ ಹೆಸರು. ಅಂಥದ್ದನ್ನು ಡಿ ವಿ ಜಿ ಅವರು ಇಲ್ಲಿ ಹೇಳ್ತಿದ್ದಾರೆ. ಸಂಸಾರದಲ್ಲಿ ನಾವು ನಡ್ಕೊಳ್ಳೋ ರೀತಿ ಇದೆಯಲ್ಲ, ಅಲ್ಲಿ ನಾವು ಭರತತ್ವವನ್ನು ತೋರಿಸ್ಬೇಕು, ಭರತನ ಒಂದು ದಾರಿಯನ್ನು ನಾವು ಮಾಡಬೇಕು. ಹರುಷದಿ ಸೇವಿಸಲೋ ಮಂಕುತಿಮ್ಮ, ಇದು ಬಹಳ ಮುಖ್ಯ. ಒಂದು ಕೆಲಸವನ್ನು ನಾವು ಹುಬ್ಬು ಗಂಟಿಕೊಂಡು ಮುಖ ಹರಳೆಣ್ಣೆ ಮಾಡ್ಕೊಂಡು ಮಾಡ್ಬೋದು, ಅದೇ ಕೆಲಸವನ್ನು ಸಂತೋಷವಾಗಿ ಮಾಡ್ಬೋದು. ಡಿ ವಿ ಜಿಯವರು ಹೇಳ್ತಿರೋದು ಎಷ್ಟು ಚಿಕ್ಕ ಕೆಲಸ ಇರಲಿ, ಎಷ್ಟು ದೊಡ್ಡ ಕೆಲಸ ಇರಲಿ, ಅದನ್ನು ನಾವು ಸಂತೋಷದಿಂದ ಮಾಡಬೇಕು. ಮಾಡುವಾಗ ಯಾವ ಕೆಲಸ ಹೇಗೆ ಮಾಡಬೇಕು ಅಂದರೆ, ನಾನು ಈ ಪ್ರಪಂಚವನ್ನೇ ಅಯೋಧ್ಯೆ ಅಂತ ತಿಳ್ಕೊಂಡು ನನ್ನ ಕೆಲಸದಲ್ಲಿ ನಾನು ಒಂದು ವಿಶ್ವಾತ್ಮಕತೆಯನ್ನು ಕಾಣಬೇಕು. ನಾನು ಮಾಡುವಂಥ ಒಂದು ಸಣ್ಣ ಕೆಲಸ ಮುಂದೆ ಅನೇಕ ದೊಡ್ಡ ಕೆಲಸಗಳಿಗೆ ಅದು ಪೀಠಿಕೆಯಾಗಿರುತ್ತೆ ಅನ್ನುವ ಜಾಗ್ರತೆ ನನ್ನ ಮನಸ್ಸಿನಲ್ಲಿರಬೇಕು. ಹೀಗೆ ನಾವು ಕರ್ಮಯೋಗಿಗಳಾಗಬೇಕು, ನಿಷ್ಕಾಮ ಕರ್ಮಿಗಳು ಯೋಗಿಗಳಾಗಬೇಕು, ಧಾರ್ಮಿಕತೆಯನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಡೆಸಬೇಕು. ಹೇಗೆ ಅಂದರೆ, ಡಿ ವಿ ಜಿ ಮತ್ತೆ ಮತ್ತೆ ಒತ್ತಿ ಹೇಳುವುದು ಭರತನಂತೆ, ರಾಮನ ತಮ್ಮ ಇದ್ನಲ್ಲ ಭರತ, ಅವನು ನಮಗೆ ಇವತ್ತಿಗೂ ದೊಡ್ಡ ಆದರ್ಶ, ಇವತ್ತಿಗೂ ನಮಗವನು ಪ್ರಸ್ತುತ ಅನ್ನೋದನ್ನು ಡಿ ವಿ ಜಿಯವರು ಈ ಅನೇಕ ಪದ್ಯಗಳ ಮೂಲಕ ತಿಳಿಸ್ಕೊಟ್ಟಿದ್ದಾರೆ.

ನಾಸಿಕದೊಳು ಶ್ವಾಸ ನಿಶ್ವಾಸ ನಡೆವಂತೆ ಸೂಸುತ್ತಲಿರಲಿ ನಿನ್ನಿರವು ಮಂಗಳವ. ನಾಸಿಕದೊಳು ಶ್ವಾಸ ನಿಶ್ವಾಸ ನಡೆವಂತೆ ಸೂಸುತ್ತಲಿರಲಿ ನಿನ್ನಿರವು ಮಂಗಳವ. ಆಶಿಸದೆ ಸಂಕಲ್ಪ ಯತ್ನಗಳ ನಿನಿತುಮಂ ಸಹಜವಾಗಲಿ ಸೈಪು ಮಂಕುತಿಮ್ಮ. ಆಶಿಸದೆ ಸಂಕಲ್ಪ ಯತ್ನಗಳ ನಿನಿತುಮಂ ಸಹಜವಾಗಲಿ ಸೈಪು ಮಂಕುತಿಮ್ಮ.

0: ಈ ಮುಂದಿನ ಕೆಲವು ಪದ್ಯಗಳಲ್ಲಿ ಡಿ ವಿ ಜಿ ಜೀವನದಲ್ಲಿ ಸಹಜತೆ ಅಂತಾರೆ. ಸಹಜ ಅನ್ನುವುದನ್ನು ಅನೇಕ ಸತಿ ಬಳಸಿದ್ದಾರೆ ಡಿ ವಿ ಜಿ. ನಗುವು ಸಹಜದ ಧರ್ಮ ಅನ್ನೋ ಮಾತುಗಳಲ್ಲಿ ಹೇಳ್ತಾರೆ. ಈ ಸಹಜ ಅನ್ನುವುದೇ ನಮ್ಮ ದೇಶದಲ್ಲಿ ಒಂದು ದೊಡ್ಡ ತತ್ವ ಚಿಂತನೆ. ಯಾವುದೇ ಕೆಲಸ ಮಾಡಿದ್ರೂ ಅದು ಕೃತಕ ಅನ್ನಿಸ್ಬಾರ್ದು. ಒಳ್ಳೆ ಕೆಲಸ ಮಾಡುವಾಗ ಕೂಡ ಅದು ಎಲ್ಲರಿಗೂ ನಾವು ಟಾಮ್ ಟಾಮ್ ಹೊಡೆದು ನಾವು ದೊಡ್ಡದಾಗಿ ಜಾಗಟೆ ಬಾರಿಸಿ ನಾವು ಕೂಕ್ಕೊಂಡು ಹೇಳಬಾರ್ದು ಜಗತ್ತಿಗೆ. ಅದನ್ನು ಇಲ್ಲಿ ಹೇಳ್ತಾರೆ. ಹೇಗೆ ನಾವು ಉಸಿರಾಟ ಮಾಡಬೇಕಾದ್ರೆ ನಾವು ಯಾರಿಗೂ ಹೋಗಿ ಹೇಳಲ್ಲ, ನಾನು ಉಸಿರಾಡ್ತಾ ಇದ್ದೀನಿ ಅಂತ. ಉಸಿರು ಒಳಗೆ ಬರ್ತಾ ಇರುತ್ತೆ, ಮೂಗಿನಿಂದ ಒಂದು ಹೊಳ್ಳೆಯಿಂದ ಇನ್ನೊಂದು ಕಡೆಯಿಂದ ಹೋಗ್ತಾ ಇರುತ್ತೆ, ಅದು ಸಹಜ. ಅದೇ ಥರ ನನ್ನ ಅಸ್ತಿತ್ವ, ನನ್ನ ಇರವು ಮಂಗಳವನ್ನು ಜಗತ್ತಿಗೆ ಒಳ್ಳೆಯದನ್ನು ಮಾಡಬೇಕು. ಆದರೆ ಅದು ಇದೆಯೋ ಇದೇನೋ ಇಲ್ವೋ ಅನ್ನೋ ಅಂತ ಇರಬೇಕು ನಾನು, ಅಷ್ಟು ಸಹಜವಾಗಿರಬೇಕು. ಮತ್ತು ನಾನು ಮಾಡುವಂಥ ಕೆಲಸಗಳಲ್ಲಿ ಸಂಕಲ್ಪ ಮಾಡಿ ಮಾಡಬೇಕು, ಈ ಕೆಲಸ ಮಾಡ್ತೀನಿ ಅಂತ. ಆದರೆ ಕೆಲಸದ ಬಗ್ಗೆ ಆಸೆ ಇಟ್ಕೋಬಾರ್ದು. ಸಂಕಲ್ಪ ಬೇರೆ, ಆಸೆ ಬೇರೆ. ಮಾಡ್ತೀನಿ ಅಂತ ಡಿಸೈಡ್ ಮಾಡೋದು ಬೇರೆ, ಅದ್ರ ಬಗ್ಗೆ ನಾನು ಆಂಬಿಷನ್ ಇಟ್ಕೊಳ್ಳೋದು ಬೇರೆ. ಹಾಗೆ ಮಾಡಬೇಕು. ಸಹಜವಾಗಲಿ ಸೈಪು, ಅಂದರೆ ನಾನು ಸೈಪು ಅಂದರೆ ಸರಿಯಾದ ಕಾರ್ಯ ಅಂತ ಟಿಪ್ಪಣಿ ಕೊಟ್ಟಿದ್ದಾರೆ. ನಾನು ಮಾಡುವಂಥ ಕೆಲಸಗಳು ಸರಿಯಾದ ಕೆಲಸಗಳಿದೆಯಲ್ಲ, ಅದನ್ನು ಅತ್ಯಂತ ಸಹಜವಾಗಿ ಮಾಡಬೇಕು. ಅಂದರೆ ಸಹಜವಾದ ಕೆಲಸಗಳನ್ನು ಮಾಡಬೇಕು, ಸರಿಯಾದ ಕೆಲಸಗಳನ್ನು ಮಾಡಬೇಕು, ಮತ್ತು ಸರಿಯಾದ ಕೆಲಸಗಳನ್ನು ಸಹಜವಾಗಿ ಮಾಡಬೇಕು, ನ್ಯಾಚುರಲ್ ಆಗಿ ಮಾಡಬೇಕು. ಇದನ್ನು ಡಿ ವಿ ಜಿ ಅವರು ಕಗ್ಗದ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸಹಜತ್ವವೇ ಜೀವನದ ಎಲ್ಲ ಕಾರ್ಯಗಳ ಗುಣ ವೈಖರಿ ಧರ್ಮವಾಗಿರಬೇಕು. ಇಲ್ಲ ಅಂದರೆ ನಾನು ಮಾಡುವ ಕೆಲಸ ಒಳ್ಳೆಯದಾಗಿರುತ್ತೆ, ಆದರೆ ಅಲ್ಲಿ ಕೆಲಸ ಅನ್ನೋದಕ್ಕಿಂತ ನಾನು ಅನ್ನೋದು ಮುಖ್ಯ ಆಗುತ್ತೆ, ಅಥವಾ ಕೆಲಸ ಮಾಡಿದೆ ಅನ್ನುವಂಥ ಕ್ರಿಯಾಪದ ಮುಖ್ಯವಾಗುತ್ತೆ. ಯಾವುದೂ ಮುಖ್ಯವಾಗಬಾರ್ದು, ಎಲ್ಲದರಲ್ಲೂ ಒಂದು ಹದ ಇರಬೇಕು. ಈ ಹದವೇ ಜೀವನ. ಈ ಹದವನ್ನು ಕಾಪಾಡ್ಕೋಬೇಕಾದ್ರೆ ನಮಗೆ ಸಹಜತೆ ಅನ್ನೋದು ಮುಖ್ಯ ಅನ್ನೋದು ಡಿ ವಿ ಜಿ ಅವರು ಮತ್ತೆ ಮತ್ತೆ ತೋರಿಸ್ಕೊಡ್ತಾರೆ. ಈ ಪದ್ಯದಲ್ಲೂ ಕೂಡ ಅದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 7:35 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಯನ್ನು ಕೇಳಬಹುದು. ಅದಾದ ನಂತರ ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮ ಮುಂದುವರಿಯುತ್ತೆ. ನಿಮ್ಮೆಲ್ಲರ ಸಂದೇಶವನ್ನು ಆಮೇಲೆ ಓದ್ತೀನಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರೊಮೇನಿಯಾ ಸಂಬಂಧ ಮತ್ತಷ್ಟು ಬಲಿಷ್ಠ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಚಿವ ಸ್ಥಾನಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಸಾರನಾಥ್. ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಟಿ20 ಕ್ರಿಕೆಟ್: ಜಿಂಬಾಬ್ವೆ ತಂಡಕ್ಕೆ 220 ರನ್ಗಳ ಗುರಿ ನೀಡಿದ ಭಾರತ. ವಾರ್ತೆಗಳ ವಿವರ: ವಿದೇಶಗಳಲ್ಲಿ ವಾಸಿಸುವ ಭಾರತೀಯರು ತಮ್ಮ ಮಾತೃಭೂಮಿಯೊಂದಿಗೆ ಆಳವಾದ ಸಂಪರ್ಕ ಹೊಂದಿದ್ದಾರೆ ಹಾಗೂ ಅವರ ಸಾಧನೆಗಳು ಮತ್ತು ಸಮರ್ಪಣೆಯ ಮೂಲಕ ಪ್ರತಿಯೊಬ್ಬ ಭಾರತೀಯರನ್ನು ಹೆಮ್ಮೆ ಪಡುವಂತೆ ಮಾಡುತ್ತಿದ್ದಾರೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರೊಮೇನಿಯಾದ ಬುಕಾರೆಸ್ಟ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಿದ ಅವರು, ರೊಮೇನಿಯಾ ಅಧ್ಯಕ್ಷ ನಿಕೋಸೋರ್ ಡಾನ್ ಮತ್ತು ಇತರ ನಾಯಕರೊಂದಿಗಿನ ತಮ್ಮ ಸಂವಹನವು ದ್ವಿಪಕ್ಷೀಯ ಸಂಬಂಧಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಬಲವಾದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದರು. ಭಾರತ ಮತ್ತು ರೊಮೇನಿಯಾ ನಡುವಿನ ಸಹಕಾರವು ವ್ಯಾಪಾರ, ರಕ್ಷಣೆ, ನವೀಕರಿಸಬಹುದಾದ ಇಂಧನ, ಡಿಜಿಟಲ್ ತಂತ್ರಜ್ಞಾನ, ಶಿಕ್ಷಣ, ಸಂಶೋಧನೆ, ಆರೋಗ್ಯ ರಕ್ಷಣೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ನಾವೀನ್ಯತೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ವಿಸ್ತರಿಸಿದೆ ಎಂದು ಅವರು ತಿಳಿಸಿದರು. ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಉಲ್ಲೇಖಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು, ಇದರ ಆರಂಭಿಕ ಅನುಷ್ಠಾನವು ರೊಮೇನಿಯಾ ಮತ್ತು ಇತರ ಐರೋಪ್ಯ ಒಕ್ಕೂಟದ ಸದಸ್ಯ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮತ್ತು ಹೂಡಿಕೆಗೆ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಎಂದು ಹೇಳಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಇಂದು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಕಳೆದ 10 ದಿನಗಳಿಂದ ವಿದ್ಯಾರ್ಥಿಗಳ ಪ್ರತಿಭಟನೆಯ ನಂತರದ ಪರಿಸ್ಥಿತಿಯಿಂದ ತಮಗೆ ನೋವಾಗಿದೆ, ಇದು ತಮಗೆ ಪ್ರತಿಷ್ಠೆಯ ವಿಷಯವಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿನ ಪರಿಸ್ಥಿತಿಯನ್ನು ಪರಿಗಣಿಸಿ ರಾಷ್ಟ್ರ ವಿರೋಧಿ ಶಕ್ತಿಗಳು ಅದನ್ನು ಬಳಸಿಕೊಳ್ಳದಂತೆ ತಡೆಯುವ ಜೊತೆಗೆ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವು ಕಾನೂನು ಸಂಕೀರ್ಣತೆಗಳಲ್ಲಿ ಸಿಲುಕಿಕೊಳ್ಳದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಪ್ರಧಾನಿಗೆ ರಾಜೀನಾಮೆ ನೀಡಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿಯವರ ಮಾರ್ಗದರ್ಶನ, ನಂಬಿಕೆ ಮತ್ತು ನಿರಂತರ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿರುವ ಧರ್ಮೇಂದ್ರ ಪ್ರಧಾನ್, ರಾಷ್ಟ್ರ ಸೇವೆಯು ತಮ್ಮ ಜೀವನದ ಅತ್ಯುನ್ನತ ಆದ್ಯತೆಯಾಗಿದೆ ಮತ್ತು ಅದಕ್ಕೆ ಸದಾ ಸಮರ್ಪಿತ ಎಂದು ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ದಶಕದ ಪ್ರಯಾಣವು ಸಾರ್ವಜನಿಕ ಜೀವನ ಮತ್ತು ವಿದ್ಯಾರ್ಥಿಗಳ ಕಲ್ಯಾಣಕ್ಕೆ ಹಾಗೂ ಜೀವಮಾನದ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಅವರ ಸಮರ್ಪಿತ ಸೇವೆ, ಸುಧಾರಣೆಗಳಿಗೆ ಬದ್ಧತೆ ಮತ್ತು ಬಲವಾದ ಭಾರತವನ್ನು ನಿರ್ಮಿಸಲು ನೀಡಿದ ಕೊಡುಗೆಗಾಗಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಭಾರತದ ಶಿಕ್ಷಣ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳ ಕ್ಷೇಮಕ್ಕಾಗಿ ಧರ್ಮೇಂದ್ರ ಪ್ರಧಾನ್ ಅವರ ಪ್ರಾಮಾಣಿಕ ಪ್ರಯತ್ನಗಳನ್ನು ಸಚಿವ ಕಿರಣ್ ರಿಜಿಜು ಶ್ಲಾಘಿಸಿದ್ದಾರೆ. ಸರ್ಕಾರ ತನ್ನ ಬೇಡಿಕೆಗಳಿಗೆ ಒಪ್ಪಿಕೊಂಡ ಬಳಿಕ ಸಿಜೆಪಿ ತನ್ನ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಇಂದು ಸಿಜೆಪಿ ನಿಯೋಗದೊಂದಿಗೆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳು ಮತ್ತು ಪ್ರಶ್ನೆಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟುವ ಕ್ರಮಗಳ ಬೇಡಿಕೆಗಳ ಮೇಲೆ ಕೇಂದ್ರೀಕರಿಸುವ 3ನೇ ಸುತ್ತಿನ ಚರ್ಚೆ ನಡೆಸಿದರು. ನಂತರ ನವದೆಹಲಿಯಲ್ಲಿ ಸಿಜೆಪಿ ನಿಯೋಗದೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಸಭೆಯಲ್ಲಿ ಪ್ರತಿಭಟನಾಕಾರರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಬಾರದು ಮತ್ತು ಅವರ ವಿರುದ್ದ ಯಾವುದೇ ಎಫ್ಐಆರ್ಗಳನ್ನು ದಾಖಲಿಸಬಾರದು ಎಂಬ ಸಿಜೆಪಿಯ ಬೇಡಿಕೆಗಳನ್ನು ಸರ್ಕಾರ ಮಾನ್ಯ ಮಾಡಿದೆ ಎಂದು ಹೇಳಿದರು. ಯಾವುದೇ ಎಫ್ಐಆರ್ ದಾಖಲಾಗಿದ್ದರೆ ಅದನ್ನು ಹಿಂಪಡೆಯಲಾಗುತ್ತದೆ ಮತ್ತು ಎಫ್ಐಆರ್ಗಳ ಪ್ರತಿಗಳನ್ನು ಸಹ ಒದಗಿಸಲಾಗುತ್ತದೆ ಎಂದು ಸರ್ಕಾರ ಒಪ್ಪಿಕೊಂಡಿದೆ. ಆತ್ಮಹತ್ಯೆ ಮಾಡಿಕೊಂಡವರಿಗೆ ಪರಿಹಾರದ ವಿಷಯದ ಬಗ್ಗೆ ಸರ್ಕಾರ ಸಂಪೂರ್ಣ ಸಹಾನುಭೂತಿಯನ್ನು ಹೊಂದಿದೆ. ನಿಯಮಗಳಿಗೆ ಅನುಸಾರವಾಗಿ ಗರಿಷ್ಠ ಪರಿಹಾರವನ್ನು ಒದಗಿಸುವುದನ್ನು ಸರ್ಕಾರ ಖಚಿತಪಡಿಸುತ್ತದೆ ಎಂದು ಅವರು ತಿಳಿಸಿದರು. ಸಿಜೆಪಿಯ ಮುಖ್ಯ ವಕ್ತಾರ ಸೌರವ್ ದಾಸ್ ಮಾತನಾಡಿ, ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳುವುದಾಗಿ ಘೋಷಿಸಿದರು. ಪ್ರಾಚೀನ ಬೌದ್ಧ ತಾಣ ಸಾರನಾಥವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಇದನ್ನು ಭಾರತದ ಸಾಂಸ್ಕೃತಿಕ ಪರಂಪರೆಗೆ ನಿರ್ಣಾಯಕ ಕ್ಷಣ ಎಂದು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಸಾರನಾಥವು ಶಾಂತಿ, ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯ ಕಾಲಾತೀತ ದೀಪಸ್ತಂಭವಾಗಿದೆ, ಇದು ಮಾನವೀಯತೆಗೆ ಭಾರತೀಯ ನಾಗರಿಕತೆಯ ಆಳವಾದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಕೊಡುಗೆಗಳನ್ನು ಪ್ರತಿಬಿಂಬಿಸುತ್ತದೆ, ಪೀಳಿಗೆಯಿಂದ ಪೀಳಿಗೆಗೆ ಸ್ಫೂರ್ತಿ ನೀಡುವ ವಿಚಾರಗಳ ತೊಟ್ಟಿಲಾಗಿ ರಾಷ್ಟ್ರದ ಶಾಶ್ವತ ಪಾತ್ರವನ್ನು ಈ ಶಾಸನವು ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11:00 ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಇಂದು ನವದೆಹಲಿಯಲ್ಲಿ ಸಿಂಗಾಪುರದ ಕಾನೂನು ಸಚಿವ ಎಡ್ವಿನ್ ಟಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸಭೆಯಲ್ಲಿ ಭಾರತ ಸಿಂಗಾಪುರ ನಡುವಿನ ಕಾನೂನು ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಹಾಗೂ ಸಾಂಸ್ಥಿಕ ಮತ್ತು ನ್ಯಾಯಾಂಗ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಪರಿವರ್ತನಾತ್ಮಕ ಕಾನೂನು ಸುಧಾರಣೆಗಳನ್ನು ಮುಂದುವರೆಸುವುದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಕಾನೂನು ಸಹಭಾಗಿತ್ವವನ್ನು ವಿಸ್ತರಿಸುವ ಕಾರ್ಯಕ್ಕೂ ಆದ್ಯತೆ ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಕರಾವಳಿ ರಕ್ಷಣಾ ಪಡೆ ICG ದಮನ್, ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಕ್ಷಿಣ ಗುಜರಾತ್ನ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿದ್ದ 170 ಮಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಿದೆ. ಈ ತಿಂಗಳ 22ರ ಮಧ್ಯರಾತ್ರಿಯಿಂದ ಇದುವರೆಗೆ 11 ರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸಲಾಗಿದ್ದು ನಿರಂತರ ಮಳೆ, ತೀವ್ರ ಪ್ರವಾಹ ಹಾಗೂ ಅತ್ಯಂತ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯ ನಡುವೆಯೂ ಕಾರ್ಯಾಚರಣೆ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯ DRI ಚಿನ್ನ ಕಳ್ಳಸಾಗಣೆ ಗುಂಪುಗಳ ಮೇಲೆ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಕಳ್ಳಸಾಗಣೆ ಮಾಡುತ್ತಿದ್ದ ಒಟ್ಟು 27 kg ತೂಕದ ವಿದೇಶಿ ಮೂಲದ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ ಮತ್ತು 12 ಜನರನ್ನು ಬಂಧಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಮುಂಬೈನಲ್ಲಿ DRI ಅಧಿಕಾರಿಗಳು ಇಥಿಯೋಪಿಯಾದ ಅಡಿಸ್ ಅಬಾಬಾದಿಂದ ಆಗಮಿಸಿದ 3 ಪ್ರಯಾಣಿಕರನ್ನು ಬಂಧಿಸಿದ್ದು ಸುಮಾರು 12 kg ತೂಕದ ವಿದೇಶಿ ಮೂಲದ 6 ಚಿನ್ನದ ಇಟ್ಟಿಗೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಿಮಾನದ ಹಿಂಭಾಗದ ಶೌಚಾಲಯದ ಸೀಲಿಂಗ್ ಪ್ಯಾನೆಲ್ಗಳ ಒಳಗೆ ಚಿನ್ನವನ್ನು ಮರೆಮಾಡಲಾಗಿತ್ತು. ಮತ್ತೊಂದು ಕಾರ್ಯಾಚರಣೆಯಲ್ಲಿ ಉತ್ತರ ಪ್ರದೇಶದ ಬ್ರಹ್ಮಪುತ್ರ ಮೇಲ್ನಲ್ಲಿ ಸುಮಾರು 5 kg ತೂಕದ ವಿದೇಶಿ ಮೂಲದ 42 ಚಿನ್ನದ ಬಿಸ್ಕೆಟ್ಗಳನ್ನು ಕಳ್ಳಸಾಗಣೆ ಮಾಡುತ್ತಿದ್ದಾಗ ಮಹಿಳಾ ಪ್ರಯಾಣಿಕರೊಬ್ಬರನ್ನು ಬಂಧಿಸಲಾಯಿತು. ಬಾಂಗ್ಲಾದೇಶದ ಮೂಲಕ ಭಾರತಕ್ಕೆ ಚಿನ್ನವನ್ನು ಕಳ್ಳಸಾಗಣೆ ಮಾಡಲಾಗಿದೆ ಎಂಬುದನ್ನು ವಿಚಾರಣೆಯ ಸಮಯದಲ್ಲಿ ಮಹಿಳೆ ಒಪ್ಪಿಕೊಂಡಿದ್ದಾರೆ. ಮುಂಬೈ, ಕೋಲ್ಕತ್ತಾ, ಕೊಚ್ಚಿ ಮತ್ತು ಗೌಹಾಟಿಯಲ್ಲಿ ಇದೇ ರೀತಿಯ ಕಾರ್ಯಾಚರಣೆಗಳನ್ನು ನಡೆಸಲಾಗಿದ್ದು 8 ಜನರನ್ನು ಬಂಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಜಿಂಬಾಬ್ವೆಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 219 ರನ್ ಗಳಿಸಿದೆ. ಭಾರತದ ಪರ ಇಶಾನ್ ಕಿಶನ್ 81 ರನ್ ಸಿಡಿಸಿದರೆ ತಿಲಕ್ ವರ್ಮಾ 60 ರನ್ ಪೇರಿಸಿದರು. ಗೆಲುವಿನ ಗುರಿ ಬೆನ್ನತ್ತಿರುವ ಜಿಂಬಾಬ್ವೆ ಇತ್ತೀಚಿನ ವರದಿಯಂತೆ 13 ಓವರ್ಗಳಿಗೆ 6 ವಿಕೆಟ್ ನಷ್ಟಕ್ಕೆ 99 ರನ್ ಮಾಡಿ ಆಡುತ್ತಿದೆ. ಕಳೆದ 1 ತಿಂಗಳಿನ

ಇಲ್ಲಿ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಇರಾನ್ನಿಂದ ಒಟ್ಟು 14,539 ಅಫ್ಘಾನ್ ನಿರಾಶ್ರಿತ ಕುಟುಂಬಗಳು ದೇಶಕ್ಕೆ ಮರಳಿವೆ ಎಂದು ಅಫ್ಘಾನಿಸ್ತಾನ ಸರ್ಕಾರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರೊಮೇನಿಯಾ ಸಂಬಂಧ ಮತ್ತಷ್ಟು ಬಲಿಷ್ಠ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಚಿವ ಸ್ಥಾನಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಸಾರನಾಥ್. ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಟಿ20 ಕ್ರಿಕೆಟ್, ಜಿಂಬಾಬ್ವೆ ತಂಡಕ್ಕೆ 220 ರನ್ಗಳ ಗುರಿ ನೀಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸೇಫ್ ರಾ ಯುಗಾನ ಭಜನ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ನೀವು ಕೆಲಸ ಮಾಡಿ ನಿಮ್ಮ ಒಂದು ಕೆಲಸದ ಕ್ರೆಡಿಟ್ಸ್ನ ಹೊಗಳಿಕೆಯನ್ನು ಬೇರೆಯವ್ರು ತಗೊಂಡಾಗ ನಿಮ್ಮ ಅನುಭವ ಹೇಗಿತ್ತು, ಹೇಗನ್ಸಿತ್ತು ಆ ಸಿಚುವೇಷನಲ್ಲಿ ಅಂತ ಕೇಳಿದ್ದೆ. ಅದು 1987 ಸಮಯ. ಬಾದಾಮಿ ಮಾಜಿ ಶಾಸಕರಾದವರು ನನ್ನಿಂದ ಮಹದಾಯಿ ಯೋಜನೆಯ ಕಲರ್ ಪೋಸ್ಟರ್ ಮಾಡಿಸಿ ಅಂದಿನ ಮುಖ್ಯಮಂತ್ರಿ ಬೊಮ್ಮಾಯಿಯವರಿಗೆ ಸಲ್ಲಿಸಿದ್ರು. ಅದೇ ಮಹದಾಯಿ ಹೋರಾಟದ ಮೊದಲ ಮನವಿ. ಅಂದಿನಿಂದ ಇಂದಿನವರೆಗೂ ಹೋರಾಟ ನಡೆದೇ ಇದೆ ಅಂತ ಹೇಳ್ತಿರೋದು ರವೀಂದ್ರ ಅಷ್ಟಗಿ ರಬಕವಿ ಬನಹಟ್ಟಿಯವರು. ಕೆಂಪಣ್ಣ ಅವರು ವಾಡಪ್ಪಗೋಳ ಚನ್ನಮ್ಮನಗರ ಚಿಕ್ಕೋಡಿಯಿಂದ ಹೇಳ್ತಾ ಇದ್ದಾರೆ. ನಾನು FTA ಅಂತ ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ದ ಸಮಯದಲ್ಲಿ ನನ್ನ ಅಧಿಕಾರಿಗಳು ನನಗೆ ಒಂದು ಫೈಲ್ ನಾಳೆ ರೆಡಿ ಮಾಡಿಕೊಡ್ಬೇಕು ಅಂತ ತಿಳಿಸಿದ್ರು. ರಾತ್ರಿ ಇಡೀ ಕಷ್ಟಪಟ್ಟು ರೆಡಿ ಮಾಡಿ ಹೋಗಿದ್ದೆ. ಮರುದಿವಸ ಅದೇ ಫೈಲನ್ನು ಅವರು ನನಗಿಂತ ಮುಂಚೆ ತಗೊಂಡು ಹೋಗಿ ನಿನ್ನೆ ಹೇಳಿದ ಕೆಲಸನ ಇವತ್ತು ಮಾಡಿಬಿಟ್ಟಿದ್ದೀವಿ ಅಂತ ಮೇಲಿನ ಅಧ್ಯಕ್ಷರಿಗೆ ಹೋಗಿ ಕೊಟ್ಬಿಟ್ಟಿದ್ರು. ಸೊ ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಕೌಡ್ಲೆ ರವಿ ಅವರು ಅಂಜನಾ ನಗರದಿಂದ. ಸ್ವಾತಿಜಿ, ಪ್ರಪಂಚವೇ ಹಾಗೆ, ನಾವಂದುಕೊಂಡದ್ದು ಹಾಗಲ್ಲ. ನಾವಂದುಕೊಂಡಂತೆ ಎಲ್ಲರೂ ಇರೋಲ್ಲ. ಈ ಸ್ವಾರ್ಥ ಜಗತ್ತಿನಲ್ಲಿ ಸ್ವಾರ್ಥಿಗಳಾಗಿ ಬದುಕಿದ್ರೆ ಮಾತ್ರ ಮುಂದೆ ಸಾಗಬಹುದು. ಇಲ್ಲವಾದಲ್ಲಿ ಏಳಿಗೆಯೂ ಇಲ್ಲ, ಸಹಾಯ ಪಡೆದವರು ಮರಳಿ ತಿರುಗಿ ಕೂಡ ನೋಡಲ್ಲ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಉತ್ತಮ ಹಾಡುಗಳು, ಕಗದ ಸಿರಿ ಎಲ್ಲ ಸೂಪರ್ ಆಗಿತ್ತು ಅಂತ ಹೇಳ್ತಿರೋದು ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಮಗಳೂರು ಜಿಲ್ಲೆಯಿಂದ, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಎಲ್ಲರ ಸಂದೇಶಕ್ಕೆ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಿದೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ.

ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳಿ ನ್ಯಾಮತೆ ಅವರು, ವೀಣಾ ಅವರು ನ್ಯಾಮತೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಗೀತಾ ಅವರು ರಾಜಾಜಿನಗರದಿಂದ ಹಾಡುಗಳು ತುಂಬ ಚೆನ್ನಾಗಿದೆ, ಗಾನ ಭಜನಾ ಕಾರ್ಯಕ್ರಮ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕೊನೆಯದಾಗಿ ಇವತ್ತು ಹೇಳೋದಾದರೆ, ನೀವು ಕಷ್ಟಪಟ್ಟು ಶ್ರದ್ಧೆಯಿಂದ ಶ್ರಮಪಟ್ಟು ಮಾಡಿರೋ ಕೆಲಸವನ್ನು ಬೇರೆಯವರು ತಾವು ಮಾಡಿದ್ದು ಅಂತ ಅಂದ್ಕೊಂಡ್ರೆ ಅಂತ ಹೇಳಿದ್ರೆ ದಯವಿಟ್ಟು ಅವರಿಗೆ ಹೋಗಿ ಹೇಳಿ, ಅದನ್ನು ಅರ್ಥ ಮಾಡಿಸಿ, ಆ ಒಂದು ಕೆಲಸಕ್ಕೆ ನೀವು ಎಷ್ಟು ಶ್ರಮ ಪಟ್ಟಿದ್ರಿ, ಎಷ್ಟು ಕಷ್ಟಪಟ್ಟು, ಎಷ್ಟು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಆ ಕೆಲಸವನ್ನು ಮಾಡಿದ್ರಿ, ಎಷ್ಟು ಸಮಯವನ್ನು ಆ ಕೆಲಸ ಮಾಡೋದಕ್ಕೆ ಕೊಟ್ಟಿದ್ರಿ ಅಂತ ಅವರಿಗೆ ತಿಳಿಸ್ಕೊಡಿ. ನೋವಾಗದ ರೀತಿಯಲ್ಲಿ ತಿಳಿಸ್ಕೊಡಿ, ಅವ್ರಿಗೂ ಅರ್ಥ ಆಗತ್ತೆ ಅಂತ ಹೇಳ್ತಾ, ನಿಮ್ಮ ತನವನ್ನು ನೀವು ಯಾವತ್ತೂ ಬಿಟ್ಕೊಡ್ಬೇಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಸ್ವಾತಿ. ಕೊನೆಯ ಗೀತೆ ಮೂಡಿ ಬರ್ತಿದೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ ನವಗ್ರಹ ಚಿತ್ರದಿಂದ.

0: ಸಮಯ 8 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನ್ಯಾನೋ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ದೇಶದ ಅತಿದೊಡ್ಡ ಹಾಗೂ ಸಮಗ್ರ ಸ್ವರೂಪದ ಅಂತಾರಾಷ್ಟ್ರೀಯ ಸಮ್ಮೇಳನ ಮತ್ತು ವಸ್ತು ಪ್ರದರ್ಶನವಾಗಿರುವ ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶದ 14ನೇ ಆವೃತ್ತಿಯು ಆಗಸ್ಟ್ 3 ರಿಂದ 5 ರವರೆಗೆ ಬೆಂಗಳೂರಿನಲ್ಲಿ ನಡೆಯಲಿದೆ. ಬೆಂಗಳೂರಿನ ರಾಮೋಹಳ್ಳಿ ಗೇಟ್ನಲ್ಲಿಂದು ಕೆಂಗೇರಿ ಹೆಜ್ಜಾಲ ರೈಲು ನಿಲ್ದಾಣಗಳ ನಡುವೆ ಲೆವೆಲ್ ಕ್ರಾಸಿಂಗ್ ಗೇಟ್ 16 ಬದಲಾಗಿ ನಿರ್ಮಿಸಿದ ನೂತನ ಕೇಳ ಸೇತುವೆ ರಸ್ತೆಯನ್ನು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಲೋಕಾರ್ಪಣೆಗೊಳಿಸಿದರು. ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ ಧಾರವಾಡ, ಸ್ವಾಮಿ ವಿವೇಕಾನಂದ ರಕ್ತದಾನ ಫೌಂಡೇಶನ್ ಹಾಗೂ ಕರ್ನಾಟಕ ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಸಂಶೋಧನಾ ಸಂಸ್ಥೆ ಸಹಭಾಗಿತ್ವದಲ್ಲಿ 27ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಉಚಿತ ರಕ್ತದಾನ ಶಿಬಿರ ಮತ್ತು ಡ್ರಗ್ಸ್ ಮುಕ್ತ ಕ್ಯಾಂಪಸ್ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿಆರ್ಐ ಚಿನ್ನ ಕಳ್ಳಸಾಗಣೆ ಗುಂಪುಗಳ ಮೇಲೆ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಕಳ್ಳಸಾಗಣೆ ಮಾಡುತ್ತಿದ್ದ ಒಟ್ಟು 27 ಕಿಲೋಗ್ರಾಂ ತೂಕದ ವಿದೇಶಿ ಮೂಲದ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ ಮತ್ತು 12 ಜನರನ್ನು ಬಂಧಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ದೇವಶಯನಿ ಆಷಾಢ ಏಕಾದಶಿ ಅಂಗವಾಗಿ ದೇಶದ ಜನತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಶುಭಾಶಯ ಕೋರಿದ್ದಾರೆ. ಕಳೆದ 1 ತಿಂಗಳಿನಲ್ಲಿ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಇರಾನ್ನಿಂದ ಒಟ್ಟು 14,539 ಅಫ್ಘಾನ್ ನಿರಾಶ್ರಿತ ಕುಟುಂಬಗಳು ದೇಶಕ್ಕೆ ಮರಳಿವೆ ಎಂದು ಅಫ್ಘಾನಿಸ್ತಾನ ಸರ್ಕಾರ ತಿಳಿಸಿದೆ. ದೇಶಕ್ಕೆ ಮರಳಿರುವ ಅಫ್ಘಾನ್ ನಿರಾಶ್ರಿತರ ಸಂಖ್ಯೆ ಈಗ 97,277 ಏರಿಕೆಯಾಗಿದ್ದು ನಿರಾಶ್ರಿತರಲ್ಲಿ ಹೆಚ್ಚಿನವರು ಪಾಕಿಸ್ತಾನದಿಂದ ಮರಳಿದ್ದಾರೆ ಎಂದು ತಿಳಿದುಬಂದಿದೆ. ಹರಾರೆಯಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ ಸರಣಿಯ ಎರಡನೇ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ಧ ಭಾರತ 90 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿ ಈ ಮೂಲಕ ಸರಣಿ ಕೈವಶ ಮಾಡಿಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಕೇಳಿ ಕಾರ್ಯಕ್ರಮ ಚಲನಚಿತ್ರ ಧ್ವನಿವಾಹಿನಿ.
1: ಆಕಾಶವಾಣಿ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಗೋಲ್ಮಾಲ್ ರಾಮಕೃಷ್ಣ. ತಾರಾಗಣದಲ್ಲಿ ಅನಂತನಾಗ್, ತಾರಾ, ಸುಧಾ ನರಸಿಂಹರಾಜು, ದೊಡ್ಡಣ್ಣ, ದೇವರಾಜ್, ಉಮಾಶ್ರೀ ಮತ್ತಿತರರು. ಸಂಗೀತ ಉಪೇಂದ್ರ ಕುಮಾರ್. ನಿರ್ದೇಶನ ಬಿ ರಾಮಮೂರ್ತಿ.

0: ನೀನು
1: ಕೋಲಾರ ಕಾಳ, ದಾವಣಗೆರೆ ದಾದ, ಮಂಗಳೂರಿನ ಮಹಾರಾಜ, ಬೆಂಗಳೂರಿನ ಬಿಗ್ ಬಾಸ್, ಟೋಟಲ್ ಆಗಿ ರೋಲ್ ಕಾಲ್ ರಾಮಕೃಷ್ಣ.
2: ಗರಂ ಮಸಾಲ ಗಂಡು
1: ಏನ್ ಹಾರಾಗಿದ ಹಾಕ್ತಿದ್ಯಾ?
2: ಜೈಲಿಂದ ಬಂದ ತಕ್ಷಣ ನಿನ್ ಕೈಯಲ್ಲೇ ತಾಳಿ ಕಟ್ಟಿಸ್ಕೋಬೇಕು ಅಂತ ಕಾಯ್ತಿದ್ದೆ. ಕಟ್ಟು ಮಾವ.
1: ನಾನ್ ತಾಳಿ ಕಟ್ಟಬೇಕು ಅಂದ್ರೆ ಮಾಘ ಮುಗಿದು ಶ್ರಾವಣ ಬರ್ಬೇಕು, ಅಲ್ಲಿವರೆಗೂ ನೀನ್ ಕಾಯ್ಬೇಕು.
2: ಶ್ರಾವಣ ಬರ್ತಾಗ ನಾನ್ ಕಾಯಕಿಲ್ಲ.
1: ಕಾಯಕಿಲ್ಲ ಅಂದ್ರೆ ನಾನ್ ಕಟ್ಟಕ್ಕಿಲ್ಲ.
2: ಕಟ್ಟಕ್ಕಿಲ್ಲ ಅಂದ್ರೆ ನಾನ್ ಬಿಡಕ್ಕಿಲ್ಲ.
1: ಏನ್ ಮಾಡ್ತೀಯ?
2: ಏನ್ ಮಾಡ್ತೀನಾ?

0: ಅಪ್ಪ
1: ಅಪ್ಪ
0: ಅಮ್ಮ.
2: ಓ ರಮೇಶ್, ವಿಶಾಲಿ ಬನ್ನಿ ಬನ್ನಿ. ಅನ್ನಪೂರ್ಣ, ಯಾರು ಬಂದಿದ್ದಾರೆ ನೋಡೆ.
1: ರಮೇಶ
0: ಚೆನ್ನಾಗಿದ್ದೀಯಮ್ಮ?
1: ವಿಶಾಲಿ ಚೆನ್ನಾಗಿದ್ದೀನಮ್ಮ.
2: ಅನ್ನಪೂರ್ಣ, ಮಕ್ಕಳು ಅಪ್ರೂಪಕ್ಕೆ ಬಂದಿದ್ದಾರೆ, ಏನಾದ್ರು ಸ್ವೀಟ್ ತುಂಬಾ ಬಾಯಿ ಸಿಹಿ ಮಾಡ್ಕೊಳ್ಳಿ.
0: ಅದೆಲ್ಲ ಈಗ ಬೇಡಪ್ಪ, ಈಗಲೇ ಹೊತ್ತಾಗಿ ಹೋಗಿದೆ, ಬೇಗ ಆಶೀರ್ವಾದ ಮಾಡಿ.
2: ಗಾಡ್ ಬ್ಲೆಸ್ ಯು ಮೈ ಸನ್.
1: ದೀರ್ಘ ಸುಮಂಗಲಿಯಾಗಿ ಸುಖವಾಗಿ ಬಾಳಮ್ಮ.
0: ನಾವು ಬರ್ತೀವಪ್ಪ.
1: ಒಂದ್ ಲೋಟ ಕಾಫಿನಾದ್ರೂ ಕುಡ್ಕೊಂಡು ಹೋಗ್ರು. ಇಲ್ಲಮ್ಮ, ನಮ್ಮ ಅತ್ತೆ ಸಮಾಚಾರ ನಿನಗೆ ಗೊತ್ತೇ ಇದೆಯಲ್ಲ. ನಾನು ಬರ್ತೀನಪ್ಪ, ಬರ್ತೀನಮ್ಮ. ಅಮ್ಮ ಅವ್ರೆ ಕಾಫಿ.
3: ಯಾರ ನಿನ್ ಕಳ್ಸಿ? ವಿಶಾಲಿ, ಉಮಾ, ರಮೇಶ್, ಅರವಿಂದ್, ನಾಗರಾಜ್, ಎಲ್ಲಿ ಎಲ್ಲಿ ಹಾಳಾಗೋಗಿದ್ರೆ ಎಲ್ಲ? ಯಾರು ನಿಮ್ಗೆ ಹೇಳೋರು ಕೇಳೋರು ಇಲ್ವಾ? ನನ್ನ ಅನುಮತಿ ಇಲ್ಲದೆ ನನ್ನ ರೂಮ್ಗೆ ಯಾರು ಬರ್ಕೊಡು ಅಂತ ಆರ್ಡರ್ ಮಾಡಿದ್ದೋ ಇಲ್ವೋ? ಯಾರು ಇವಳನ್ನ ಕಳಿಸಿದ್ದು? ಯಾರು ಇವಳನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದು? ವಿಶಾಲಿ ಎಲ್ಲಿ ಸತ್ತು ಹೋದ್ಲು? ಇಷ್ಟು ಜನ ಇದ್ದೀರಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ನಾಗರಾಜ್, ಕಮ್ ಆನ್, ಸ್ಪೀಕ್ ಆನ್. ರತ್ನ, ಆ ಹುಡುಗಿನ ಕೆಲ್ಸಕ್ಕೆ ನೀನ್ ಇಟ್ಕೊಂಡೇನೆ. ಭಟ್ಟ, ಯಾಕೆಲ್ಲರೂ ಮೌನವಾಗಿದ್ದೀರಿ ಹೇಳೋ?
1: ಅತ್ತೆ,
3: ಓಹೋ, ನೀನ್ ಮನೇಲಿ ಇರ್ಲಿಲ್ವ ವಿಶಾಲಿ? ಎಲ್ಗ ಹೋಗಿ ಬರ್ತಾ ಇದ್ದೀರಿ?
1: ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದೀವಿ ಅತ್ತೆ.
3: ದೇವ್ರು ಪ್ರತ್ಯಕ್ಷ ಆದ್ನ? ವರ ಕೊಟ್ನ? ನನ್ನ ಅನುಮತಿ ಇಲ್ಲದೆ ಯಾರು ಈ ಮನೆ ಹೊಸಲು ದಾಟ್ಕೊಡ್ದು ಅಂತ ಹೇಳಿದ್ನೋ ಇಲ್ವೋ?
0: ಇವತ್ತು ಇವರಪ್ಪನ ಹುಟ್ಟದಪ್ಪ ನೋಡಿ ಮೇಡಮ್, ಫಾದರ್ ಸೆಂಟಿಮೆಂಟ್.
3: ಓ, ಫಾದರ್ ಸೆಂಟಿಮೆಂಟ್? ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮ ನೋಡಿ ತುಂಬಾ ಸಂತೋಷ ಪಟ್ಟಿರ್ಬೇಕಲ್ಲ?
0: ತುಂಬಾ ಸಂತೋಷ ಪಟ್ರು.
1: ಬರುವಾಗ ಪ್ರಸಾದನು ಕೊಟ್ಟು ಬಂದ್ವಿ.
3: ಗುಡ್, ವೆರಿ ಗುಡ್.
1: ಅತ್ತೆ ತುಂಬಾ ಒಳ್ಳೆಯವರು, ನಮ್ಮನ್ನ ಅರ್ಥ ಮಾಡ್ಕೊಳ್ತೀರ ಅಂತ ನಾನು ಹೇಳಿಲ್ವಣ್ಣ.
3: ಒಳ್ಳೆಯವರ? ಬಾ. ಇದರಲ್ಲಿ ರೆಕಾರ್ಡ್ ಮಾಡು. ಮತ್ತೆ ರಿವೈಂಡ್ ಮಾಡಿ ಕೇಳ್ಕೊ. ಪ್ರತಿದಿನ ಬೆಳಿಗ್ಗೆ ಇದೇ ಸುಪ್ರಭಾತ, ರಾತ್ರಿ ಜನಗಣಮನ, ಇದನ್ನ ಕೇಳು ಅಂತ ಹೇಳ್ತಾ ಇರೋದು ದೇಶಭಕ್ತಿ ಹೆಚ್ಚಿಸ್ಕೊಳ್ಳೋದಕ್ಕಲ್ಲ, ಅತ್ತೆ ಮೇಲಿನ ಭಕ್ತಿ ಹೆಚ್ಚಿಸ್ಕೊಳ್ಳೋದಕ್ಕೆ.
0: ಮಮ್ಮಿ.
3: ಯಾರು ಅವರು?
0: ಮಮ್ಮಿ, ನಿನ್ನ ಇಂಟರ್ವ್ಯೂ ಮಾಡಕ್ಕೆ ಟಿವಿ ಸ್ಟೇಷನ್ ಅವರು ಬಂದಿದ್ದಾರೆ.
4: ಏನ್ ಮೇಡಮ್, ಮೊನ್ನೆ ಆಫ್ರಿಕಾದ ಅನಾಥ ಮಕ್ಕಳಿಗೆ ಅಂತ 1 ಲಕ್ಷ ರೂಪಾಯಿ ಕೊಟ್ರಂತೆ.
3: ಓ, ಎಸ್ ಎಸ್ ಎಸ್. ಕೂತ್ಕೊಳ್ಳಿ
0: ಕೂತ್ಕೊಳ್ಳಿ.
3: ಅನಾಥ ಮಕ್ಕಳು ಅಂದ್ರೆ ನನಗೆ ಅಪಾರ ಪ್ರೇಮ. ಅವರು ಪಡೋ ಬವಣೆನ ಟಿವಿನಲ್ಲಿ ನೋಡಿದೆ, ಪೇಪರ್ನಲ್ಲಿ ಓದ್ದೆ. ಆಫ್ಟರ್ ಆಲ್, 1 ಲಕ್ಷ ರೂಪಾಯಿ ಕೊಟ್ಟೆ ಅಷ್ಟೇ.
4: ಅದಕ್ಕೆ ಸಮತಾವಾದ ಕ್ಲಬ್ನವರು ನಿಮ್ಗೆ ಮಮತಾ ಅವಾರ್ಡ್ ಕೂಡ ಕೊಟ್ರಂತೆ.
3: ಅಫ್ಕೋರ್ಸ್, ಈ ಪ್ರಶಸ್ತಿ ಪುರಸ್ಕಾರ ಸಿಗುತ್ತೆ ಅಂತ ನಾನು ಕೊಡ್ಲಿಲ್ಲ, ನನ್ನ ಮನಸ್ತೃಪ್ತಿಗೋಸ್ಕರ ಕೊಟ್ಟೆ ಅಷ್ಟೇ.
4: ನಿಮ್ದು ವಿಶಾಲವಾದ ಹೃದಯ ಮೇಡಮ್.
0: ಟೆಕ್ಸ್ಟೈಲ್ಸ್ ಕಂಪನಿಲಿ ಬೆಸ್ಟ್ ಎಕ್ಸ್ಪೋರ್ಟರ್ಸ್ ಅಂತ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ.
3: ಏನ್ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದೀರಾ?
4: ಆ ಫೋಟೋ?
3: ಅವರು ನನ್ನ ಮಕ್ಕಳು, ರತ್ನ, ಸ್ವಪ್ನ, ಅರವಿಂದ್.
4: ನೀವು 3 ಮಕ್ಕಳ ತಾಯಿನಾ? ಗೊತ್ತಾಗದೇ ಇಲ್ಲ ಮೇಡಮ್. ಅದಕ್ಕೆ ನೀವು ಬಾಡಿನ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ.
0: ಅದ್ರ ಗುಟ್ಟು, ನಮ್ ತಾಯಿ ದಿನ ಬೆಳಿಗ್ಗೆ 3 ಗಂಟೆ ಯೋಗಾಸನ ಮಾಡ್ತಾರೆ.
4: ಅದಕ್ಕೆ ನೀವು ಅಷ್ಟು ಹೆಂಗಾ ಕಾಣಿಸ್ತೀರಾ ಮೇಡಮ್.
3: ನಾಗರಾಜ್.
0: ಎಸ್ ಮೇಡಮ್.
3: ನಮ್ ಟೆಕ್ಸ್ಟೈಲ್ಸ್ ಮಿಲ್ದು ಸ್ಪೆಷಲ್ ಕ್ವಾಲಿಟಿ 2 ಸೀರೆ ತಂದ್ಕೊಡಿ ಇವರಿಗೆ.
0: ಓಕೆ ಮೇಡಮ್.
4: ಅದೆಲ್ಲ ಯಾಕೆ?
3: ನಮ್ ಮನೆಗೆ ಬರೋ ಅತಿಥಿಗಳಿಗೆ ಏನಾದ್ರೂ ಕೊಡ್ಲೇಬೇಕು, ಅದೇ ನನ್ನ ಸಿಸ್ಟಮ್.
4: ಬೈ ದ ಬೈ, ನಿಮ್ ಕಿರಿಮಗಳು ಸ್ವಪ್ನ
0: ಬಿಇ ಎಲೆಕ್ಟ್ರಾನಿಕ್ಸ್ ಮಾಡ್ತಿದ್ದಾಳೆ.
4: ಹುಲಿ ಹೊಟ್ಟೆಲಿ ಹುಲಿನೇ ಹುಟ್ಟುತ್ತೆ ಅನ್ನೋದಿಕ್ಕೆ ನೀವೇ ಸಾಕ್ಷಿ. ಇವರು ನಿಮ್ ಸೊಸೆನಾ? ಇನ್ನೊಂದ್ ಸ್ಮಾಲ್ ಕ್ವಶನ್
3: ಕೇಳಿ.
4: ಪ್ರತಿ ಪ್ರೋಗ್ರಾಮ್ ಅಲ್ಲೂ ಪ್ರತಿ ಮೀಟಿಂಗ್ ಅಲ್ಲೂ ನೀವೊಬ್ರೆ ಬರ್ತಾ ಇದ್ದೀರಾ, ನಿಮ್ ಯಜಮಾನ ಕಾಣಿಸ್ತಾನೆ ಇಲ್ಲ? ಅವ್ರ ಹೆಸರೇನು, ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ? ತಪ್ಪು ತಿಳ್ಕೊಬೇಡಿ ಮೇಡಮ್, ಕೆಲವ್ರು ಹೇಳ್ತಾರೆ ಅವರಾಗವರೇ ಓಡೋದ್ರು ಅಂತ. ನೀವಾಗ ನೀವೇ ಹೊಡೆದೋಡ್ಸ್ಬಿಟ್ರಿ ಅಂತ ಇನ್ ಕೆಲವರು ಹೇಳ್ತಾರೆ.
3: ಶಟ್ ಅಪ್
0: ಮೇಡಮ್, ಸೀರೆ ರೆಡಿ.
3: ಇನ್ನೊಂದು ಕ್ಷಣ ನೀವಿಲ್ಲಿದ್ರೆ ನಾನು ಭುವನೇಶ್ವರಿ ಆಗಿರೋದಿಲ್ಲ.

0: ಮರ್ದಿನ ಆಗ್ಬೇಕಾಗುತ್ತೆ. ನಾಗರಾಜ್, ಇವ್ರನ್ನ ಕುತ್ಕೇಳ್ದು ಆಚೆಗ್ ದಬ್ಬು.
1: ಇವಾಗ ಅರ್ಥ ಆಯ್ತಾ ಮೀನಾಕ್ಷಿ, ಭುವನೇಶ್ವರಿ ಗಂಡ ಏನಾಗಿದ್ದಾರೆ ಅಂತ?
2: ಏನೋ ಆವೇಶದಿಂದ ಮಾತಾಡಿರ್ಬಹುದು, ಅದಕ್ಕೆ ಮನೆಯಿಂದ ಬೀದಿ ಕಳಿಸಿದ್ದಾರೆ.
1: ಹುಲಿ ಹೊಟ್ಟೆಲ್ ಹುಲಿನೇ ಹುಟ್ಟುತ್ತೆ ಅಂತ ಹೇಳಿದ್ದು ಕರೆಕ್ಟ್. ಇವಳೇ ಇಷ್ಟು ದುರಹಂಕಾರದಲ್ಲಿ ಮೆರಿತಾ ಇರ್ಬೇಕಾದ್ರೆ ಇನ್ನ ಅಪ್ಪನ ಹಂಗಿಲ್ದೇ ಇರೋ ಮಗಳು ಇನ್ನೆಷ್ಟು ಮೆರಿತಾ ಇರ್ಬೇಕು.
3: ಇದೇ ಸರ್,
4: ಮುಂದಿನ ತಿಂಗಳು 1ನೇ ತಾರೀಕು ಬರಬೇಡಿ. ಆಯ್ತೇನ್ರಲ್ಲ?
1: ಹೇ, ದೃಷ್ಟಿ ಬೊಟ್ಟೆಟ್ಟಾಗಿದೆ, ಯು ಲುಕ್ ಸ್ಮಾರ್ಟ್ ಐಸಿ.
4: ಏ ಹೂವಿನ ಬಾತ್, ಗಲ್ಲ ಐಸ್ಕ್ರೀಮ್ ಹೊಡೆದಿದ್ದಲ್ದೆ ಸ್ಮಾರ್ಟ್ ಅಂತ ಬೇರೆ ಸರ್ಟಿಫಿಕೇಟ್ ಕೊಡ್ತಿದ್ಯಾ?
1: ಕರ್ಚಿಫಲ್ ಬರೆಸ್ಕೋ, ಇಲ್ಲ ಕೈಲಿ ತೆಗೆದ್ ನೆಕ್ಕೋ.
4: ಈ ಕೇಸ್ ನಂದು, ನೋಟಕ್ಕೆ ನೋಟ, ಮಾತಿಗೆ ಮಾತು, ಫಸ್ಟ್ ಕ್ಲಾಸ್. ಈ ತರ ಚಿನ್ಕುರುಳಿನೇ ನಾನು ಇಷ್ಟು ದಿವಸದಿಂದ ಹುಡುಕ್ತಿದ್ದೆ. ಜೋಡಿ ಅಂದ್ರೆ ಹೀಗಿರ್ಬೇಕು.
1: ಏ ಮಿಸ್ಟರ್, ಜೋಡಿ ಗೀಡಿ ಅಂದ್ರೆ ನಿನ್ನ ಬಾಡಿನ ಪೀಸ್ ಪೀಸ್ ಮಾಡಿ ಜಾಡಿಲಿ ಇರ್ಬೇಕಾಗತ್ತೆ.
4: ತಪ್ಪು ಮಾಡಿದ್ ನೀನು, ಸಾರಿ ಹೇಳಿ ಕೆನ್ನೆ ಒರ್ಸು.
1: ವಾಟ್, ಕೆನ್ನೆ ಒರ್ಸಿದ್ರೆ ಸಾಕ? ಇಲ್ಲ, ಕೆನ್ನೆ ಮೇಲೆ ಮುತ್ತು ಕೊಡ್ಬೇಕಾ?
4: ಗುಡ್ ಐಡಿಯಾ, ಮುತ್ತು ಕೊಟ್ಟು ಮುಂದಕ್ಕೆ ಹೆಜ್ಜೆ ಇಡು.
1: ಡೋಂಟ್ ಬಿ ಸ್ಟೂಪಿಡ್, ಕಮ್ ಆನ್ ಫ್ರೆಂಡ್ಸ್.
4: ನಿಂತ್ಕೋ. ನೀನೇ ಹೇಳದ ಹಾಗೆ ನಿನ್ನ ಮುತ್ತು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಮ್ಮ ಹುಡುಗರು ಮನಸ್ಸು ಮಾಡಿದ್ರೆ ಅವ್ರು ಏನ್ ಮಾಡ್ತಾರ ನನಗೆ ಗೊತ್ತಿಲ್ಲ. ಆದ್ರೆ ಅವ್ರು ಬಿಟ್ಟ ನಂತರ ಮಾತ್ರ ನೀನಾದಿ ಮಾನವನು ತದ್ರೂಪು. ನಿನಗೆ ಯಾವ್ದು ಅನುಕೂಲ ಡಿಸೈಡ್ ಮಾಡು.
1: ಪ್ಲೀಸ್ ನನ್ ಬಿಟ್ಬಿಡು.
4: ಈ ಸಲ ಬಿಡ್ತೀನಿ, ಆದ್ರೆ ನಿನ್ನ ಕೈಯಾರೆ ಒರೆಸ್ಬೇಕು. ಇಷ್ಟಕ್ಕೆ ಮುಗಿಯಿತು ಅಂತ ತಿಳ್ಕೋಬೇಡ, ಜ್ಞಾಪಕ ಇಟ್ಕೋ. ಮುಟ್ಟಿದ್ದಕ್ಕೆ ನಿನ್ನಿಂದ 3 ಮುತ್ತು ತಗೊಂಡೇ ತೀರ್ತೀನಿ. ಒಂದು ಪಬ್ಲಿಕ್ ನಲ್ಲಿ, ಇನ್ನೊಂದು ನಿನ್ನ ರೂಮ್ ನಲ್ಲಿ, ಮತ್ತೊಂದು ನಮ್ಮ ಬೆಡ್ರೂಮ್ ನಲ್ಲಿ. ನಾನು ಮಾತು ಕೊಟ್ರೆ ರಾಮ, ಆದ್ರೆ ಕಣ್ಣು ಹಾಕಿದ್ರೆ ಕೃಷ್ಣ. ಟೋಟಲ್ ಆಗಿ ನನ್ನ ಹೆಸರು
5: ರೋಲ್ ಕಾಲ್ ರಾಮಕೃಷ್ಣ.
4: ಯು ಕ್ಯಾನ್ ಗೋ ನಾ. ರಂಗ, ಈ ಹುಡುಗಿ ಎಲ್ಲಿ ಹೋಗ್ತಾಳೆ ತಿಳ್ಕೋ.
6: ಗೊತ್ತು ಗುರು, ಇವಳು ಟಿವಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ವಿಷಯ ತಿಳ್ಕೊಳ್ಳೋಕೆ 3ನೇ ಫ್ಲೋರ್ಗೆ ಆಗಾಗ ಬರ್ತಿರ್ತಾಳೆ.
7: ಹಲೋ.
8: ಹಲೋ, ಗುಡ್ ಮಾರ್ನಿಂಗ್.
7: ಹಲೋ,
8: ಹಾಯ್.
7: ಗುಡ್ ಮಾರ್ನಿಂಗ್ ಸರ್.
9: ಗುಡ್ ಮಾರ್ನಿಂಗ್.
7: ತಗೊಳ್ಳಿ ಸರ್, ಅಮೆರಿಕ ಸಂಸ್ಥೆಗೆ ನಾವು ಕಳಿಸ್ಬೇಕಾಗಿರೋ ಬ್ಲೂ ಪ್ರಿಂಟ್ಸ್, ಡಾಕ್ಯುಮೆಂಟ್ಸ್ ಅಂಡ್ ಗೈಡ್ಲೈನ್ಸ್ ಎಲ್ಲ ತಂದಿದ್ದೀನಿ.
9: ವೆರಿ ಗುಡ್, ಎಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡಿ ತಂದಿದ್ದೀರಲ್ಲ.
7: ಬೈ ದ ವೇ, ನಿಮ್ ಕಂಪನಿ ಚೀಫ್ ಅಮೆರಿಕದಿಂದ ಯಾವಾಗ ಬರ್ತಾರೆ?
9: ಯಾರು?
7: ಅದೇ ಸರ್, ಪ್ರೇಮ್ ಸಾಗರ್.
9: ಮಿಸ್ ಸ್ವಪ್ನ, ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಕೇಳಲ್ಲ.
7: ಕೇಳಿ ಸರ್.
9: ಅಲ್ಲ, ಪ್ರೇಮ್ ಸಾಗರ್ಗೋಸ್ಕರ ನೀವು ಟಿವಿ ಕಂಪನಿ ಸ್ಟಾರ್ಟ್ ಮಾಡ್ತಿದ್ದೀರೋ ಇಲ್ಲ ಟಿವಿ ಕಂಪನಿಗೋಸ್ಕರ ಪ್ರೇಮ್ ಸಾಗರ್ ನ ಕೇಳ್ತಿದ್ದೀರೋ ಗೊತ್ತಾಗ್ತಾ ಇಲ್ಲ.
7: ಹಾಗಲ್ಲ ಸರ್, ಪ್ರೇಮ್ ಸಾಗರ್ ಯಾವಾಗ ಬರ್ತಾರೆ ಅಂತ ಗೊತ್ತಾದ್ರೆ ಮಿಕ್ಕಿರೋ ಫಾರ್ಮಾಲಿಟೀಸ್ ನೂ ಕಂಪ್ಲೀಟ್ ಮಾಡೋದು ಒಳ್ಳೇದು ಅಂತ. ಫ್ಯಾಕ್ಟ್ರಿ ಕಟ್ಟಕ್ ಹೋಗ್ತಿರೋ ನಮ್ಮ ಅರ್ಜೆಂಟ್ ನಮ್ಗೆ ಇದ್ದೇ ಇರುತ್ತಲ್ವಾ?
9: ಎಸ್ ಎಸ್, ಯುವರ್ ಕರೆಕ್ಟ್.
7: ನಾನು ಬರ್ತೀನಿ ಸರ್.
9: ಓಕೆ.
7: ಇವತ್ತು ನಿಮ್ಗೆ ಎಲ್ಲಕ್ಕಾಗಲ್ಲ ಬಿಡಿ. ರತ್ನ, ಕೊಡೆ ಎಲ್ರಿಗೂ.
10: ರತ್ನ, ಈ ಹುಡುಗಿ ನಿಮ್ಮ ಮನೆ ಕೆಲಸ್ತಾವಳ?
11: ವಾ ವಾ ವಾ ವಾ, ಕೆಲಸ ಹುಡುಗಿ ಆದ್ರೂ ಒಳ್ಳೆ ದಂತದ ಗೊಂಬೆ ತರ ಇದ್ದಾಳೆ. ವಾಟ್ ಎ ಬ್ಯೂಟಿಫುಲ್ ಫೇಸ್. ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹ್ಯಾಕ್ ಚಿನ್ನ,
12: ನಾವ್ ಇರೋದೇ ಎಂಜಾಯ್ ಮಾಡಕ್ಕೆ.
11: ನೀವೇನು ಮನುಷ್ಯರಲ್ಲಿ ಪಿಶಾಚಿಗಳು? ನಿಮ್ ಅಕ್ಕ ತಂಗಿ ಯಾರು ಇಲ್ಲ ರಾಜ್ಕೋಲ್ಸ್? ರತ್ನ, ಇವ್ರನ್ನೆಲ್ಲ ಹೊರ ಕಳ್ಸು.
7: ಹೊರ ಕಳ್ಸನ್ನೋದಕ್ಕೆ ನೀವ್ಯಾರು? ಈ ಮನೆ ನಂದು. ನೀವು ನನ್ನ ತಾಳಿ ಕಟ್ಟಿರೋದು ಬರೀ ಗಂಡ ಅನ್ಕೊಳಕ್ ಮಾತ್ರ, ನನ್ನ ಮೇಲೆ ಅಧಿಕಾರ ಚಲಾಯಿಸೋಕಲ್ಲ.
11: ವಾದಿ ಮಾಡ್ಬಿಡ್ತಾರತ್ತೆ ಸರ್.
13: ಆ ರೆಕಾರ್ಡ್ಸ್ ಫೈಲ್ ತಗೊಂಡು ಹೋಗು
14: ಸರ್.
13: ಹೇಳದಷ್ಟು ಮಾಡು, ಹೋಗು.
14: ಸರಿ ಸರ್.
13: ರೆಕಾರ್ಡ್ಸ್ ತಂದ್ಯಾ?
14: ನನ್ನ ಮಗಳಲ್ಲಿ
13: ಅಲ್ಲಿ. ಮೊದಲು ರೆಕಾರ್ಡ್ಸ್ ಕೊಡು.
15: ಯಾವ
13: ಸಮಾಧಿ ಒಳಗಿಂದ ಬಂದಿದ್ ಕಾಣಿಸ್ತಿಲ್ವಾ? ಡೆವಲ್ ದೇವರಾಜ್, ಅಲಿಯಾಸ್ ಇನ್ಸ್ಪೆಕ್ಟರ್ ದೇವರಾಜ್.

0: ಬಾ, ಇದೆ ನಮ್ ಸಮಾಜ, ಒಳಗ್ ಬಾ.
1: ನಿಮ್ ಸಮಾಜದ ಆಫೀಸ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಮನೆ ಇದ್ದ ಹಾಗೆ ಇದೆ.
0: ಥ್ಯಾಂಕ್ ಯು.
2: ಅನಾಥ ಮಕ್ಕಳಿಗೆ ಇದು ಆಲಯ, ವಿಧವೆಯರಿಗೆ ದೇವಾಲಯ, ನಿನ್ನಂಥ ಬಡ ವಿದ್ಯಾರ್ಥಿನಿಯರಿಗೆ ಸಮೀಕ್ ಸರಿಯಾಗಿ ಸ್ಕಾಲರ್ಶಿಪ್ ಕೊಡುವಂತ ಮೊಬೈಲ್ ಬ್ಯಾಂಕ್ ಇದ್ದ ಹಾಗೆ.
1: ನೀವು?
2: ನಾನು ಡ್ರೈವರ್ ಕಮ್ ಓನರ್ ಕಮ್ ಡಾಕ್ಟರ್ ಇದ್ದ ಹಾಗೆ.
0: ಶ್ರೀಪತಿ ಅಂತ ಹೇಳಿದ್ನಲ್ಲ, ಅದ್ ಇವ್ರೆ.
2: ನಮಸ್ಕಾರ.
0: ಎಷ್ಟೋ ಜನ ಅಸಹಾಯಕ ಮಹಿಳೆಯರಿಗೆ ಆದರ್ಶ ವ್ಯಕ್ತಿ.
2: ನನ್ ನೋಡ್ದವ್ರೆಲ್ಲ ಹೇಳೋದೇ ಹೀಗೆ. ವ್ಯಾಪಾರ ಹಣಕ್ಕೋಸ್ಕರ, ಆದರ್ಶ ಕೀರ್ತಿಗೋಸ್ಕರ, ಜಾಲಿ ನನಗೋಸ್ಕರ, ನೀನಿರೋದೇ ಈ ಶ್ರೀಪತಿ.
1: ಏನಿದು?
2: ಇದು ನನ್ನ ಕೈ, ಇದು ನಿನ್ನ ಸ್ವಂಟ. ಆಮೇಲೆ ಗೊತ್ತಾಗುತ್ತೆ.
1: ಲತಾ, ಪ್ಲೀಸ್ ಬಾಗಿ ಹಾಕ್ಬೇಡಿ, ನಾನ್ ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ಪ್ಲೀಸ್ ಲತಾ, ಪ್ಲೀಸ್.
0: ನಡಿಯ ಕಂಡಿದ್ದೀನಿ, ನೀನೇನು ಅಂತ ನನ್ ಚೆನ್ನಾಗಿ ಗೊತ್ತಿದ್ದೀನಿ.
3: ಏ ಹುಯಿನ ಬಾತ್, ಯಾಕಮ್ಮ ಕೂಕೋತೀಯ? ಗಿಳಿದೆ ನೀರೊಳಗೆ ಹಾರ್ಬಿಟ್ಟೆ, ಈಗ ಕೈಕಾಲು ಜಾಡಿಸಿ ಈಜ್ಕೊಂಡು ದಡ ಸೇರ್ಬೇಕು. ಇಂಥವರಿಗೆಲ್ಲ ಕೈ ಎತ್ತು ಮುಗಿಬಾರ್ದು, ಕಾಲಿನ ಚಪ್ಪಲಿ ಎತ್ತಿ ಹೊಡಿಬೇಕು. ನಾನಿದ್ದೀನಲ್ಲ ನಿನ್ ಸಪೋರ್ಟ್ಗೆ, ತೋರ್ಸ ನಿನ್ ವರ್ಸೇನ. ಹೋಗು. ಕರೆಕ್ಟ್, ರಾಮ ಕೃಷ್ಣ ಗೋವಿಂದ ಅಂತ ಭಜನೆ ಮಾಡ್ತಾ ದೇವಸ್ಥಾನದಲ್ಲಿ ಕಾಲ ಕಳೆಯುವ ವಯಸ್ಸಿನಲ್ಲಿ ಯಾಕೋ ಇಂತ ಹಲ್ಕ ಕೆಲಸ ಮಾಡಿದೆ? ಏನಮ್ಮ ನೋಡ್ತಾ ನಿಂತ್ಬಿಟ್ಟೆ? ಬಾರ್ಸ ಅವಳು ಕೆನ್ನೆಗೊಂದು. ನಿನ್ ಸೊಂಟ ಹಿಡಿದು ನಿನ್ ಸೊಂಟ ಮುರಿದ್ಬಿಡು, ತಗೋ.
1: ಹಾಳಾಗ್ಲಿ, ಬಿಟ್ಬಿಡಿ. ಸದ್ಯ ನಾನ್ ಮನೆಗೆ ಹೋದ್ರೆ ಸಾಕು.
3: ಇನ್ನೊಂದು ಸಲ ಇಂಥ ಬೇವಾರ್ಸಿ ಕೆಲಸ ಮಾಡಿದ್ರೆ, ಇನ್ನೊಂದು ಸಲ ಬ್ರೋಕರ್ ಕೆಲಸ ನೀನೇನಾದ್ರೂ ಮಾಡಿದ್ರೆ, ಇಬ್ರು ಕಣ್ಗುಡ್ಡೆ ಕಿತ್ತು ಸರ್ಕಲ್ ಅಲ್ಲಿ ನಿಲ್ಸಿ ಬೇಟೆ ಹೆಂಗಸರ ಕೈಲಿ ಚಪ್ಪಲಿನ ಹೊಡಿಸ್ತೀನಿ. ಹುಷಾರ್ ನಡಿಯಮ್ಮ.
2: ಅವಳು ಅಂದ್ರೇನಂತೆ, ಎಮರ್ಜೆನ್ಸಿ ಲ್ಯಾಬ್ ತರ ನೀನಿದೆಯಲ್ಲ. ಆ ವಿಶ್ವಾಮಿತ್ರ ಯಜ್ಞ ಮಾಡ್ಬೇಕಾದ್ರೆ ಯಜ್ಞಕುಂಡದಲ್ಲಿ ರಾಕ್ಷಸರು ರಕ್ತ ಮಾಂಸ ಆಗ್ತಾ ಇದ್ರಂತೆ. ಹಾಗೆ ಆ ರೋಲ್ ಕಾಲ್ ರಾಮಕೃಷ್ಣನ್ ರೌಡಿತನ ದಿನೇ ದಿನೇ ಹೆಚ್ಚುತ್ತಾ ಇದೆ ಇನ್ಸ್ಪೆಕ್ಟ್ರೆ. ಅವನು
4: ಈಗೇನಾಯ್ತು?
2: ಇನ್ನೇನಾಗ್ಬೇಕು ಇನ್ಸ್ಪೆಕ್ಟ್ರೆ?
4: ಶ್ರೀಪತಿ ಕೂತ್ಕೊಳ್ರಿ.
2: ಇನ್ನೇನಾಗ್ಬೇಕು ಇನ್ಸ್ಪೆಕ್ಟ್ರೆ? ಅಸಹಾಯಕ ಮಹಿಳೆಯರಿಗೆ ನಾನು ಆಶ್ರಯ ಕೊಡಬೇಕು ಅಂತ ನಾನು ಆಶ್ರಮ ಸ್ಥಾಪಿಸಿದ್ರೆ ಅವನು ನನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ. ಇದ್ದಕ್ಕಿದ್ದ ಹಾಗೆ ಅವನು ಅವನ್ ನಾಲ್ಕು ಜನ ಶಿಷ್ಯರು ಬಂದು ಬಿಡ್ತಾರೆ. ರೋಲ್ ಕಾಲ್ ಕೊಡಿ, ಚಂದಾ ಕೊಡಿ, ದೇಣಿಗೆ ಕೊಡಿ ಅಂತ ನಮ್ ಪ್ರಾಣ ಹಿಡ್ತಾ ಇದ್ದಾನೆ ಇನ್ಸ್ಪೆಕ್ಟ್ರೆ. ಆಗಲ್ಲ ಅಂದಿದ್ದಕ್ಕೆ ಪಾಪ 16 ವರ್ಷದ ಹುಡುಗಿ ಸೀರೆ ಸರಿಗಿದ್ದೆಳೆದು ನಾಲ್ಕು ಜನ ಎದುರುಗಡೆ ರೇಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಇನ್ಸ್ಪೆಕ್ಟ್ರೆ. ಸುಮ್ನೆ ಕೂತಿದ್ದೀಯಲ್ಲಬ್ಬ ಲತಮ್ಮ, ಹೇಳಮ್ಮ. ಪ್ರೆಸಿಡೆಂಟ್ ಆಗಿರೋ ನೀನು ಪವರ್ ಕಳ್ಕೊಂಡಿರೋ MLA ತರ ಕೂತಿದ್ದೀಯಲ್ಲಮ್ಮ, ಹೇಳಮ್ಮ. ಇನ್ಸ್ಪೆಕ್ಟರ್ ಎದುರುಗಡೆ
0: ಸರ್, ಅದು
4: ಒಂದ್ ಕಂಪ್ಲೇಂಟ್ ಬರ್ಕೊಡಿ.
0: ರೆಡಿ ತಂದಿದ್ದೀನಿ ಸರ್, ತಗೊಳ್ಳಿ.
4: ಸೋಮು ರಾಮಣ್ಣ ಹೆಸರು, ನೀವು ಹೋಗಿ ಆ ರೋಲ್ ಕಾಲ್ ರಾಮಕೃಷ್ಣ ಕರ್ಕೊಂಬನ್ನಿ.
2: ಅಯ್ಯೋ ಅಯ್ಯೋ ಅಯ್ಯೋ, ಇವ್ರನ್ನ ಕಳ್ಸೋದು ವೇಸ್ಟ್.
4: ರೇ ಕೂತ್ಕೊಳ್ರಿ.
2: ಡೆವಿಲ್ ದೇವರಾಜ್ ಅಂದ್ರೆ ನೀವೇ ತಾನೆ? ನೀವು ಕರೆದ್ರೆ ಬಂದೇ ಬರ್ತಾನೆ, ನೀವು ಅಂದ್ರೆ ಸ್ವಲ್ಪ ಭಯನೂ ಇರುತ್ತೆ.
4: ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ನೀವ್ ಹೋಗಿ ಕರೀರಿ, ಬರ್ತಾನೆ. ಬರ್ಲಿಲ್ಲ ಅಂದ್ರೆ ನಾನೇ ಹೋಗ್ತೀನಿ.
5: ಆಯ್ತು ಸರ್.
3: ಏನಯ್ಯ?
5: ನಮಸ್ಕಾರ ಸರ್. ನಿಮ್ಮನ್ನ ಸ್ಟೇಷನ್ ಕರ್ಕೊಂಬರಕ್ಕೆ ಇನ್ಸ್ಪೆಕ್ಟರ್ ದೇವರಾಜ್ ಹೇಳಿದಾರ ಸರ್.
3: ನಿನ್ ನಡಿ, ನಾ ಬರ್ತೀನಿ.
5: ಜೊತೆಲೇ ಕರ್ಕೊಂಬರಕ್ ಹೇಳಿದಾರ ಸರ್.
3: ನಿನ್ ಜೊತೆ ಅಲ್ಲಿ ಬಂದ್ರೆ ಅಪರಾಧ ಒಪ್ಕೊಂಡಾಗ ಆಗುತ್ತೆ, ನಿನ್ ನಡಿ, ಹೇಳ್ದಷ್ಟು ಮಾಡು.
5: ಸರಿ ಸರ್. ಸರ್
4: ರಾಮಕೃಷ್ಣ ಎಲ್ರು,
5: ನಾ ಜೀಪ್ ಅಲ್ಲಿ ಬಂದ್ರೆ ಅಪರಾಧಿ ಅಂತ ಪ್ರೂವ್ ಆಗ್ತೀನಿ, ಅದಕ್ಕೆ ನಾನು ಜೀಪ್ ಅಲ್ಲಿ ಬರಲ್ಲ, ಹೋಗು ಆಮೇಲೆ ಬರ್ತೀನಿ ಅಂದ್ರು ಸರ್.
2: ನೋಡಿದ್ರ ಸರ್, ನೀವ್ ಹೇಳಿ ಕಳ್ಸಿದ್ರು ಅವ್ನು ಬರಕಿಲ್ಲ ಅಂದ್ಮೇಲೆ ಅವನಿಗೆ.
3: ಎಸ್ ಬ್ರದರ್, ಹೇಳಿ ಕಳ್ಸಿದ್ರಂತೆ.
2: ಇವನೇ ಸರ್ ರೋಲ್ ಕಾಲ್ ರಾಮಕೃಷ್ಣ.
3: ಎಸ್, ನಾನೇ.
4: ನೋ ಸ್ಮೋಕಿಂಗ್.
3: ಓ ಏನ್ ಬ್ರದರ್, ನೀನು ಗರಂ ಆಗೋದನ್ನ ನೋಡಿದ್ರೆ ಈ ಕಚ್ಚಡ ನನ್ನ ಮಕ್ಕಳು ನನ್ನ ಮೇಲೆ ಕೆಟ್ಟ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ.
4: ರಾಮಕೃಷ್ಣ, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್.
3: ಓಕೆ ಓಕೆ, ಓದೋ ಬಡ ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ಆಸೆ ಹುಟ್ಟಿಸಿ ತನ್ನ ಕಾಮದ ಆಸೆನ ತೀರಿಸಿಕೊಳ್ಳೋ ಇಂಥ ಹಲ್ಕ ಜನಗಳಿಗೆ ರೆಸ್ಪೆಕ್ಟ್ ಕೊಡಬೇಕು.

0: ತಾನು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನ ಇಂಥ ಕಾಮುಕರಿಗೆ ಬಲಿ ಕೊಡೋ ಸ್ತ್ರೀಯರಿಗೆ ಮರ್ಯಾದೆ ಕೊಡಬೇಕು. ಮತ್ತು ಬ್ರದರ್, ನೀನಿಂಥವ್ರ ಮಾತು ನಂಬ್ತೀಯ, ತಪ್ಪು ನಂದೇ ಅಂತೀಯ. ಆಲ್ ರೈಟ್, ನಾನು ಸೆಲ್ಲೊಳಗಿರ್ತೀನಿ, ನೀನು ಇನ್ಕ್ವೈರಿ ಮಾಡು. ತಪ್ಪು ನಂದು ಅಂತಾದ್ರೆ ನೀನಂಗೆ ನೇಣು ಕೊಟ್ಟರು ನಾನು ರೆಡಿ. ಆದ್ರೆ ತಪ್ಪು ಇವ್ರದ್ದು ಅಂತಾದ್ರೆ ನಡು ರೋಡ್ ನಲ್ಲಿ ಇವ್ರಿಗೆ ಶಿಕ್ಷೆ ಕೊಡೋ ಅನುಮತಿ ನೀನ್ ನನಗೆ ಕೊಡ್ಬೇಕು. ನಡಿ
1: ಸರ್, ನಾವಿನ್ನೋ
2: ನಾನು ಹೋಗಿ ಎನ್ಕ್ವೈರಿ ಮಾಡ್ಕೊಂಡ್ ಬರೋವರೆಗೂ ನೀವು ಇಲ್ಲೇ ಕೂತೀರಿ. ಸೋಮು, ಇವ್ರನ್ನ ನೋಡ್ಕೋ.
3: ಇನ್ಸ್ಪೆಕ್ಟ್ರೆ, ಇನ್ನು 10 ನಿಮಿಷದಲ್ಲಿ ನಮ್ಮ ರೋಲ್ ಕಾಲ್ ರಾಮಕೃಷ್ಣನ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ನಾವೆಲ್ಲ ಸೇರಿ ಸ್ಟೇಷನ್ ಮುಂದೆ ಉಪವಾಸ ಮಾಡ್ಬೇಕಾಗುತ್ತೆ. ಸರ್, ಅಂತ ದೇವ್ರಂತ ಮನುಷ್ಯನ ಜೈಲಿ ಕಳ್ಸೋದಾದ್ರೆ ನಮ್ಮನ್ನೆಲ್ಲ ಸೇರಿಸಿ ಒಳಗಡೆ ಹಾಕ್ಬಿ, ಇಲ್ಲಾಂದ್ರೆ ಅವ್ರನ್ನ ನಮ್ ಜೊತೆ ಹೊರಗಡೆ ಕಳಿಸ್ಕೊಡಿ.
2: ಬೀದಿ ಬೀದಿ ತಿರುಗಿ ಜನಗಳ ಹೆದರಿಸಿ ಬೆದರಿಸಿ ರೋಲ್ ಕಾಲ್ ಮಾಡೋ ಒಬ್ಬ ರೌಡಿ ಬಗ್ಗೆ ತ್ಯಾಗ ಮೂರ್ತಿ ಹಣ್ಣಾಗಿ ಮಾತಾಡ್ತಿದ್ದೀರಲ್ಲ.
4: ಹಾಲ್ ಕೊಡಕ್ ಬಂತ ಅಯ್ಯನ, ಕೃಷ್ಣ ಕೊಂದಿ ತಪ್ಪಾದ್ರೆ ರೋಲ್ ಕಾಲ್ದು ತಪ್ಪೆ.
3: ಮರದ ಮರೆಯಲ್ಲಿ ನಿಂತ್ಕೊಂಡು ವಾರಿನ ಕೊಂದಿದ್ದು ಶ್ರೀರಾಮನ್ ತಪ್ಪಾದ್ರೆ ನಮ್ ರೋಲ್ ಕಾಲ್ ರಾಮಕೃಷ್ಣ ಮಾಡಿದ್ದು ತಪ್ಪೆ.
5: ಹೌದು ಸರ್, ಸ್ಕಾಲರ್ಶಿಪ್ ಕೊಡಿಸ್ತೀನಿ ಅಂತ ಇವಳು ನನ್ ಕರ್ಕೊಂಡು ಹೋದ್ಲು. ಈ ಚಂಡಾಳ ನನ್ ಮಾನಭಂಗ ಮಾಡಕ್ ಪ್ರಯತ್ನ ಪಟ್ಟ. ದೇವರಾಜ್ ರಾಮಕೃಷ್ಣ ಬಂದು ನನ್ ಕಾಪಾಡಿದ್ರು ಸರ್. ಇಲ್ದೆ ಹೋಗಿದ್ರೆ ನಾ ಇಷ್ಟೊತ್ತಿಗೆ ಕೆರೆನೋ ಬಾವಿನ ನೋಡ್ಕೊಬೇಕಾಯ್ತು.
2: ಹಾಗಂತ ಸ್ಟೇಟ್ಮೆಂಟ್ ಬರ್ಕೊಡ್ತೀರಾ?
5: ನನ್ ರಕ್ತದಲ್ಲಿ ಬೇಕಾದ್ರೂ ಬರ್ಕೊಡ್ತೀನಿ ಸರ್.
0: ಕಂಪ್ಲೇಂಟ್ ಕೊಟ್ಟವರು ಇದ್ರೆ ತಾನೇ ಸ್ಟೇಟ್ಮೆಂಟ್ ಬರ್ಕೊಳ್ಳೋದು.
3: ನ್ಯಾಯ ಧರ್ಮಕ್ಕೆ ತಲೆ ಬಾಗೋರು ಯಾವುದಕ್ಕೂ ಎದುರೋದಿಲ್ಲ, ಅದು ಅವ್ರಿಗಿಲ್ಲ, ಅದಕ್ಕೆ ಅವ್ರು ಜಾರ್ಕೊಂಡು ಹೋದ್ರು.
0: ಬ್ರದರ್, ಆಚೆ ಬರಬಹುದಾ? ಈಗಲಾದ್ರೂ ಗೊತ್ತಾಯ್ತಾ ಬ್ರದರ್ ತಪ್ಪು ಯಾರ್ದು ಅಂತ? ನಾನಿನ್ನು ಬರ್ತೀನಿ.
6: ಅತ್ತೆ, ಕಾಫಿ.
7: ಕಾಂಟ್ರಾಕ್ಟ್ ಪೇಪರ್ ನ ಸಬ್ಮಿಟ್ ಮಾಡೋದಕ್ಕೆ ಮೊದಲೇ ಯಾಕೆ ವಿನಪಿಸಿಲ್ಲ ಕಾಫಿ?
5: ಅತ್ತೆ, ಇವತ್ ಮಂಗಳವಾರ, ಆಫೀಸ್ ರಜಾ ತಾನೇ.
7: ಮಂಗಳವಾರನ? ಮೊದಲೇ ಮಗಳಕ್ಕೆ ಏನಾಗಿದೆ ನಿನಗೆ? ಅಳಿಯ ಮನೆ ತೊಳಿಯ ಅನ್ನೋ ಹಾಗೆ ಆ ನಿಮ್ಮಣ್ಣ ರಮೇಶ ದರದವನೊಬ್ಬ ನನಗೆ ಗಂಟು ಬಿದ್ದಿದ್ದಾನೆ. ಅಕೌಂಟ್ಸ್ ಕ್ಲಿಯರ್ ಮಾಡಿಲ್ಲ, ಇನ್ಕಮ್ ಟ್ಯಾಕ್ಸ್ ಸಬ್ಮಿಟ್ ಮಾಡಿಲ್ಲ, ಬೆಳಿಗ್ಗೆಯಿಂದ ತಲೆನೋವು ತಂದಿಟ್ಬಿಟ್ಟಿದ್ದಾನೆ. ಬರ್ತಾ ಬರ್ತಾ ಈ ಮನೆಯಲ್ಲಿ ಯಾರಿಗೂ ಜವಾಬ್ದಾರಿನೇ ಇಲ್ಲ.
8: ನನ್ನ ಅಕೌಂಟ್ಸ್ ಅನ್ನ ಸಬ್ಮಿಟ್ ಮಾಡಾಯ್ತು ಆಡಿಟರ್ ಫೋನ್ ಮಾಡಿದ್ರಲ್ಲ ಅತ್ತೆ, ನಾನೇ ನಿಮ್ಗೆ ಕನೆಕ್ಷನ್ ಕೊಟ್ಟಿದ್ದೀನಿ.
7: ಹೌದೌದು, ಟಿವಿ ಕಂಪನಿ ಡಾಕ್ಯುಮೆಂಟ್ಸ್ನೆಲ್ಲ ಪ್ರಿಪೇರ್ ಮಾಡಬೇಕು, ಬಾ ನನ್ ಜೊತೆ.
5: ಅಣ್ಣ ಇನ್ನೂ ಟಿಫನ್ ಮಾಡಿಲ್ಲ ಅತ್ತೆ.
7: ಒಬ್ಬತ್ತು ತಿಂಡಿ ತಿಂದೆ ಹೋದ್ರೆ ನಿಮ್ಮ ಅಣ್ಣನ ಪ್ರಾಣನ ಹೊರಟು ಹೋಗಲ್ಲ. ತಲೆ ಹೋಗುವಂತ ಕೆಲಸ ಇಟ್ಕೊಂಡು ಇಲ್ಲಿ ತಿಂಡಿ ತಿಂತ ಕೂತ್ರೆ ಆ ಕೆಲಸ ಮಾಡೋರು ಯಾರು?
8: ವಿಶಾಲಿ, ನಾನು ಕೆಲಸ ಮುಗಿಸ್ಕೊಂಡು ಬಂದು ತಿಂತೀನಿ, ನೀನು ಒಳಗೆ ಹೋಗು.
9: ಗುಡ್ ಮಾರ್ನಿಂಗ್.
7: ಯಾರು ನೀವು?
9: ನನ್ನ ಮೊಮ್ಮಗನ ಜೊತೆ ಟಿವಿ ಫ್ಯಾಕ್ಟರಿ ನಡೆಸಬೇಕು ಅಂತಿರೋ ನೀವು ನನ್ನನ್ನೇ ಯಾರು ಅಂತ ಕೇಳ್ತಿರಲ್ಲ.
7: ಹಾಗಾದ್ರೆ ನೀವು?
9: ಕ್ಷೀರ ಸಾಗರ್, ಪ್ರೇಮ್ ಸಾಗರ್ ನನ್ನ ಮೊಮ್ಮಗ. ಈಗ ಪ್ರೇಮ್ ಸಾಗರ್ ಯಾರು ಅಂತ ಕೇಳೋದಿಲ್ವಲ್ಲ?
7: ಓ, ನೀವು ಪ್ರೇಮ್ ಸಾಗರ್ ತಾತನ?
9: ತಾತ ಗೀತಾ ಅಂದ್ರೆ ಹೊಡಿತೀನಿ ಲಾತ. ಈ ಬಣ್ಣದ ಬೆಡಗಿ ಯಾರು?
7: ನನ್ನ ಮಗಳು ಸ್ವಪ್ನ.
9: ಆಹಾ, ಮುದ್ದು ಮುದ್ದ ಆಗಿದ್ದಾಳೆ. ಇವನು ಯಾರು?
7: ರಮೇಶ್ ಅಂತ, ನನ್ನ ಅಳಿಯ.
9: ನಮಸ್ತೆ. ಏನಯ್ಯ ಇದು? ಕತ್ತೆ ಹಾಗ ಅತ್ತೆ ಭಾರ ಹೊತ್ಕೊಂಡು ಅತ್ತೆ ಹಿಂದಿಂದೇನೆ ಹೋಗಿ ಅಳಿ ಅಂದ್ರೆ ಜಾತಿಗೆ ಅವಮಾನ ಮಾಡ್ತಾ ಇದೆಯಲ್ಲಪ್ಪ.
8: ಹಾಗೇನಿಲ್ಲ, ಇಟ್ಸ್ ಆಲ್ ರೈಟ್.
9: ಇಟ್ ಇಸ್ ನಾಟ್ ಆಲ್ ರೈಟ್. ನೋ, ಅಲ್ಲ, ಒಂದ್ ವೇಳೆ ನಾಳೆ ನನ್ನ ಮೊಮ್ಮಗ ಈ ಮನೆಗೆ ಅಳಿಯನಾಗ್ ಬಂದ್ರೆ ಅವನ ಗತಿ ಏನು ಅಂತ?
7: ನಿಮ್ ಮೊಮ್ಮಗ ಅಮೆರಿಕಾಲಿದ್ದಾರೆ, ಆ ಲೆವೆಲ್ ಬೇರೆ. ನೀವು ಸ್ವಲ್ಪ ಚೆನ್ನಾಗಿ ರೆಸ್ಟ್ ತಗೊಳ್ಳಿ, ನಾನು ಸ್ವಲ್ಪ ಆಫೀಸ್ ಕೆಲಸಕ್ಕೆ ಹೋಗ್ಬಿಡ್ತೀನಿ. ಸ್ವಪ್ನ, ಇವ್ರನ್ನ ಚೆನ್ನಾಗಿ ನೋಡ್ಕೋಮ.
5: ಆಯ್ತಮ್ಮ.
7: ನಾ ಬರ್ಲ?
9: ಹೋಗ್ ಬನ್ನಿ,
5: ಬನ್ನಿ.
9: ನಡಿ ಅಮ್ಮ, ಸ್ವಪ್ನ ನಡಿ,
5: ಕೂತ್ಕೊಳ್ಳಿ. ಏನ್ ತಗೊಳ್ತೀರಾ ನೀವು? ಜ್ಯೂಸ್, ಕಾಫಿ?
9: ನನಗೇನು ಬೇಡಮ್ಮ, ನಾನ್ ನಿನ್ನನ್ನು ನೋಡ್ ಹೋಗೋಣ ಅಂತ ಬಂದೆ.
5: ಅಂದ್ರೆ?
9: ಅಂದ್ರೆ ನನ್ನ ಮೊಮ್ಮಗನ ಹೆಂಡತಿ ಆಗೋಳು ಹೇಗಿದ್ದಾಳೆ ನೋಡೋಣ ಅಂತ ಬಂದೆ. ಬಂದ್ ನೋಡ್ದೆ, ಸಂತೋಷ ಆಯ್ತು. ನಾನಿನ್ ಬರ್ಲ?
5: ತಾತ, ಪ್ರೇಮ್ ಸಾಗರ್ ಯಾವಾಗ ಬರ್ತಾರೆ?
9: ಬಂದಾಯ್ತು.
5: ಎಲ್ಲಿ?
9: ನಿನ್ನ ಮನಸ್ಸಿನಲ್ಲಿ. ಅವನು ನಾನು ಯಾವಾಗ್ಲೂ ಹೋಗುವಾಗ ಒಂದ್ ಕೆನ್ನೆಗ್ ಮುದ್ದು ಕೊಡೋದು ಅಭ್ಯಾಸ. ಈಗ ನೀನ್ ಅವನ ಹೆಂಡತಿ ಆಗಿ ಬರೋಳು, ಇನ್ನೊಂದ್ ಕೆನ್ನೆಗ್ ಮುದ್ದು ಕೊಟ್ರೇನೆ ಈ ತಾತನಿಗೆ ಸಮಾಧಾನ. ಎಲ್ಲಿ ಒಂದ್ ಮುದ್ದು ಕೊಡು.
0: ಮಾತು ಕೊಟ್ರೆ ರಾಮ, ಕಣ್ಣು ಹಾಕಿದ್ರೆ ಕೃಷ್ಣ. ಟೋಟಲ್ ಆಗಿ ನನ್ನ ಹೆಸರು ರೋಲ್ ಕಾಲ್ ರಾಮಕೃಷ್ಣ.
10: ಯೋ

0: ನಮಸ್ಕಾರ ಅಮ್ಮ.
1: ಬಂದ್ರ?
0: ತಾವೇ ಹೇಳಿ ಕಳಿಸಿದ್ರಂತೆ
1: ಸಾರಾಯಿ ಕಾಂಟ್ರಾಕ್ಟ್ ಲೆಕ್ಕ, ಇನ್ನೂ ಚುಕ್ತ ಮಾಡಿಲ್ವಲ್ಲ.
0: ಏನು, ಒಂದೇ ಸಾರಿ ನನ್ನ ಕಳಿಸೋ ಏರ್ಪಾಡ್ನಲ್ಲಿರೋ ಹಾಗಿದೆ. ವರ್ಷ ಮುಗಿಯೋದಿಕ್ಕೆ ಇನ್ನು 3 ತಿಂಗಳ ಕಾಲಾವಕಾಶ ಇದೆ. ಬರೋ ವರ್ಷದ ಪಾಲ್ ಕೊಡಲ್ವೇನು?
1: ಪ್ರಶ್ನೆಗೆ ಪ್ರಶ್ನೆ, ಸರಿಯಾದ ಉತ್ತರ ಅಲ್ಲ.
0: ಲೈಸೆನ್ಸ್ ತಗೊಂಬಂದಿದ್ ನಾನು, ವ್ಯಾಪಾರ ಶುರು ಮಾಡಿದ್ ನಾನು, ಬಂಡವಾಳ ಹಾಕಿದ್ ಮಾತ್ರ ನೀನು.
1: ಶ್ರೀಪತಿ, ಫುಟ್ಪಾತ್ ನಲ್ಲಿ ಹಳೆ ಪುಸ್ತಕ ಮಾರ್ತಾ ಇದ್ದಿದ್ದ ನಿನ್ನ ಸಾರಾ ಅಂಗಡಿಲಿ ಕೂಲಿ ಕೆಲಸಕ್ಕೆ ಕರೆದದನ್ನ ಮರ್ತು ಹೋದ್ಯಾ? ನನ್ನ ಕಾಲು ತೊಳೆದು ಮ್ಯಾನೇಜರ್ಗೆ ಸಂಪಾದಿಸ್ಕೊಂಡೆ? ಏನೋ ನಮ್ಮ ಬೀಗರು ಆ ಲೆಕ್ಕದ ಮೇಷ್ಟ್ರ ಭಾವ ಇದ್ನ ಅಂತ ಭಾಗ ಕೊಟ್ರೆ ಅದೇ ನಿನ್ನ ಜನ್ಮಸಿದ್ಧ ಹಕ್ಕು ಅಂತ ಅಧಿಕಾರ ಚಲಾಯಿಸಕ್ ಬರ್ತಾ ಇದೀಯಾ? ನಿಜವಾದ ವಿಷಯ ಹೇಳ್ತೀರಿ ಕೇಳು. ಲೈಸೆನ್ಸ್ ಇದೆಯೇನೋ ಧೈರ್ಯದಲ್ಲಿ ಕಳ್ಳು ಭಟ್ಟಿ ಮಾರಿ ಅವ್ಯವಹಾರ ಮಾಡ್ತಾ ಇದೆಯಾ ಅಂತ ನನಗೆ ರಿಪೋರ್ಟ್ಸ್ ಬಂದಿದೆ. ಆ ರಿಪೋರ್ಟ್ ನ ಪೊಲೀಸ್ನವ್ರಿಗೆ ತಗೊಂಡು ಹೋಗಿ ಕೊಟ್ರೆ ನಿನ್ನ ಜಾಗ ಜೈಲ್ನಲ್ಲಿ. ಇನ್ನೊಂದು ವಾರದಲ್ಲಿ ಭಾಗದ ವಿಷಯ ಮಾತಾಡದೆ ಲೆಕ್ಕ ಚುಕ್ತ ಮಾಡಿದ್ರೆ ಸರಿ, ಇಲ್ಲ ನಾನು ಏನು ಮಾಡ್ತೀನಿ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಗೆಟ್ ಔಟ್.
2: ಏನ್ರಿ ಶ್ರೀಪತಿಗಳೇ, ಏನೋ ಕೀತಾಪತಿ ಆಗಿ ಮಖ ಹೆಗ್ಗಣದಂಗ ಆಗ್ಬಿಡೈತೆ.
0: ಅಲ್ಲ ಕಡೆ, ಆ ಭುವನೇಶ್ವರಿ ಇದಳಲ್ಲ, ನಾನೇನಾದ್ರು ಸ್ವಲ್ಪ ಮಾತಾಡ್ರೆ ಸಾಕು ಹಳೆ ಫ್ಲಾಶ್ ಬ್ಯಾಕ್ ಕಥೆನೆಲ್ಲ ಹೇಳ್ಬಿಟ್ಟು ನನ್ ಮಂಕರ್ ಮಾಡಿ ತಳ್ಳು ಕೂರಿಸ್ಬಿಡ್ತಾಳೆ.
2: ಆಗ ನೀವೆದ್ದು ನಿಮ್ ಕೈಲಾದ್ರೆ ಅವ್ರ ಪ್ರಿಸ್ಟೀಜ್ ಗೇಟ್ ಹಾಕ್ರಿ.
0: ತೋರಿಸ್ತೀನಿ ನಾನು ಫುಟ್ಬಾಲ್ ಲೆವೆಲ್ ಹಿಡಿದು ಅವ್ ನನ್ ಕೈ ನೋಡೇ ಬಿಡ್ತೀನಿ.
3: ನಮಸ್ಕಾರ ಮೇಡಮ್.

0: ಸುದಿ ನಮಿದೆ ಸಖಿ ಸುದಿ ನಮಿದೆ.
1: ನೀವು ಮನೆಗೆ ಹೋಗಿ ಬನ್ನಿ, ನಾವ್ ವೇಟ್ ಮಾಡ್ತೀವಿ.
2: ಯಾರೋ ಕಿಡಿಗೇಡಿಗಳು ಈ ಸಮಾರಂಭ ನಡಿಬಾರ್ದು, ನನಗ ಅವಮಾನ ಮಾಡಬೇಕು ಅಂತ ಕಷ್ಟಪಟ್ಟು ಸಗಡಿ ನೀರು ತಂದು ಎರಚಿದ್ದಾರೆ. ನಾನು ಹೀಗೆ ಭಾಷಣ ಮಾಡಿದ್ರೆ ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ?
1: ನಮ್ಗೇನು ಅಭ್ಯಂತರ ಇಲ್ಲ.
2: ದಯವಿಟ್ಟು ಈ ಘಟನೆಯಿಂದ ಯಾರು ಬೇಜಾರು ಮಾಡ್ಕೋಬೇಡಿ. ಮಹಿಳೆಯರ ಅಭ್ಯುದಯಕ್ಕಾಗಿ ಕನಸು ಕಂಡ ಭಾರತದಲ್ಲಿ ನಡೆದ ದುರ್ಘಟನೆ ಇದು. ಸಾಲದ್ದಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲು ಬಂದ ನನಗೆ ಆದ ಅವಮಾನ ನಿಸ್ಸಂದೇಹವಾಗಿ ನನ್ನ ಶತ್ರುವಿನ ಅಹಂಕಾರಕ್ಕೆ ನಿದರ್ಶನ. ಈಗ ಹೇಳ್ತಾ ಇದ್ದೀನಿ, ನನ್ನ ಮನಸ್ಸಲ್ಲಿರೋದು ಹೃದಯದಲ್ಲಿ ಕಿಚ್ಚೆದ್ದಿದೆ. ನಾನು ಮಾಮೂಲಿ ಹೆಂಗ್ಸಲ್ಲ, ದೇಶದಲ್ಲಿರೋ ಸಂಪೂರ್ಣ ಸ್ವಾತಂತ್ರ್ಯನ ಅನುಭವಿಸ್ತಾ ಇರೋ ಹೆಂಗ್ಸು. ನಾನ್ ಮಾಡ್ತಾ ಇರೋ ವ್ಯಾಪಾರ ಕೇವಲ ಟೆಕ್ಸ್ಟೈಲ್, ಸಿಮೆಂಟ್, ಟಿವಿ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಅಲ್ಲ. ಒಬ್ಬ ಗಂಡಸಿಗೆ ಸರಿಸಮಾನವಾಗಿ ಸಾರಾಯಿ ವ್ಯಾಪಾರ ಕೂಡ ಯಾವುದೇ ಗಂಡಸಿನ ಸಪೋರ್ಟ್ ಇಲ್ದಲೆ 10 ವರ್ಷಗಳಿಂದಲೂ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಪೊಸಿಷನ್ ಅಲ್ಲಿ ಇರೋರಿಗೆ ಆಪೊಸಿಷನ್ ಇದ್ದೇ ಇರುತ್ತೆ. ಕೈಲಾಗದ ಹೇಡಿಗಳು ನನ್ನನ್ನು ಎದುರಿಸೋದಕ್ಕೆ ತಾಕತ್ತಿಲ್ಲದೇ ಈ ರೀತಿ ಮೋಸದ ಒಳಸಂಚು ಮಾಡಿದ್ದಾರೆ. ಅವರು ನಿಜವಾಗ್ಲೂ ಗಂಡಸರೇ ಆಗಿದ್ರೆ ನೇರ ಸ್ಟೇಜ್ ಮೇಲೆ ಬಂದು ನನ್ನನ್ನು ಎದುರಿಸ್ಲಿ ಅಂತ ನಾನ್ ಚಾಲೆಂಜ್ ಮಾಡ್ತೀನಿ. ಇಷ್ಟು ಹೊತ್ತು ನಿಮ್ಮೆಲ್ಲರ ಜೊತೆಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ ಹೆಡ್ ಮಿಸ್ಸಸ್ ಅವರಿಗೂ ನಿಮಗೂ ನನ್ನ ಕೃತಜ್ಞತೆಗಳು.
0: ಎಕ್ಸ್ಕ್ಯೂಸ್ ಮೀ ಮೇಡಮ್, ಯಾರೋ ಕಿಡಿಗೇಡಿಗಳು ನಿಮ್ಗೆ ಅವಮಾನ ಮಾಡಿದ್ರು ಅಂತ ಕಂಪ್ಲೇಂಟ್ ಬಂದಿದೆ. ಐಡೆಂಟಿಫಿಕೇಶನ್ ಏನಾದರೂ ಡೀಟೇಲ್ಸ್ ಕೊಡ್ತೀರಾ? ನೀವು ಡೀಟೇಲ್ಸ್ ಕೊಟ್ರೆ ನಮ್ಗೆ ಎನ್ಕ್ವೈರಿಗೆ ಅನುಕೂಲ ಆಗುತ್ತೆ.
3: ಸರ್, ಫಾರ್ ಯುವರ್ ಇನ್ಫಾರ್ಮೇಶನ್, ಸ್ಕೂಟರ್ ನಂಬರ್ MYU 957.
0: ಇಲ್ಲಿ ಬಂದಿರೋದು ಮಾಮೂಲಿ ಇನ್ಸ್ಪೆಕ್ಟರ್ ಅಲ್ಲ, ಡಬಲ್ ದೇವರಾಜ್.
4: ಮಿಸ್ಟರ್ ದೇವರಾಜ್,

0: ಸತ್ಯಂ ವದ ಧರ್ಮಂ ಚರ. ಮೇಷ್ಟ್ರ, ನೀವ್ ಹೇಳ್ಕೊಟ್ಟಿ ನೀತಿ ಸೂತ್ರ ನಾನು ನಂಬಿದೆ.
1: ಬಾಪೂಜಿ ಕನಸ್ ಕಂಡ ದೇಶ ಇದೇನಾ? ಅರ್ಧರಾತ್ರಿಯಲ್ಲಿ ಒಂದು ಹೆಣ್ಣು ಒಂಟಿಯಾಗಿ ರಸ್ತೆಯಲ್ಲಿ ನಡೆದಾಗಲೇ ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಅಂತ ಹೇಳಿದ್ರಲ್ಲ, ಆ ಸ್ವಾತಂತ್ರ್ಯ ದಿನಾಚರಣೆ ದಿನ ಒಂದು ಹೆಂಗಸಿಗೆ ಅವಮಾನ ಮಾಡಿದವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಹೋದ್ರೆ ಧರ್ಮದ ಚರ್ಮ ಸುಲ್ದು ಮಾಂಸ ಕತ್ತರಿಸೋ ಕಟಿಸಿದ ಪ್ರಜೆ ಆಗಿ ಹ್ಯಾಟ್ ಬಿಸಾಕಿ ಬೀದಿಯಲ್ಲಿ ತಿರುಗುವಂತೀರಾ? ಕಾಕಿ ಬಟ್ಟೆ ಗೌರವ ಕೊಟ್ಟು ಹ್ಯಾಟ್ ಇಟ್ಕೊಂಡು ಮೇಲಧಿಕಾರಿಗಳ ಮುಂದೆ ತಲೆ ತಗ್ಸು ಅಂತೀರಾ?
2: ಡೋಂಟ್ ವರಿ ಮಿಸ್ಟರ್ ದೇವರಾಜ್.
0: ಮೇಡಮ್,
2: ಒಬ್ಬ ಸಿನ್ಸಿಯರ್ ಆಫೀಸರ್ ಆದ ನಿಮಗೆ ಈ ಘಟನೆ ನೋವು ಮಾಡಿದೆ. ನಿಮ್ಮ ಹಕ್ಕು ಬಾಧ್ಯತೆ ಏನು ಅಂತ ನನಗೆ ಗೊತ್ತು. ರಾಜಕೀಯ ಚದುರಂಗದ ಆಟಕ್ಕೆ ಒಂದು ಯುದ್ಧ ನೀತಿ ಇದೆ. ಆ ನೀತಿನ ತುಳಿದು ಧರ್ಮನ ಅಧರ್ಮದ ಕಡೆ ನೂಕಿದ್ರೆ ಪ್ರಜೆಗಳ ಜೊತೆ ಪೊಲೀಸರು ಕೂಡ ಮೌನವಾಗಿರ್ಬೇಕಾಗುತ್ತೆ. ಇಷ್ಟಕ್ಕೂ ಆ MLA ತಂದ ಆರ್ಡರ್ ಏನು?
0: ಎರಡು ರಿಲೀಸ್ ಆರ್ಡರ್ ಮೇಡಮ್. ಒಂದು ಅವರನ್ನು ರಿಲೀಸ್ ಮಾಡೋದಕ್ಕೆ, ಇನ್ನೊಂದು ನನ್ನನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ.
2: ಅಂದ್ರೆ ಈ ಊರಿಂದ ಟ್ರಾನ್ಸ್ಫರ್ ಆಯ್ತಾ?
0: ನೋ.
3: ಈ ಏರಿಯಾದಿಂದ ಮುಂದಿನ ದಾರಿ
0: ಇದೆ. ಆ ಶ್ರೀಪತಿಗೆ ಸರಿಯಾದ ಶಾಕ್ ಟ್ರೀಟ್ಮೆಂಟ್ ಕೊಡೋಂತ ಎಮರ್ಜೆನ್ಸಿ ಡಾಕ್ಟರು ಒಬ್ಬರಿದ್ದಾರೆ.
2: ಯಾರು?
0: ದ ಡಾಕ್ಟರ್ ಆಫ್ ದಾದಾಗಿರಿ, ದ ಮಾಸ್ಟರ್ ಆಫ್ ಗೂಂಡಾಯಿಸಂ, ರೋಲ್ ಕಾಲ್ ರಾಮಕೃಷ್ಣ.
2: ಆತ ಅಷ್ಟೊಂದು ರೆಟ್ಟೆ ಬಲ ಇರೋನ
0: ಅಲ್ಲ, ಬುದ್ಧಿ ಬಲ ಇರೋ ಹೀರೋ. ಬುಲೆಟ್ ಹೊಡೆದಾಗೆ ಬರೀ ಮಾತಲ್ಲೇ ಸಮಾಧಾನ ಹೇಳೋ.
2: 4 ಲಕ್ಷ
4: ಚೌಕಾಶಿ ಮಾಡೋದು ನನಗೆ ಹಿಡಿಸಲ್ಲ.
2: ನಿಂತ್ಕೋ, ನೀನ್ ಕೇಳದಷ್ಟು ಕೊಡ್ತೀನಿ, ಆದ್ರೆ ಒಂದು ಷರತ್ತು.
4: ಏನದು?
2: ಆ ಶ್ರೀಪತಿನ ನಾನು ಹೇಳೋ ದಿನ ಹೇಳಿ ಜಾಗಕ್ಕೆ ಹೇಳಿ ಟೈಮ್ಗೆ ಕರ್ಕೊಂಡ್ಬರ್ಬೇಕು. ಅದನ್ನ ಒಂದು ದಿನ ಮೊದಲು ಹೇಳ್ತೇನೆ.
4: ಅರ್ಥವಾಯ್ತು. ನಾಳೆ ರಕ್ತ ಚಿಮ್ಮಿದ್ರೆ ಅದು ನಿಮ್ ಕೈಗೆ ಮೆತ್ತಬಾರದು.
2: ಇದ್ರಲ್ಲಿ 1 ಲಕ್ಷ ಇದೆ, ಅಡ್ವಾನ್ಸ್ ತಗೋ. ಮಿಕ್ಕಿದ 3 ಲಕ್ಷನ
4: ಕೆಲಸ ಮುಗಿದ ಮೇಲೆ ನಾನೇ ಬಂದು ಇಸ್ಕೊಳ್ತೀನಿ.
5: ನಿನ್ನ ಮನಸ್ಸಿನ ಕಾಡ್ತೈತೆ, ಎದೆಯಾಗಿ ಹಿಂಡುತ್ತೈತೆ. ಅಮೆರಿಕಾದ ಹುಡುಗ ಹುಚ್ಚ ಹಿಡ್ತಾನ, ಯಾವಾಗ ಬರ್ತಾನ? ಹಿಸ್ಟ್ರಿ ಹೇಳ್ತೀನಿ, ಮಿಸ್ಟ್ರಿ ಬಿಡಿಸ್ತೀನಿ, ಕೂತ್ಕೊಳ್ಳವ್ವ. ಹರಕ್ಕಿ ನುಡಿತೈತೆ, ಶುಭವನ್ನೇ ಹೇಳ್ತೈತೆ. ಈ ಹುಡುಗಿ ಕೈ ಹಿಡಿಯೋ ಗಂಡಿ ಯಾರಪ್ಪ? ಅಮೆರಿಕಾದ ಹುಡುಗ ತುಂಬಾ ತುಡುಗ, ಈ ಬೆಡಗಿ ಕೈ ಹಿಡ್ದಾನ? ಕಂದೇಶ್ರೀ, ಅಮ್ಮವ್ರನ್ನ ಧ್ಯಾನ್ಸು. ಕಣ್ಣು ಮುಚ್ಚಿಕೊಂಡು ಈ ಹಾಲಕ್ಕಿ ಕೆನ್ನೆ ಮೇಲೆ ಒಂದು ಮುತ್ತು ಕೊಡು. ಓಂ ಕಲ್ಲೂರು ಮೂಕಾಂಬಿಕೆ ಕಟಿಲು ದುರ್ಗಾಂಬೆ, ಮೇಲೆ ಕೆಳಗೆ ಹಿಂದೆ ಮುಂದೆ ಪುರಾಣಿನ ಚರಿತ್ರೆ ಹೇಳ್ತೈತೆ ಹಾಲಕ್ಕಿ. ಹಾಲಕ್ಕಿ ನುಡಿತೈತೆ, ಶುಭವನ್ನೇ ಹೇಳ್ತೈತೆ. ಕಲ್ಲೂರು ಮೂಕಾಂಬಿಕೆ, ನಿನ್ನ ಹಿಸ್ಟ್ರಿ ಮಿಸ್ಟ್ರಿ ನಿನ್ನ ಅದೃಷ್ಟ ಈ ಪ್ರೇಮ ಪತ್ರದಲ್ಲಿ ಬಂದಿದೆ. ತಣ್ಣನೆ ಮರದ ಕೆಳಗೆ ಒಂಟಿಯಾಗಿದ್ದಾಗ ತಟ್ಟ ಬಿಚ್ಚು ಪಟ್ಟಣ ಓದು.
6: ಅಮ್ಮರೇ ಅಮ್ಮರೇ, ಏನ್ ಬರ್ದೈತೆ ಅಮ್ಮರೇ? ಏನಿಲ್ಲ, ಸುಮ್ಮನಿರು, ಒಂಟಿಯಾಗಿ ಓದ್ಬೇಕು.
4: ನನ್ನ ಕೆನ್ನೆ ಕೊಟ್ಟ ಎರಡನೇ ಮುತ್ತು ಹಚ್ಚ ಹಸಿರಾಗಿದೆ. ಈಗ ಗೊತ್ತಾಯ್ತಪ್ಪಿ, ಮಾತು ಕೊಟ್ರೆ ರಾಮ, ಕಣ್ಣು ಹಾಕಿದ್ರೆ ಕೃಷ್ಣ. ಟೋಟಲ್ ಆಗಿ

0: ಲತಾ, ಬಂಗಾರದಂತ ನಿನ್ನ ಕುತ್ತಿಗೆಗೆ ಪಳಪಳ ಅಂತ ಉಳಿಯೋ ವಜ್ರದ ನೆಕ್ಲೆಸ್ ನ ಇವತ್ತೇ ತಂದು ಹಾಕ್ತೀನಿ.
1: ಪುರೋಹಿತ್ರೆ ಬನ್ನಿ ಬನ್ನಿ.
0: ದುಡ್ಡು ಹೋಗಿದ್ದನ್ನ ಪೊಲೀಸ್ ನಾಯ್ತಾರ ನಮ್ಮಅಮ್ಮ ವಾಸ್ನಲ್ಲೇ ಕಂಡಿಡಿದು ಬಿಡ್ತಾಳೆ. ಅದಕ್ಕೆ ನಾನೇನಾದ್ರೂ ಪ್ಲಾನ್ ಮಾಡ್ಬೇಕು.
1: ಕುತ್ಕೊಳ್ಳಿ.
2: ಅಲ್ಲ ವಿಶಾಲಮ್ಮ, ಮಹಾರಾಜರಾಗೆ ವಿಜೃಂಭಣೆಯಿಂದ ಪೂಜೆ ಮಾಡೋ ಈ ಕಾಲದಲ್ಲಿ ಶ್ರಾವಣ ಶುಕ್ರವಾರ ಮಹಾಲಕ್ಷ್ಮಿ ವ್ರತನ ಈ ರೀತಿ ಕದ್ದು ಮುಂಚಿ ಮಾಡ್ತಾ ಇದ್ದೀರಲ್ಲ.
3: ಜೋರಾಗಿ ಮಾತಾಡ್ಬೇಡಿ, ನಮ್ಮ ಅತ್ತೆಯರಿಗೆ ವ್ರತ ಪೂಜೆ ಎಲ್ಲ ಸ್ವಲ್ಪನೂ ಹಿಡಿಸೋದಿಲ್ಲ, ಇದೆಲ್ಲ ಹಳೆ ಕಂದಾಚಾರದ ಪದ್ಧತಿ ಅಂತ ಬೈತಿರ್ತಾರೆ.
2: ಅಂತವ್ರ ಮನೆ ಸೊಸೆ ಆಗಿರೋ ನಿಮ್ಗೆ ಈ ಪೂಜೆ ಪುನಸ್ಕಾರದಲ್ಲಿ ಯಾಕಿಷ್ಟೊಂದು ಆಸಕ್ತಿ?
3: ನಮ್ಮ ಯಜಮಾನರು ಆರೋಗ್ಯವಂತರಾಗಿ ಸುಖವಾಗಿರ್ಬೇಕು, ನಮ್ಮ ಅತ್ತೆಯವ್ರಿಗೆ ಸುಖ ಐಶ್ವರ್ಯ ಜಾಸ್ತಿ ಆಗ್ಬೇಕು, ನಮ್ಮ ತಂದೆ ತಾಯಿ ಇನ್ನು 100 ವರ್ಷ ಬಾಳಿ ನನ್ಗೆ ಆಶೀರ್ವಾದ ಮಾಡ್ಬೇಕು. ಇನ್ನು ದೊಡ್ಡ ಲಿಸ್ಟ್ ಇದೆ, ಆ ದೇವ್ರಿಗೊಬ್ಬನಿಗೆ ಗೊತ್ತು.
0: ಏನು
1: ಅಂದ್ರೆ
0: ಪುಣ್ಯದ ಕೆಲಸ ಮಾಡ್ತಾ ಇದ್ರಿ? ಯಾಕೆ ಮಂತ್ರ ಹೇಳದ್ ನಿಲ್ಸ್ಬಿಟ್ರೆ ಹೇಳಿ ವಿಶಾಲಿ. ನಿಜ ಹೇಳ್ಬೇಕು ಅಂತಂದ್ರೆ ಬೆಳಿಗ್ಗೆ ಹೇಳ್ತಿದ್ದಾಗೆ ಅಮ್ಮನವ್ರ ಪೂಜೆ ಮಾಡ್ಬೇಕು ಅಂತ ಅನ್ನಿಸ್ತು. ಈ ವಿಷಯ ನಿನ್ಗೆ ಹೇಳೋಣ ಅಂತ ಬಾಗಲ್ ತೆಗೆದು ನೋಡಿದ್ರೆ ಅಮ್ಮವರೇ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ.
3: ಬಹಳ ಸತ್ಯವಾದ ತಾಯಿ.
2: ನಾನು ಆಗ್ಲೇ ಹೇಳದ್ನಲ್ಲಮ್ಮ, ಕಲಿಯುಗದ ಪ್ರತ್ಯಕ್ಷ ದೈವ ಅಂತ.
0: ವಿಶಾಲು, ಅಮ್ಮ ಎದ್ದಿದ್ದಾರೆ, ನೀನು ಕಾಫಿ ಕೊಡು. ಅಮ್ಮ ಆಫೀಸ್ಗೆ ಹೋಗ್ಬಿಟ್ರೆ ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು. ಅಪ್ಪಿ ತಪ್ಪಿ ಏನಾದ್ರೂ ಕೆಳಗಿಳಿದ್ ಬಂದು ನೋಡ್ಬಿಟ್ರು ಅಂದ್ರೆ ಇಲ್ಲದ್ರ ಅದ ಅಂತ ಆಗೋಗುತ್ತೆ. ಅರ್ಚಕ್ರೆ ಪೂಜೆ ಮುಂದುವರ್ಸಿ.
2: ಧಾರಾಳವಾಗಿ ಅತ್ತೆ
3: ಕಾಫಿ.
4: ಏನು, ಬೆಳಿಗ್ಗೆ ಬೆಳಿಗ್ಗೆನೆ ಕಾಫಿ ಹಿಡ್ಕೊಂಡು ಬರ್ತಾ ಇದೆಯಲ್ಲ?
3: ನೀವೇ ಕೇಳಿದ್ರಂತೆ.
4: ಯಾರು ಹೇಳಿದ್ದು?
3: ನಿಮ್ಮ ಮಗ.
0: ಅಯ್ಯೋ, ನಾನೇ ಯಾವಾಗ್ಲೇ ಹೇಳ್ದೆ. ಏಯ್, ನಿನ್ಗೇನಾದ್ರು ತಲೆಗಿಲ್ಲ ಕೆಟ್ಟಿದ್ಯಾ? ಹಂಗೆ ನಾನ್ ಈಗ ತಾನೇ ಬರ್ತಾ ಇದ್ದೀನಿ. ಮಮ್ಮಿ, ಬ್ರೀಫ್ ಕೇಸ್ ನಲ್ಲಿ ದುಡ್ಡು ಸರಿಯಾಗಿದೆಯಲ್ಲೋ ಅಂತ ಒಂದ್ಸಾರಿ ನೋಡ್ಕೋ.
4: ಯಾಕೋ ಹಾಗೆ ಹೇಳ್ತಾ ಇದೀಯಾ?
0: ಈ ರೂಮ್ ನಿಂದ ಆಗ್ಲ ಇವಳು ಬೆಕ್ಕನ್ ಮನಿ ತರ ಮೆಲ್ಲಗೆ ಹೋಗ್ತೀನಿ ನಾನ್ ನೋಡ್ದೆ. ನೀನೆ ನಮ್ ತಂದೆ ಕೊಟ್ಬಿಡು ಅಂತ ಆ ಪೂಜಾರಿ ಹುಡುಗನ ಕೈಲಿ ಗುಟ್ ಗುಟ್ಟ ಕೊಟ್ಟಿದ್ಯಲ್ಲ, ಅದೇ ನೋಟಿನ ಕಂತೆ ಅಲ್ವಾ?
4: ಎಲ್ಲೇ ಹಣ
3: ಅತ್ತೆ? ರೀ, ಯಾಕ್ರಿ ಇಲ್ಲದಪ್ಪ ಅದ ನನ್ ತಲೆ ಮೇಲೆ ಹೊರಿಸ್ತಿದ್ದೀರಾ? ಖಂಡಿತ ನನ್ ಹಣ ಮುಟ್ಟಿಲ್ಲ ರೀ, ನನ್ ಮಾತ್ ನಂಬಿ.
4: ನೀನ್ ಮುಟ್ಟಿದಲ್ಲೇನೆ ಹಣದ ಕಂತೆಗೆ ಕಾಲ್ ಬಂದು ನಡ್ಕೊಂಡು ಹೋಯ್ತೇನು.
0: ಇವಳೆ ಕದ್ದು ಅರ್ಚಕನ ಕೈಲಿ ಕೊಟ್ಟಿದ್ದಾಳೆ, ಈಗ್ಲೇ ಇತ್ಯರ್ಥವಾಗ್ಲಿ. ಬಾ ಮಮ್ಮಿ ಹೋಗೋಣ. ಏ ಕಳ್ ಪೂಜಾರಿ, ಬಾರೋ ಈಚೆ. ಸುಳ್ಳೇಳಿ ನಮ್ ಮನೆನೆ ತೋಚ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ಯಾ? ಕಳ್ ಬಡ್ಡಿ ಮಗನೆ ಮಾಡ್ತೀನಿ ನಿನ್ಗೆ. ಮಮ್ಮಿ ಬೇಗ ಬನ್ನಿ. ಮಮ್ಮಿ ಇವನ್ ಬ್ಯಾಗ್ ಚೆಕ್ ಮಾಡಿ. ಎಲ್ಲ ದುಡ್ಡು ತೆಗಿಯೋ, ಕೊಡೋ ಬ್ಯಾಗ್ನ ನೋಡಿ ಮಮ್ಮಿ.
4: ಯಾರೋ ನಿನ್ನ ಈ ಮನೆಯೊಳಗೆ ಸೇರಿಸಿದ್ದು?
3: ಅವ್ರು ನಿನ್ನ ಭಯಬೇಡಿ ಅತ್ತೆ, ವರಲಕ್ಷ್ಮಿ ವ್ರತ ಮಾಡಿಸೋದಕ್ಕೆ ನಾನೇ ಕರೆಸಿದ್ದು.
4: ಓಹೋ, ನನ್ನ ಅನುಮತಿ ಇಲ್ಲದೆ ಈ ಮನೇಲಿ ಕದ್ದು ವ್ರತ ಬೇರೆ ಮಾಡ್ತಾ ಇದೀಯಾ?
0: ನೋಡ್ದ್ಯಾ ಮಮ್ಮಿ ಹೇಗ್ ನಾಟಕ ಮಾಡ್ತಿದ್ದಾಳೆ.
4: ಏಯ್, ಎಲ್ಲಿತ್ತೆ ಹಣ?
3: ಖಂಡಿತ ನಂಗೆ ಗೊತ್ತಿಲ್ಲ ಅತ್ತೆ.
4: ಸ್ವಲ್ಪ ಹೊತ್ತಿಗೆ ಮುಂಚೆ ನಾನೇ ಬೀರುವಿಂದ ತೆಗೆದಿಟ್ಟ ನೋಟಿನ ಕಂತುಗಳು ಈಗ ಅವನ ಬ್ಯಾಗ್ನಲ್ಲಿ ಕಾಣಿಸಿದ್ರೆ ಇಲ್ಲ ಅಂತೇನೆ ಹೇಳೆ?
3: ದೇವ್ರಾಣೆಗೂ ನನಗೆ ಗೊತ್ತಿಲ್ಲ.
4: ಪೂಜೆ ವ್ರತ ಅಂತ ಹೇಳಿ ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ತಿದ್ಯಾನೆ?
0: ಭುವನೇಶ್ವರಿ
5: ಅಮ್ಮ,
6: ಶ್ರಾವಣ ಶುಕ್ರವಾರ ಹೆಣ್ಮಗನ್ ಹೊಡಿತಿದ್ದೀಯಲ್ಲ, ನೀನೇನು ಹೆಣ್ಣ ಹೆಮ್ಮಾರಿನ?
4: ಅನ್ನಪೂರ್ಣ, ಇದು ನನ್ನ ಮನೆಯ ವಿಷಯ, ನಾನೇನ್ ಬೇಕಾದ್ರೂ ಮಾಡ್ತೀನಿ, ಅದನ್ನು ಕೇಳೋ ಅಧಿಕಾರ ನಿನಗಿಲ್ಲ. ಯಾಕೆಂದ್ರೆ ಇವಳು ನನ್ನ ಸೊಸೆ.
6: ನಿನ್ ಸೊಸೆ ಇರ್ಬೋದು, ಆದ್ರೆ ನನ್ನ ಕರುಳಿನ ಕುಡಿ ಕಡೆ.
7: ಅನ್ನಪೂರ್ಣ, ತಾಳ್ಮೆ ತನ್ಕು. ಕೊಟ್ಟೇನು ಕೂಲಿಕೆ ಹೊರಗೆ ಅನ್ನೋ ಮಾತು ನಿತ್ಯ ಸತ್ಯ ಕಣೆ. ಯಾವತ್ತೂ ನಮ್ಮ ಮಗಳನ್ನ ಮಡ್ಲು ತುಂಬಿ ಅತ್ತೆ ಮನೆ ಕಳಿಸ್ಕೊಟ್ವು, ಅವತ್ತೇ ನಮ್ಮ ಕರುಳಿನ ಕೊಂಡಿ ಕಳಿಸಿ ಹೋಯ್ತು ಕಣೆ.
0: ರೇ ಮೇಸ್ಟ್ರೆ, ಈ ತರ ಸೆಂಟಿಮೆಂಟ್ ಡೈಲಾಗ್ ಹೊಡೆದು ನಮ್ಗೇನ್ ಪಾಠ ಹೇಳ್ಕೊಡ್ಬೇಕಾಗಿಲ್ಲ. ಒಬ್ಬ ಕಳ್ಳಿ ಅಂತ ಮಗಳ ಹೆತ್ತಿರೋದಕ್ಕೆ ತಿರುಪ್ತಿಗೆ ಹೋಗಿ ಮೊದ್ಲು ತಲೆ ಬೋಳಿಸ್ಕೊಂಬನ್ನಿ.
6: ಮುಚ್ಚ ಬಾಯಿ, ಮೊದ್ಲು ನೀನು ಮಾವ ಅಂತ ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲ್ತ್ಕೋ.
0: ಮಾವ ಅಂತೆ ಮಾವ, ನನ್ನ ಮದುವೆ ದಿವಸ ಹೂವಿನ ತಟ್ಟೆಯಲ್ಲಿ 1 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿ ಕೈ ಕೊಟ್ಟು ಮಾವನಿಗೆ
7: ಮರ್ಯಾದೆ ಬೇರೆ ಕೇಳು. ನಾಲ್ಗೆಗೆ ಮೂಳೆ ಇಲ್ಲಂತ ಹರಿಬಿಡ್ಬೇಡ. ಮದುವೆ ದಿನ ಆ ಶ್ರೀಪತಿ ನಿಮಗ್ ಕೊಡ್ತೀನಿ ಅಂತ 100,000 ರೂಪಾಯಿ ಸುಮಂದ್ ನಮಗ್ ಮೋಸ ಮಾಡದೆ ಇದ್ರೆ ಅವತ್ತೇ ಹಣ ನಿನ್ ಮುಖದ ಮೇಲೆ ಎಸೆಯುತ್ತಿದ್ದೆ. ಅದೇ ಒಂದ್ ಕಾರಣ ನನ್ನ ಮುಂದಿಟ್ಕೊಂಡು ನನ್ನ ಮಗಳ ಮೇಲೆ ದೌರ್ಜನ್ಯ ಮಾಡ್ತಿದ್ರಲ್ಲ, ನೀನು ಒಂದ್ ಗಂಡಸ. ನಡಿಯಮ್ಮ, ಅಂಬಲಿ ನಾವು ಗಂಜನ ಕುಡ್ಕೊಂಡು ತೋರ್ ಮನೇಲಿ ಇರುವ
4: ನಿಂತ್ಕೋ. ನನ್ನ ಅನುಮತಿ ಇಲ್ದಲೆ ಅವಳ ಮನೆಯಿಂದ ಆಚೆ ಕಳಿಸೋದಿಲ್ಲ, ಕರ್ಕೊಂಡು ಹೋಗೋದಕ್ಕೂ ನಾನು ಬಿಡೋದಿಲ್ಲ. ವಿಶಾಲಿ ನಡಿ ಒಳಗೆ.
8: ನೀನೇ ಸರ್ವಾಧಿಕಾರಣಿ ಅನ್ನೋ ದುರಾಂಕಾರದಲ್ಲಿ ಬೆರಿತಾ ಗಂಟ್ಲು ಜೋರ್ ಮಾಡಿ ನಾನಾ ಹಿಂಸೆ ಕೊಟ್ಟಿದ್ದಕ್ಕೆ ನೀನ್ ಕಟ್ಕೊಂಡ್ ಗಂಡ ರಾತ್ರಾನ್ ರಾತ್ರಿನೆ ಹೇಳದೆ ಕೇಳದೆ ಮನೆ ಬಿಟ್ಟು ಓಡ್ ಹೋದ. ಅಂತ ದೇವ್ರಂತ ಗಂಡನ್ನ ಗೋಳೈಕೊಂಡು ನೀನು ಖಂಡಿತವಾಗ್ಲಿ ನಿನ್ ಮನುಷ್ಯಲ್ಲ, ಮೃಗಕ್ಕಿಂತ ಕಡೆ.
4: ಏನಂದ
7: ಭುವನೇಶ್ವರಿ?
4: ಓ, ಇನ್ನೊಂದು ಕ್ಷಣ ನೀವಿಲ್ಲೇ ಇದ್ರೆ ನಾನ್ ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಅರವಿಂದ್, ಉಮೇಶ್, ಈ ಮುದುಕ ಮುದುಕಿನ ಮೊದಲು ಈ ಮನೆಯಿಂದ ಆಚೆ ದಬ್ಬಿ.
8: ಆ ಕಷ್ಟ ನಿನಗೆ ಬೇಡವೆ? ಏನೋ ಹೆಣ್ಮಗಳಿಗೆ ಅರ್ಶನ ಕುಂಕುಮ ಕೊಟ್ಟು ಹೋಗೋಣ ಅಂತ ಬಂದ ನಮ್ಗೆ ಅವಮಾನ ಮಾಡಿ ಕಳಿಸ್ತಿದ್ಯಲ್ಲ, ಖಂಡಿತ ನಿನ್ಗೆ ಒಳ್ಳೇದಾಗಲ್ಲ.
9: ಬನ್ನಿ ಅಮ್ಮ ಅಪ್ಪ.
8: ಏನಂದ್ರೆ, ಕೊಡ್ಬೇಕು ಅಂತ ತಂದಿರೋ ಮಂಗಳ ದ್ರವ್ಯನ ವಾಪಸ್ ತಗೊಂಡೋದ್ರೆ ಖಂಡಿತ ನಮ್ಗೆ ಒಳ್ಳೇದಲ್ಲ.
7: ಸರಿ, ಕಷ್ಟವೋ ಸುಖವೋ ನಮ್ ಮಗಳು ಬದುಕಿ ಬಾಳ್ಬೇಕಾದ ಮನೆ ಇದು. ಅರ್ಶನ ಕುಂಕುಮ ಹಚ್ಚಿ ಹೊಸ ಮೇಲೆ ಇಟ್ಟು ಬಾ, ತಗೊಂಡ್ರೆ ತಗೊಳ್ಳಿ, ಇಲ್ಲ ತಿಪ್ಪೆಗೆಸಿರಿ.

0: ಎಷ್ಟೆಲ್ಲ ಆದ್ರೂ ನೀವು ಈ ಬ್ಲಾಕ್ ಬೋರ್ಡ್ ಚಾಕ್ ಪೀಸ್ ಬಿಟ್ಟು ಮಗ ಮಗಳ ಕಷ್ಟದ ಬಗ್ಗೆ ಲೆಕ್ಕನೇ ಮಾಡ್ತಾ ಇಲ್ವಲ್ಲ?
1: ಇದು ಒಂದ್ ರೀತಿ ಲೆಕ್ಕನೇ ಅನ್ನಪೂರ್ಣ.
0: ಇದೇವ್ ಲೆಕ್ಕ ರೀ
1: ನೋಡು, ಇದು ನಾನು, ಇದು ನೀನು, ಇದೇ ನಮ್ಮ ಜೀವನದ ಸಂಕೇತ.
0: ಅದು ಹೇಗ್ರಿ?
1: ಅದು ಹೇಗೆ ಅಂದ್ರೆ ನೋಡು, ಈ ಎರಡು ಸೊನ್ನೆ ಹಿಂದೆ ಬರುವ ಸಂಖ್ಯೆಗಳೆಲ್ಲ ಮಕ್ಕಳು ಮೊಮ್ಮಕ್ಕಳು, ಅವನ್ನೆಲ್ಲ ಕಳ್ಕೊಂಡು ಬಂದ್ರೆ ಕೊನೆಗುಳಿಯೋದು ಎರಡು ಸೊನ್ನೆ, ಅದೇ ಗಂಡ ಹೆಂಡತಿ.
0: ತಗೊಳ್ಳಿ, ಕುಡೀರಿ.
1: ಬೇಡ ಅನ್ನಪೂರ್ಣ, ಈಗ ನಾನು ಕುಡಿಬೇಕಾದ್ದು ಈ ನೀರಲ್ಲ, ಇದು.
0: ಏನಂದ್ರೆ?
1: ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಸಹಧರ್ಮಿಣಿಗೆ ಸಮಪಾಲುತ್ತಾನೆ.
0: ಹೌದು.
1: ಹಾಗಾದ್ರೆ ಅನ್ನಪೂರ್ಣ, ನನ್ನ ಜೊತೆ ನೀನು ಬರ್ತೀಯ?
0: ಏನಂದ್ರೆ, ನಾವು ಮಾಡ್ಕೊಂಡಿದ್ ಲೆಕ್ಕ ಬೇರೆ, ಆದಿಯವ್ರು ಮಾಡಿದ ಲೆಕ್ಕ ಬೇರೆ. ನೀವು ಮಾಡಿದ ಲೆಕ್ಕದಿಂದ ನನ್ನ ಬದುಕು ಶೂನ್ಯ ಅಂತ ಗೊತ್ತಾದ್ಮೇಲು ನನ್ನ ನಿಮ್ ಜೊತೆ ಸಪ್ತಪದಿ ತೊಳ್ತವಳು, ಸ್ಮಶಾನಕ್ ಬರಕ್ಕೂ ಸಿದ್ಧ.
2: ನಿಮ್ ಮಾತನ್ನೆಲ್ಲ ಕೇಳಿಸ್ಕೊಂಡೆ. ನಿಮ್ ಲೆಕ್ಕದಲ್ಲಿ ಮಕ್ಕಳು ಮಾತ್ರ ಇರ್ತಾರ, ಶಿಷ್ಯಂದ್ರ ಇರಲ್ವಾ?
1: ಏನು?
2: ನಿಮ್ ಶಿಷ್ಯ ಆಗಿರೋ ನಾನು ನಿಮ್ ಲೆಕ್ಕನ ಹೀಗಾಗ್ತೀನಿ. ಇದು ನಿಮ್ಮ ಮಕ್ಕಳು ಮೊಮ್ಮಕ್ಕಳು. ಇನ್ನೊಂದು ಗೆರೆ ಹಾಕಿದ್ರೆ ಸಾವಿರಾರು ಜನ ನಿಮ್ಮ ಶಿಷ್ಯಂದ್ರು. ಇಷ್ಟೊಂದು ಜನಕ್ಕೆ ಬದುಕಿನ ದಾರಿ ತೋರಿಸ್ಕೊಟ್ಟು ನೀವು 100 ವರ್ಷ ಸುಖವಾಗಿರ್ಬೇಕು ಅನ್ನೋದೇ ಈ ನಿಮ್ ಶಿಷ್ಯನ ಆಸೆ. ಇನ್ನು ಸ್ವಲ್ಪ ದಿವಸದಲ್ಲಿ ನಿಮ್ಮ ಮಗ ರಮೇಶ, ನಿಮ್ಮ ಮಗಳು ವಿಶಾಲಿ ಜೀವನ ಸ್ವರ್ಗವಾಗುತ್ತೆ. ಧೈರ್ಯವಾಗಿರಿ ಮೇಷ್ಟ್ರೆ, ಧೈರ್ಯವಾಗಿರಿ.
1: ಅಷ್ಟು ದೃಢವಾಗಿ ಹೇಗೆ ಹೇಳ್ತೀಯ?
2: ನನ್ನ ಮಾತು ನಂಬಿ ಮೇಷ್ಟ್ರೆ.
0: ಆ ಭುವನೇಶ್ವರಿ ಬದುಕಿರೋವರೆಗೂ ಅದು ಸಾಧ್ಯ ಇಲ್ಲ. ಈ ಜಗತ್ತನ್ನೇ ಬಿಟ್ಟು ಹೋಗ್ಬೇಕು ಅಂತಿರೋ ನಮ್ಗೆ ಯಾಕಪ್ಪ ಸುಮ್ನೆ ಉಸಿರು ಕೊಡ್ತೀಯ? ಅದು ವ್ಯರ್ಥ ಪ್ರಯತ್ನ.
2: ಹಾಗನ್ಬೇಡಿ ಅಮ್ಮ. ಮೇಷ್ಟ್ರೆ, ಈ ನಿಮ್ ಶಿಷ್ಯನ ಲೆಕ್ಕ ಯಾವತ್ತು ತಪ್ಪಾಗಿಲ್ಲ. ತಗೊಳ್ಳಿ, ಸ್ವೀಟ್ಸ್ ತಿನ್ನಿ.
1: ಏನ್ ವಿಶೇಷ ದೇವು?
2: ಮರ್ತ್ಬಿಡ್ರ ಮೇಷ್ಟ್ರೆ, ಇವತ್ತು ಈ ನಿಮ್ ಶಿಷ್ಯನ ಹುಟ್ಟ ಹಬ್ಬ.
1: ದೇವು, ವಿಷ ಕುಡಿಬೇಕಂತಿದ್ದ ಬಾಯಿಗೆ ಸಿಹಿ ತಿನ್ಸಿದೀಯ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ ಅಂತ ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ತೀನಪ್ಪ. ಆಶೀರ್ವಾದ ಮಾಡ್ತೀನಿ.
3: ಥ್ಯಾಂಕ್ ಯು ರಾಮಕೃಷ್ಣ. ಶ್ರೀಪತಿ, ನೀನ್ ಸಪ್ಲೈ ಮಾಡಿದ ಕಳ್ಳಬಟ್ಟಿಯಿಂದ ಸಾವಿರಾರು ಜನ ಸತ್ರು, ಆದ್ರೆ ಅದಕ್ಕೆಲ್ಲ ನಾನೇ ಕಾರಣ ಅಂತ ನೀನು ಪೇಪರ್ ನಲ್ಲಿ ಹಾಕ್ಸಿದ್ ನೋಡಿ, ನನ್ನ ಕೈನಲ್ಲಿ ಸಹಿಸಕ್ಕಾಗ್ಲಿಲ್ಲ. ಆ ಕಳ್ಳಬಟ್ಟಿಗೂ ಭುವನೇಶ್ವರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಈ ಪೇಪರ್ ನಲ್ಲಿ ಬರ್ಸ್ಕೊಂಡ್ ಬಂದಿದ್ದೀನಿ. ಸಹಿ ಹಾಕು.
4: ಹಾಕಲ್ಲ ಅಂದ್ರೆ?
5: ಹಾಕಲ್ಲ ಅಂದ್ರೆ
6: ಪೊಲೀಸ್ ಬರೋ ಹಾಗಿದೆ, ನಾನು ಇದನ್ನು ನೋಡ್ಕೋತೀನಿ, ನೀವು ಹೋಗಿ.
0: ಥ್ಯಾಂಕ್ ಯು ರಾಮಕೃಷ್ಣ.
6: ಹೋಗಿ.
0: ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಒಂದ್ ಗ್ಲಾಸ್ ನೀರ್ ಬೇಕು.
6: ಸೋಮು, ಒಂದ್ ಲೋಟ ನೀರ್ ತಗೊಂಬಾ. ಏನ್ ಮೇಡಮ್ ಬಂದಿದ್ದು, ಯಾಕಿಷ್ಟು ಗಾಬರಿ ಆಗಿದ್ದೀರಾ?
0: ಆ ರಾಸ್ಕಲ್ ಶ್ರೀಪತಿ ದುರಾಸೆಯಿಂದ ಕಳ್ಬಟ್ಟಿ ಬೆರೆಸಿ ಅಮಾಯಕ ಜನರ ಸಾವಿಗೆ ಕಾರಣ ಆಗಿದ್ದ. ನನ್ ಪ್ರೆಸ್ಟೀಜ್ ಗತಿ ಏನಾಗ್ಬೇಕು ಹೇಳಿ? ಅದಕ್ಕೆ ತಪ್ಪು ಅವಂದೆ ಅಂತ ಸ್ಟೇಟ್ಮೆಂಟ್ ಬರೆಸ್ಕೊಂಡು ಸೈನ್ ಮಾಡಿಸ್ಕೊಂಡು ಬಂದಿದ್ದೀನಿ.
6: ನೀವು ಒಂದ್ ಮಾತು ನಮ್ಗೆ ಹೇಳಿದ್ರೆ ನಾವೇ ಬಂದು ಶ್ರೀಪತಿ ಹತ್ರ ಸ್ಟೇಟ್ಮೆಂಟ್ ತಗೋತಾ ಇದ್ವಿ.
0: ಯಾರು ಹೇಳಿದ್ರು? ಕೇಳೋ ಸ್ಥಿತಿಲಿ ಹೇಳೋ ಸ್ಥಿತಿಲಿ ಅವನಿಲ್ಲ.
6: ವಾಟ್ ಡು ಯು ಮೀನ್?
0: ಹಿ ಹ್ಯಾಸ್ ಬೀನ್ ಮರ್ಡರ್ಡ್.
6: ವಾಟ್?
0: ಆ ಶ್ರೀಪತಿ ತನ್ನ ತಪ್ಪನ್ನು ಒಪ್ಕೊಂಡು ಬರ್ಕೊಟ್ಟು ಸ್ಟೇಟ್ಮೆಂಟ್ ತಗೊಂಡು ಬರ್ಬೇಕಾದ್ರೆ ರೋಲ್ಕರ್ ರಾಮಕೃಷ್ಣ ತನ್ನ ಕಡೆಯವ್ರ ಜೊತೆ ಅಲ್ಲಿ ಬಂದ. ಅವ್ರವ್ರಿಗೇನ್ ಮನಸ್ತಾಪ ಇತ್ತೋ ನನಗ್ ಗೊತ್ತಿಲ್ಲ. ಆ ಸಾರಾಯಿ ಜಾಗನ ಧ್ವಂಸ ಮಾಡಿ ನನ್ ಕಣ್ ಮುಂದೆನೆ
6: ಹೇಳಿ ಪರವಾಗಿಲ್ಲ.
0: ಆ ರಾಮಕೃಷ್ಣ ಶ್ರೀಪತಿನ ಕೊಲೆ ಮಾಡ್ಬಿಟ್ಟ. ಅದನ್ನ ಕಣ್ಣಿಂದ ನೋಡೋಕಾಗ್ದೆ ನಾನೇ ನೇರ ಬಂದು ಹೇಳ್ತಾ ಇದ್ದೀನಿ ಸರ್. ತಕ್ಷಣ ರಾಮಕೃಷ್ಣ ಅರೆಸ್ಟ್ ಮಾಡಿ, ನಾಳೆ ಕೋರ್ಟ್ಗೆ ನಾನೇ ಬಂದು ಸಾಕ್ಷಿ ಹೇಳ್ತೀನಿ. ಗೂಂಡಾಯಿಸಂ ರೌಡಿಯಿಸಂ ನಾಶ ಆಗ್ಬೇಕು ಅನ್ನೋದೇ ಒಪ್ಪ ಸಮಾಜ ಸೇವಕಿಯಾದ ನನ್ನ ಆಸೆ.

0: ಇನ್ನೊಂದು ಲೋಟ ನೀರು ಕುಡಿಲಿ. ಕೊಡಿ.
1: ಹಾ ಹಾ ಹಾ,
0: ಎಂಥ ನಾಟಕ ಆಡದೆ ತಾಯಿ.
2: ನೀನ ಎಷ್ಟೇ ಆ ಗುಂಡಿಗೆ ನಿನಗೆ?
0: ಎಷ್ಟು ಇಲ್ಲ ಬ್ರದರ್, ನನಗಿರೋದು ಒಂದೇ ಗುಂಡಿಗೆ. ಆದ್ರೆ ಅದ್ರ ತುಂಬಾ ಧೈರ್ಯನೇ ಇದೆ. ಭುವನೇಶ್ವರಿ, ನೀನ್ ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ನ್ಯಾಯ ಧರ್ಮಕ್ಕೆ ತಲೆ ಬಾಗುವವನೇ ಈ ರೋಲ್ ಕಾಲ್, ಕೊಟ್ಟ ಮಾತಿನಂತೆ ನಡ್ಕೊಳ್ಳುವವನೇ ಈ ರೋಲ್ ಕಾಲ್. ಬ್ರದರ್, ಶ್ರೀಪತಿಯನ್ನು ಕೊಲೆ ಮಾಡಿದವಳು ಈಕೇನೆ. ಪೊಲೀಸ್ನವ್ರಿಗೆ ಗೊತ್ತಾದ್ರೆ ಇವಳು ಪ್ರೆಸ್ಟೀಜ್ಗೆ ಧಕ್ಕೆ ಬರುತ್ತೆ ಅಂತ ಇವಳನ್ನ ಆಪತ್ತಿನಿಂದ ಪಾರ್ ಮಾಡಿದ್ರೆ ಕೊಲೆಗಾರ ನಾನೇ ಅಂತ ಇವ್ರಿಗೆ ಹೇಳ್ತಾ ಇದೀಯಾ? ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ ಭುವನೇಶ್ವರಿ. ಆದ್ರೆ ನಂಬಿಕೆ ಅನ್ನೋದು ಶಾಶ್ವತ, ಅದನ್ನೇ ನೀನು ಸಂಪೂರ್ಣ ಕಳ್ಕೊಂಡಿದ್ಯಾ.
3: ಏನ್ ಇನ್ಸ್ಪೆಕ್ಟರ್ ನೋಡ್ತಾ ಇದ್ದೀರಾ? ಇವನೊಬ್ಬ ಕೊಲೆಗಾರ, ಇವನು ಶ್ರೀಪತಿನ ಕೊಲೆ ಮಾಡಿದ್ರು ನನ್ನ ಕಣ್ಣಾರೆ ನೋಡಿದೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಪ್ಲೀಸ್ ಅರೆಸ್ಟ್ ಹಿಮ್.
4: ಕೊಲೆ ಮಾಡಿದ್ಯಾರು, ಕಣ್ಣಾರ ನೋಡಿದ್ಯಾರು ನನ್ ಕೊಲೆ ಪ್ರಯತ್ನನ? ಯಾರು, ಎಲ್ಲಿ, ಯಾವಾಗ, ಯಾಕೆ ಮಾಡಕ್ ಪ್ರಯತ್ನ ಪಟ್ರು ಅಂತ ನನ್ ಬಾಯಲ್ಲಿ ಹೇಳುತ್ತೀರ ಭುವನಮ್ಮ?
0: ಯಾಕೆ ಮಾತಾಡು ಭುವನೇಶ್ವರಿ, ಬಾಯ್ ಬಿದ್ದೋಯ್ತಾ ಅಥವಾ ಗುಂಡಿಗೆ ಗಂಟ್ಲಿಗೆ ಬಂತ? ನಿನ್ನ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರನ್ನ ಬಲಿ ತಗೊಳ್ಳೋ ನಿನ್ನ
5: ಏನಿದಲ್ಲ
0: ನಂಬಿಕೆ ದ್ರೋಹ ಬ್ರದರ್, ನಂಬಿಕೆ ದ್ರೋಹ. ಭುವನೇಶ್ವರಿ, ಇವತ್ತಿಂದ ನೀನು ನಾನು ಆ ಜನ್ಮ ಶತ್ರುಗಳು. ನಿನ್ನ ಜೀವನ ಪರ್ಯಂತ ನನ್ನನ್ನು ಜ್ಞಾಪಕ ಇಟ್ಕೊಳ್ಳೋ ಹಾಗೆ ನಾನು ಮಾಡ್ಲಿಲ್ಲ. ನನ್ನ ಹೆಸರು ರೋಲ್ ಕಾಲ್ ರಾಮಕೃಷ್ಣನೇ ಅಲ್ಲ.
3: ಸ್ವಪ್ನ, ಕೇವಲ ತಾಯಿಯಾಗಿ ಅಲ್ಲದೆ ನಿನ್ನ ಶ್ರೇಯೋಭಿಲಾಷಿಯಾಗಿ ನಿನ್ ಜೊತೆ ಮಾತಾಡಬೇಕು ಅಂತ ಇಲ್ಲಿ ಕರ್ಕೊಂಬಂದೆ.
6: ಹೇಳ್ ಮಮ್ಮಿ.
3: ಈ ಭುವನೇಶ್ವರಿ ತಗೊಂಡಿರೋ ನಿರ್ಣಯದ ಮೇಲೆ ನಿನಗೆ ನಂಬಿಕೆ ಇದೆ ಅಲ್ವಾ?
6: ಅಲ್ಲ ಮಮ್ಮಿ, ಬದುಕಿರೋ ಮನುಷ್ಯನ್ಗೆ ಉಸಿರೇ ಪ್ರಾಣ ಆಗಿರುತ್ತೆ ಅನ್ನೋದು ಎಷ್ಟು ನಿಜನೋ ನೀನ್ ತಗೊಂಡಿರೋ ನಿರ್ಣಯದ ಮೇಲೂ ನನಗಷ್ಟೇ ನಂಬಿಕೆ ಇದೆ ಮಮ್ಮಿ.
3: ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಲುಕ್, ಇವನೇ ನಿನ್ನ ಭಾವಿ ಗಂಡ, ಎಕ್ಸೈಸ್ ಮಿನಿಸ್ಟರ್ ಅಣ್ಣನ ಮಗ. ಕಳ್ಳ ಬಟ್ಟೆ ಕೇಸು ಯಾವ ರೀತಿ ತಿರುಗಿ ಬೀಳುತ್ತೋ, ಎಲ್ಲಿಗೆ ಹೋಗ್ಬಿಟ್ಟುತ್ತೋ ನನಗೆ ಗೊತ್ತಿಲ್ಲ. ಈ ಅಪಾಯದಿಂದ ನಮ್ಮನ್ನ ಪಾರ್ ಮಾಡೋದು ಅಲ್ಲದೆ ಸ್ಟಾರ್ ಆಯಿಲ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿಸ್ತಲೇ ಇರೋದಕ್ಕೆ ಈ ಮಿನಿಸ್ಟರ್ ಅಭಯ ಹಸ್ತ ನನಗೆ ಬೇಕು.
6: ಫಿಕ್ಸ್ ದ ಮ್ಯಾರೇಜ್ ಮಮ್ಮಿ.
3: ಸ್ವಪ್ನ,
6: ನಾನು ಭುವನೇಶ್ವರಿ ಮಗಳು ಮಮ್ಮಿ. ಮಾಮೂಲ್ ಹುಡುಗಿರ ಹಾಗೆ ಈ ಪ್ರೇಮ ಗಿಮ ಅನ್ನೋ ಹುಚ್ಚು ತಿಯರಿ ಮೇಲೆ ನನಗೆ ನಂಬಿಕೆ ಇಲ್ಲ.
3: ಸಾಕು ಮಾ, ಸಾಕು. ಇಷ್ಟು ಸಪೋರ್ಟ್ ನನಗಿದ್ರೆ ಸಾಕು, ಈ ಪ್ರಪಂಚನೇ ಒಂದು ಆಟ ಆಡಿಸ್ಬಿಡ್ತೀನಿ. ಸ್ವಪ್ನ, ಫೋಟೋ ನೋಡೋದಿಲ್ವಾ?
6: ಆ ತರ ನೋಡಿದ್ರೆ ಅದ್ ಸೆಲೆಕ್ಷನ್ ಅಂತ ಆಗತ್ತೆ ಮಮ್ಮಿ. ನನ್ನ ಜೀವಕ್ಕಿಂತ ತಾಯಿ ಮಾತಿಗೆ, ತಾಯಿ ನಿರ್ಧಾರಕ್ಕೆ ನಾನು ಹೆಚ್ಚು ಬೆಲೆ ಕೊಡೋದು ಮಮ್ಮಿ.
3: ಐ ಲವ್ ಯು ಮೈ ಚೈಲ್ಡ್, ಲವ್ ಯು.
5: ಭುವನೇಶ್ವರಿ ಅವರೇ, ನಿಮ್ ಸಂಬಂಧ ನಮಗೆ ತುಂಬಾ ಹಿಡಿಸಿದೆ. ನಾಡಿದ್ದೇ ನಿಶ್ಚಿತಾರ್ಥ ಇಟ್ಕೊಳ್ಳ, ಏನಂತೀರಾ?
3: ಶುಭಾಶಯ ಶೀಘ್ರ
5: ಬರ್ತೀವಿ. ನಮಸ್ಕಾರ.
6: ಕಂಗ್ರಾಚುಲೇಷನ್ ಸ್ವಪ್ನ, ಈಗಲಾದ್ರೂ ಪಾರ್ಟಿ ಕೊಡ್ತೀಯೋ ಇಲ್ವೋ? ನಂದೇನು ಅಭ್ಯಂತರ ಇಲ್ಲ, ಮಮ್ಮಿ ಓಕೆ ಅಂದ್ರೆ ಓಕೆನೆ.
3: ಈಗ ನಾನು ಇಲ್ಲಿಗೆ ಬಂದಿದ್ದು ನಿಮಗೇನು ಅಭ್ಯಂತರ ಇಲ್ಲ ತಾನೆ?
7: ನಾನು ನೀವು ಬಂದಿದ್ದು ತುಂಬಾ ಒಳ್ಳೇದಾಯ್ತು, ಡಿಸಿಷನ್ ತಗೊಳ್ಬಹುದು.
3: ಏನು?
7: ಸ್ವಪ್ನ ಬಿ ಪಾಸ್ ಆದಾಗ ಮೈಸೂರು ಬೃಂದಾವನಕ್ಕೆ ಕರ್ಕೊಂಡು ಹೋಗಿ ಮೂನ್ ಲೈಟ್ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ಲು, ಇವತ್ತಿನವರೆಗೂ ಕೊಡಿಸೇ ಇಲ್ಲ ಆಂಟಿ.
6: ಹೌದು ಮಮ್ಮಿ, ನಾನು ಇವ್ರಿಗೆ ಪಾರ್ಟಿ ಡ್ಯೂ ಇದ್ದೀನಿ, ಇವತ್ತು ಹೋಗಿ ನಾಳೆ ಬಂದ್ಬಿಡ್ತೀವಿ.
3: ಇವತ್ತ ಅಲ್ಲಮ್ಮ, ನಾಡಿದ್ ಬೆಳಗ್ಗೆ 10 ಗಂಟೆಗೆ ನಿಶ್ಚಿತಾರ್ಥ ಇದೆ.
7: ಅಯ್ಯೋ, ಮೈಸೂರ್ ಇಲ್ಲೇ ತಾನೆ ಆಂಟಿ, ನಾಡಿದ್ ಬೆಳಗ್ಗೆ 6 ಗಂಟೆಗೆಲ್ಲ ಇಲ್ಲಿ ಕರ್ಕೊಂಡು ಬಂದು ಬಿಟ್ಬಿಡ್ತೀವಿ.
6: ಪ್ಲೀಸ್ ಆಂಟಿ,
7: ಕಳಿಸಿ ಆಂಟಿ.
3: ಓಕೆ ಓಕೆ, ಬಟ್ ಒನ್ ಥಿಂಗ್, ನಿಮ್ ಜೊತೆ ನಮ್ ಮ್ಯಾನೇಜರ್ ಕಳಿಸ್ಕೊಡ್ತೀನಿ. ಮ್ಯಾನೇಜರ್
8: ಮೇಡಮ್,
3: ನೋಡಿ ಇವ್ರ ಜೊತೆಲೆ ಹೋಗಿ ಇವ್ರಿಗೆ ಬೇಕಾದ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಟ್ಟು ನಿಮ್ ಜೊತೆಲೆ ವಾಪಸ್
6: ಕರ್ಕೊಂಬನ್ನಿ.
9: ಕೆಳಗಡೆ ಏನ್ ಹೆಂಗ್ ನೋಡ್ತಾ ಇದ್ಯಾ? ಇಳಿಯ ಕೆಳಗಡೆ ನಡಿಯೇ. ಕೈ ಪೀಕ್ ಅಂದ್ರೆ ಬೋಟಿ ತೆಗೆದು ಬಿಡ್ತೀನಿ, ಕುತ್ಕೊಳ್ರೆ
10: ಅಂತ ನಾನೇನ ಗಲಾಟೆ ಮಾಡ್ದಣ್ಣ?
9: ಅದಕ್ಕೆ ನೀನ್ ಒಳಗಡೆ ಇರು.
10: ಸರಿ ನಣ್ಣ.
3: ಏನ್ ಮಮ್ಮಿ, ಬೀಗ್ರು ಬಂದು ಎಷ್ಟೊತ್ತಾಯ್ತು, ಸ್ವಪ್ನ ಇನ್ನು ಬಂದೇ ಇಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಮೊದಲೇ ಹುಡುಕ್ಬಿಟ್ಟಿ, ಬೆಳಿಗ್ಗೆ 6 ಗಂಟೆ ಒಳಗೆ ಮನೇಲಿ ಇರ್ತೀನಿ ಅಂತ ಹೇಳಿದ್ಲು, ಇನ್ನು ಯಾಕೆ ಬರ್ಲಿಲ್ವೋ ಏನೋ ಅರ್ಥ ಆಗ್ತಾ ಇಲ್ಲ.
7: ಮಮ್ಮಿ, ಅವ್ರ ಫ್ರೆಂಡ್ಸ್ ಬಂದ್ರು.
3: ಯಾಕಮ್ಮ ಇಷ್ಟು ಲೇಟ್ ಮಾಡಿದ್ರಿ? ಸ್ವಪ್ನ

0: ಯಾಕೆ, ಏನಾಯ್ತು ಹೇಳಿ? ಸ್ವಪ್ನ ಎಲ್ಲಿ ಹೋದ್ಲು? ಕಮ್ ಆನ್ ಟೆಲ್ ಮೀ, ಇನ್ನೊಂದು ಆಕ್ಸಿಡೆಂಟ್ ಆಯ್ತಾ?
1: ಅಂಥದ್ದೇನೂ ಆಗಿಲ್ಲ.
0: ಮತ್ತೆ ಅವಳೆಲ್ಲ ಹೋದ್ಲು? ಸ್ವಪ್ನ ಎಲ್ಲಿ ಹೋದ್ಲು? ನಾಗರಾಜ್, ಸ್ವಪ್ನ ಎಲ್ಲಿ, ಏನಾಯ್ತ್ರಿ ಅವಳಿಗೆ? ಸ್ವಪ್ನ ಏನಾಯ್ತೆ, ಏನೇ ಇದೆಲ್ಲ ಗಾಯ, ಏನಾಯ್ತು ಹೇಳಮ್ಮ, ಹೇಳು ಸ್ವಪ್ನ. ಸ್ವಪ್ನ, ನಾಗರಾಜ್ ಏನಾಯ್ತು ಅಂತ ನೀನಾದ್ರೂ ಹೇಳೋ.
2: ಮನೆ ಮುಳುಗೋಯ್ತು ಮೇಡಮ್, ಸರ್ವ ನಾಶನ ಆಗೋಯ್ತು. ನಡ ರಸ್ತೆಯಲ್ಲಿ ಆ ರೋಲ್ ಕಾಲ್ ಕಾರ್ನ ಅಡ್ಡ ಕಟ್ಟಿ ಸ್ವಪ್ನ ಅವ್ರ ಕೈ ನಡ್ಕೊಂಡು ದರ್ದರ ಅಂತ ಪಕ್ಕ ಕೇಳ್ಕೊಂಡೋಗಿ ಮಾನಭಂಗ ಮಾಡ್ಬಿಟ್ಟ.
3: ನಿಜ, ರೋಲ್ ಕಾಲ್ ರಾಮಕೃಷ್ಣ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟ ಮಮ್ಮಿ.
2: ಇಷ್ಟೆಲ್ಲ ಆದ್ಮೇಲೂ ಇನ್ನೂ ಇಲ್ಲೇ ಇರ್ಬೇಕಾ? ನಡೀರಿ ಹೋಗೋಣ.
0: ಆತ್ರ ಪಡ್ಬೇಡಿ, ಸ್ವಲ್ಪ ತಾಳಿ, ಮೊದಲು ಅಲ್ಲಿ ಏನ್ ನಡೀತು ಅಂತ ತಿಳ್ಕೊಳ್ಳೋಣ.
2: ಸಾವಧಾನವಾಗಿ ನೀವು ಕೇಳಿ ತಿಳ್ಕೊಂಡು ಸಂತೋಷ ಪಡಿ, ಆ ಅವಶ್ಯಕತೆ ನನಗಿಲ್ಲ. ನಡೆಯ
0: ಪ್ಲೀಸ್, ಸ್ವಲ್ಪ ವೇಸ್ಟ್ ಮಾಡಿ.
4: ಇಂಥವ್ರ ಮನೆ ಸಂಬಂಧ ಬೆಳೆಸೋಕೆ ಅಂತ ನಾನು ಮಧ್ಯಸ್ಥಿಕೆ ವಹಿಸದ್ನಲ್ಲ, ಜನಕ್ ಗೊತ್ತಾದ್ರೆ ನನಗೆ ಕ್ಯಾಕರ್ಸ್ ಹೋಗಿರ್ತಾರೆ.
0: ಸಂವಾರ ಆದ್ಮೇಲೆ ಬದುಕಿರದ ರಾಮಕೃಷ್ಣ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು.
5: ಮಾತಾಡಿ.
0: ಇವರು
5: ಅವರು ನನ್ನ ಆತ್ಮೀಯ ಸ್ನೇಹಿತರು, ಅವ್ರ ಮುಂದೆ ಗುಟ್ಟು ಗುಮ್ಮಾನ ಯಾವುದೂ ಇಲ್ಲ. ಏನ್ ವಿಷಯ ಹೇಳಿ?
0: ನೀನು ನಮ್ಮ ಮನೆಗೆ ಬರಬೇಕು, ನನ್ನ ಅಳಿ ಆಗ್ಬೇಕು. ಇವತ್ತೇ ಇನ್ನ ಅರ್ಧ ಗಂಟೆಲಿ ನನ್ನ ಮನೆಯಲ್ಲೇ ಮದುವೆ.
5: ಇಷ್ಟಕ್ಕೂ ಮದುವೆ ಯಾರ ಜೊತೆ?
0: ನನ್ನ ಮಗಳು ಸ್ವಪ್ನ ಜೊತೆ.
5: ಏನಂತೀರಾ ನೀವುಗಳು?
6: ಅನ್ನೋದೇನಿದೆ ಗುರು, ಮದುವೆ ಆದ್ಮೇಲೆ ಆಗೋದೆಲ್ಲ ಆಗೋಗ್ಬಿಟ್ಟೈತಲ್ಲ,
7: ಸ್ವಲ್ಪ ಮಾತ್ರ ತಾಲಿ ಕಟ್ಟೋತಾನೆ.
6: ಹ್ಞೂ ಅಂತ ಒಪ್ಕೋ ಗುರು, ಸ್ವಲ್ಪ ಮುಚ್ಕೊಂಡಿರ್ತೀಯಾ? ಸುಮ್ಮನೆ ಮದುವೆ ಒಪ್ಕೊಳ್ಳೋಕೆ ನಮ್ ಗುರು ಏನು ಬಿಟ್ಟು ಬಿದ್ದಿದಾರ?
0: ನಿನಗೇನ್ ಅನುಕೂಲ ಬೇಕು, ಎಷ್ಟ್ ಹಣ ಬೇಕೋ ಹೇಳು, ಚೀಟಿಗೆ ಹೊಡೆಯೋದ್ರಲ್ಲಿ ಏರ್ಪಾಡು ಮಾಡ್ತೀನಿ.
5: ಇದೇ ಕೆಟ್ಟ ಬುದ್ಧಿ ಬೇಡ ಅಂತ ಹೇಳೋದು? ನೀವು ಎಲ್ರನ್ನು ದುಡ್ಡಿನಲ್ಲೇ ಅಳಿಯೋಕ್ ನೋಡ್ತಿರಲ್ವೇ ಭುವನಮ್ಮ? ದುಡ್ಡಿನಿಂದ ಮನುಷ್ಯರನ್ನು ಕೊಂಡ್ಕೊಳ್ಬಹುದು, ಆದ್ರೆ ಅವ್ರ ಮನಸ್ಸನ್ನು ಕೊಂಡ್ಕೊಳ್ಳೋದು ಸಾಧ್ಯವಿಲ್ಲ.
0: ಆ ಸೆಂಟಿಮೆಂಟ್ಸ್ ಎಲ್ಲ ನನಗೆ ಗೊತ್ತಿಲ್ಲ, ನನ್ನ ಪ್ರೆಸ್ಟೀಜ್ ಉಳಿಸ್ಕೊಳ್ಳೋದೊಂದೇ ನನಗೆ ಗೊತ್ತು, ಅದಕ್ಕಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ.
5: ಆದ್ರೆ ನಾನು ನಿಮ್ಮ ಮಗಳ ಕುತ್ತಿಗೆ ತಾಳಿ ಕಟ್ಟಿ ನಿಮ್ ಮನೆಯಲ್ಲೇ ಬಂದಿರ್ಬೇಕು ಅಂದ್ರೆ ನನ್ನ ಕೆಲವು ಕಂಡೀಷನ್ಸ್ ಇವೆ.
0: ಏನದು?
5: ನಾನು ನಿಮ್ಮ ಮನೆಗೆ ಬಂದ್ಮೇಲೆ ನಿಮ್ಮ ಮನೆಯಲ್ಲಿ ನನ್ನ ಮಾತೇ ನಡಿಬೇಕು. ನನಗೆ ಇಷ್ಟ ಬಂದಾಗ ಬರ್ತೀನಿ, ಇಷ್ಟ ಬಂದಾಗ ಹೋಗ್ತೀನಿ. ಆದ್ರೆ ಯಾಕೆ, ಎಲ್ಲಿಗೆ, ಏನು ಅಂತ ನೀವು ಕೇಳಬಾರ್ದು, ಯಾರು ಕೇಳಬಾರ್ದು. ನಾನು ಯಾವ ಸಮಯದಲ್ಲಿ ಏನ್ ಕೇಳಿದ್ರು ಅದನ್ನ ತಕ್ಷಣ ನೀವು ನೆರವೇರಿಸಿಕೊಡ್ಬೇಕು. ನಿಮಗಿಷ್ಟ ಇಲ್ಲದೆ ಇದ್ರು ನನ್ನ ಸ್ನೇಹಿತರು ನನಗಿಷ್ಟ, ಅವ್ರು ನನ್ನ ಜೊತೆಯಲ್ಲೇ ಇರ್ತಾರೆ. ಒಪ್ಗೆನಾ?
0: ಆಯ್ತು, ನಿನ್ನ ಕಂಡೀಷನ್ಸ್ಗೆಲ್ಲ ನಾನು ಒಪ್ಕೊಂಡಿದ್ದೀನಿ, ಆದ್ರೆ ನಂದು ಒಂದು ಕಂಡೀಷನ್ ಇದೆ, ನೀನು ಒಪ್ಕೋಬೇಕು.
5: ಏನದು?
0: ಸ್ವಪ್ನ ಇನ್ನೂ ಚಿಕ್ಕ ಹುಡುಗಿ, 3 ತಿಂಗಳು ರೆಸ್ಟ್ ಕೊಡ್ತೀನಿ ಅಂತ ನನಗೆ ಮಾತು ಕೊಡು.
5: ಯಾವತ್ತೋ ಒಂದು ದಿನ ಬಲಾತ್ಕಾರ ಮಾಡಿದೆ ಅಂದ್ರೆ ಪ್ರತಿದಿನ ಮಾಡಕ್ಕಾಗತ್ತೆ, ಹಾಗೆ ಆಗಲಿ. ಆದ್ರೆ ನೀವು ಶ್ರೀಮಂತರು, ಯಾವತ್ತು ಯಾವ ಕಡೆ ತಿರುಗ್ತೀರಿ ಯಾರಿಗ ಗೊತ್ತು. ಅದಕ್ಕೆ ಈಗ ನಾನು ಹೇಳಿದ ಕಂಡೀಷನ್ಸ್ ಎಲ್ಲ ಸೇರಿಸ್ಕೊಂಡು ನಿಮಗೂ ನನಗೂ ಒಂದು ಅಗ್ರಿಮೆಂಟ್ ಆಗೋದು ಒಳ್ಳೇದು. ಏನಂತೀರಿ?
0: ಸರಿ, ನಾನು ಅನ್ಕೊಂಡಿರೋದೇನು, ನೀನು ಮಾಡ್ತಾ ಇರೋದೇನು?
8: ನಾನೇನ್ ಮಾಡ್ದೆ ಮಮ್ಮಿ?
0: ಏನ್ ಮತ್ತೆ, ಅವನ ಜೊತೆಲಿ ನಿನ್ ಲವ್ ಗಿವ್ ಅಂತ?
8: ಲವ್? ಆ ರೋಲ್ ಕಾಲ್ ರೌಡಿ ಜೊತೆನ? ಏನ್ ಮಮ್ಮಿ, ಇಷ್ಟೇನ ನಿನ್ನ ಅರ್ಥ ಮಾಡ್ಕೊಂಡಿರೋದು? ಮಮ್ಮಿ, ನಾನ್ ನಿನ್ನ ಮಗಳು ಮಮ್ಮಿ. ಪ್ರೇಮ್ ಸಾಗರ್ ಬರೋ ಸಮಯದಲ್ಲಿ ನೀನ್ ಬರ್ಕೊಟ್ಟಿರೋ ಅಗ್ರಿಮೆಂಟ್ ಪೇಪರು ಆ ರೌಡಿ ಹತ್ರನೇ ಇದ್ರೆ ನಾಳೆ ಏನಾದ್ರೂ ಅನಾಹುತ ಆಗ್ಬಹುದು ಅಂತ ಅದನ್ನ ಉಪಾಯವಾಗಿ ವಾಪಸ್ ಇಸ್ಕೊಳಕ್ಕೆ ಈ ನಾಟಕ ಆಡ್ತಿದ್ದೀನಿ ಮಮ್ಮಿ.
5: ಅನುಕೂಲಕ್ಕೊಬ್ಬ ಗಂಡ ರೋಲ್ ಕಾಲ್ ರಾಮಕೃಷ್ಣ ಉಪಯೋಗಿಸಿಕೊಂಡು ಫಸ್ಟ್ ಕ್ಲಾಸ್ ಆಗಿ ಆಕ್ಟ್ ಮಾಡಿದ್ರು, ಆದ್ರೆ ನಿಮ್ಮ ನಟನೆ ನಂಬುವಂತ ಮುಟ್ಟಾಳ ನಾನು ಅಂತ ತಿಳ್ಕೊಂಡ್ರೇನು? ರಾಮಾವತಾರದ ಮಂಥರೆ, ಕೃಷ್ಣ ಅವತಾರದ ಪೂತನಿಯಾಗಿದ್ದ ನೀವು ಈ ರಾಮಕೃಷ್ಣನ ಅವತಾರದಲ್ಲಿ ತಾಯಿ ಮಗಳಾಗಿ ಹುಟ್ಟಿದ್ದೀರಿ ಅಂತ ಈಗ ನನಗೆ ಗೊತ್ತಾಯ್ತು. ಇನ್ನು ಈ ಅಗ್ರಿಮೆಂಟ್ ಇಟ್ಕೊಂಡು ನಾನೇನು ಮಾಡಲಿ? ನಿಮ್ಮಿಬ್ಬರಿಗೂ ಮೋಕ್ಷ ಕೊಡೋಕೆ ಆಗದೆ ಹೋದ್ರೂ ಇದಕ್ಕೆ ನಾನೇ ಮೋಕ್ಷ ಕೊಡ್ತೇನೆ. ಗುಡ್ ಬೈ.
9: ಹಲೋ,
10: ನಾನು ಪ್ರೇಮ್ ಸಾಗರ್ ಪಿ ಎಸ್ ಸದಾಶಿವ್ ಮಾತಾಡ್ತಾ ಇರೋದು. ನಾಳೆ ಬೆಳಿಗ್ಗೆ 9 ಗಂಟೆಗೆ ಪ್ರೇಮ್ ಸಾಗರ್ ಅವ್ರು ನನಗೆ ಭೇಟಿ ಆಗೋಕೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ.
9: ಓಕೆ, ಥ್ಯಾಂಕ್ ಯು.

0: ಸ್ವಪ್ನ, ನಮ್ಮ ಅದೃಷ್ಟ ಚೆನ್ನಾಗಿದೆ. ಈ ಸುಂಟರಗಾಳಿ ಮನೆ ಬಿಟ್ಟು ಹೋಯ್ತು, ತಂಗಾಳಿ ಹಾಗೆ ಆ ಪ್ರೇಮ್ ಸಾಗರ್ದು ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಗುಡ್ ಮಾರ್ನಿಂಗ್ ಸರ್. ಟಿವಿ ಫ್ಯಾಕ್ಟರಿ ಇನ್ವೆಸ್ಟ್ಮೆಂಟ್ಗೆ ಕ್ಯಾಶ್ ಅಂಡ್ ಡಾಕ್ಯುಮೆಂಟ್ಸ್ ತಂದಿದ್ದೀನಿ.
1: What's your name?
0: Bhuvanate.
1: What?
0: I'm sorry. Bhuvaneshwari.
1: And yours?
2: Swapna. Sir, neevu roll call Ramakrishna tane?
1: What kind of joke is this?
0: Cash check madkoli sir.
1: Idanella naan nodu agathya illa. My secretary will handle this. Neevu hogi avanannu nodi. You can go now.
2: Ramakrishna nu Prem Sagaru. Ibru obbre irbeku mummy.
0: Che che. Aa rowdy Ramakrishna elli? America return Prem Sagar elli? ಒಂದೇ ಹೊಲಕೆ ಇದ್ದ ಮಾತ್ರಕ್ಕೆ ಇಬ್ಬರನ್ನೂ ಒಬ್ಬರೇ ಅಂತ ತಿಳ್ಕೊಳಕಾಗತ್ತಾ?

0: ಹಲೋ
1: ಅಣ್ಣ, ನಾನ್ ವಿಶಾಲಿ ಮಾತಾಡೋದು.
0: ಏನ್ ವಿಶಾಲಿ?
1: ಸ್ವಪ್ನನ ಅತ್ತೈನ ಶ್ರೀಪತಿ ಬೂತ್ ಬಂಗ್ಲೆಗೆ ಹೇಳ್ಕೊಂಡೋದ.
0: ನಾನು ಈಗಲೇ ಬಂದೆ.
2: ನಾಗರಾವ್ ಹಲ್ನಲ್ಲಿ ವಿಷ ಇದ್ರೆ ಈ ನಾಗರಾಜನ್ಗೆ ಮೈ ತುಂಬಾ ವಿಷ. ಇವರಿಬ್ರು ಸವಾಸ ಮಾಡಬೇಡ ಅಂತ ಬಡ್ಕೊಂಡೆ ನಾನು. ಕೇಳಿದೆ ನನ್ನ ಮಾತು ಅನುಭವಿಸು.
3: ಹೇಳಿ ಶ್ರೀಪತಿ, ಧೈರ್ಯ ಆದ್ರೆ ನನ್ನ ಕಟ್ಟು ಬಿಚ್ಚೋ, ಚಾಮುಂಡೇಶ್ವರಿ ಅವತಾರ ತೋರಿಸ್ತೀನಿ.
4: ಬೆಟ್ಟಕ್ಕೋಗಿ ಅರ್ಚನೆ ಮಾಡಿಸಿದ್ರೆ ಚಾಮುಂಡೇಶ್ವರಿ ದರ್ಶನ ಇನ್ನೂ ಚೆನ್ನಾಗಾಗುತ್ತೆ.
5: ನಾನು ಕಟ್ಟೋ ಚಟ್ಟದ ಮೇಲೆ ನೀನು ಮಲಗಿದ್ರೆ ನಿನ್ನ ಶವಾವತಾರನ ಕಣ್ ತುಂಬಾ ನೋಡ್ತೀನಿ.
6: ಚಟ್ಟ ಏನೋ ರೆಡಿ, ಆದ್ರೆ ಯಾರಾದ್ರ ಮೇಲೆ ಮಲಗ್ತಾರೆ ಅನ್ನೋದು ಈಗ ಗೊತ್ತಾಗುತ್ತೆ.
3: ಪ್ರೇಮ್ ಸಾಗರ್,
6: ಎಕ್ಸಾಕ್ಟ್ಲಿ. ಭುವನೇಶ್ವರಿ ಮತ್ತು ಸ್ವಪ್ನಗೆ ಪ್ರೇಮ್ ಸಾಗರ್, ನಾಗರಾಜ್ ಮತ್ತು ಶ್ರೀಪತಿಗೆ ರೋಲ್ ಕಾಲ್ ರಾಮಕೃಷ್ಣ.
2: ಭುವನ, ಒಬ್ಬ ಬಡ ಹುಡುಗನಿಗೆ ನಾನು ಫಾರಿನ್ ಹೋಗೋದಕ್ಕೆ 1,00,000 ರೂಪಾಯಿ ಧನ ಸಹಾಯ ಮಾಡಿದೆ ಅಂತ ಮನೆಯಲ್ಲಿ ದೊಡ್ಡ ಕುರುಕ್ಷೇತ್ರನೆ ಮಾಡಿ ನಾನು ಮನೆಯಿಂದ ಆಚೆ ಹೋಗುವಾಗ ಮಾಡಿಬಿಟ್ಟೆ. ಆ ಧನ ಸಹಾಯ ಪಡೆದ ಅನಾಥ ಬೇರೆ ಯಾರು ಅಲ್ಲ, ಇದೇ ಪ್ರೇಮ್ ಸಾಗರ್.
3: ಈ ರೀತಿ ರೌಡಿ ವೇಷ ಹಾಕೋ ಕಾರಣ?
6: ನಿನ್ನನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ನಾನು ಅಮೆರಿಕಾದಿಂದ ಬಂದೆ. ನಿಮ್ಮ ಕುಟುಂಬದ ಬಗ್ಗೆ ನನ್ನ ಸ್ನೇಹಿತ ದೇವರಾಜನ್ ವಿಚಾರಿಸಿದೆ. ನಿಮ್ಮ ಮನೆ ಸೊಸೆ ವಿಶಾಲಿ ಮತ್ತು ಅಳಿಯ ರಮೇಶ್ ಇಬ್ರು ನಮ್ಮ ಮೇಷ್ಟ್ರ ಮಕ್ಕಳು ಅಂತ ತಿಳಿದಾಗ ನೇರವಾಗಿ ಮೇಷ್ಟ್ರ ಮನೆಗೆ ಹೋದ್ವಿ.
7: ಸರ್ಪದ ಸಹವಾಸನ ಆದ್ರೂ ಸಂತೋಷದಿಂದ ಮಾಡಬಹುದು, ಆದ್ರೆ ಆ ಭುವನೇಶ್ವರಿ ಸಂಬಂಧ ಸೊತ್ರು ಮಾಡಬೇಡಪ್ಪ.
1: ನನ್ನ ಕರುಳನ್ನ ಕತ್ತರಿಸ್ಕೊಂಡು ಹುಟ್ಟಿರೋ ನನ್ನ ಕಂದ ಮಗಳು ಹಗಲು ರಾತ್ರಿಯಲ್ಲಿ ಕಷ್ಟ ಅನುಭವಿಸ್ತಿದ್ದಾರಪ್ಪ. ತಾನ್ ಜೋರ್ ಮಾಡಿದ್ರೆ ಆ ಮನೆ ಸೊಸೆಯಾಗಿರೋ ತನ್ನ ತಂಗಿ ವಿಶಾಲಿ ಜೀವಕ್ಕೆ ಆಪತ್ ಬರುತ್ತೋ ಅಂತ ಕನಸಾಗಿ ಹುಟ್ಟಿರೋ ನನ್ನ ಮಗ ರಮೇಶ ಅತ್ತೆ ಮುಂದೆ ಕೈ ಕಟ್ಟಿ ತಲೆ ತಗ್ಗಿಸಿ ಹೇಳಿ ಹೇಗೆ ಬದುಕ್ತಿದ್ದಾರಪ್ಪ.
6: ಮೇಷ್ಟ್ರೆ, ಸಮಾಧಾನ ಮಾಡ್ಕೊಳ್ಳಿ, ನಾವಿಬ್ರು ಸೇರಿ ಏನಾದ್ರೊಂದು ವ್ಯವಸ್ಥೆ ಮಾಡ್ತೀವಿ. ಅಲ್ವೋ, ಇಂಡಿಯಾದಲ್ಲಿ ವರದಕ್ಷಿಣೆ ನಿಷೇಧ ಅಂತ ಕಾನೂನು ಇದೆಯಲ್ಲೋ, ಪೊಲೀಸ್ ಆಗಿ ನೀನ್ ಏನು ಮಾಡಕ್ಕಾಗಲ್ವಾ?
8: ಕಂಪ್ಲೇಂಟ್ ಕೊಟ್ರೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋಕಷ್ಟೇ ನಮ್ಮ ಅಧಿಕಾರ ಸೀಮಿತ. ಶೀಸ್ ಅ ವೆರಿ ಇನ್ಫ್ಲುಯೆನ್ಷಿಯಲ್ ಲೇಡಿ. ಈ ಭುವನೇಶ್ವರಿ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ರಿಯಲ್ ಡಬಲ್ ಅಂದ್ರೆ ಅವಳೆ.
6: ಹಾಗಾದ್ರೆ ಮೂರು ಕೆಲಸ ಆಗ್ಬೇಕು. ಒಂದು, ಆ ಭುವನೇಶ್ವರಿಗೆ ಬುದ್ಧಿ ಕಲಿಸಿ ರಮೇಶ್ ಮತ್ತು ವಿಶಾಲಿ ಜೀವನ ಸುಖವಾಗಿರುವಂತೆ ಮಾಡಬೇಕು. ಎರಡು, ನನಗೆ 1,00,000 ರೂಪಾಯಿ ಕೊಟ್ಟ ಕಾರಣಕ್ಕೆ ಬೇರೆ ಬೇರೆ ಆದ ಭುವನೇಶ್ವರಿ ಮತ್ತು ಅವಳ ಗಂಡನ್ನ ಒಂದು ಮಾಡಬೇಕು. ಮೂರನೇದು, ಭುವನೇಶ್ವರಿ ಮಗಳು ಸ್ವಪ್ನಗೆ ಮುಗ್ದಾರ ಹಾಕ್ಬೇಕು. ಏನಾದ್ರೂ ಐಡಿಯಾ ಕೊಡ್ತೀಯಾ?
8: ಮುಳ್ಳನ್ನ ಮುಳ್ಳಿಂದ ತೆಗೆಯೋ ಸೂತ್ರನೇ ಕರೆಕ್ಟ್. ನೀನ್ ಸ್ವಲ್ಪ ಗೆಟಪ್ ಚೇಂಜ್ ಮಾಡ್ಕೊಂಡ್ರೆ ನಮ್ ಜೈಲಿನಲ್ಲಿರೋ ರೋಲ್ ಕಾಲ್ ರಾಮಕೃಷ್ಣ ತದ್ರೂಪಿ ನೀನೆ.
6: ಆ ರೀತಿ ರೋಲ್ ಕಾಲ್ ರಾಮಕೃಷ್ಣನ ಅವತಾರ ಆಯ್ತು. ಇಡೀ ನಿಮ್ಮ ಕುಟುಂಬನ ಒಂದು ಹದಕ್ಕೆ ತಂದು ನಮ್ಮ ಮೇಷ್ಟ್ರಿಗೆ ಗುರುಕಾಣಿಗೆ ಅರ್ಪಿಸಿದ ತೃಪ್ತಿ ನಂಗೆ ಸಿಕ್ತು. ಆದ್ರೆ ನಿಮ್ಮಿಬ್ಬರನ್ನು ಬದಲಾಯಿಸೋಕೆ ಇನ್ ಯಾವ ಅವತಾರ ಹತ್ತಬೇಕು ಅಂತ ಅನ್ಕೊಂಡಿದ್ದೆ.
2: ಆಸ್ಟ್ರಲ್ ನೀನ್ ನನ್ನ ಬಲೆಗೆ ಬಿದ್ದೆ. ಹೇಗಿದೆ ಈ ಶ್ರೀಪತಿ ಮಾಸ್ಟರ್ ಪ್ಲಾನ್? ಹೊಡೆದ್ರು ಅದೃಷ್ಟ ಅಂದ್ರೆ ಹೀಗೆ ಹೊಡಿಬೇಕು. ಕರ್ನಾಟಕದಲ್ಲಿರೋ ಭುವನೇಶ್ವರಿ ಆಸ್ತಿನ ಮಾರಿ ಅಮೆರಿಕಾದಲ್ಲಿರೋ ಪ್ರೇಮ್ ಸಾಗರ್ ಆಸ್ತಿಗೆ ಇದನ್ನ ಸೇರಿಸಿ ಗಬ್ಸ ಮಾಡಣ. ಏನಂತೀರ ನಾಗರಾಜ?
8: ಆಸ್ತಿನ ಬೇಕಾದ್ರೆ ಇಬ್ರು ಹಂಚ್ಕೊಳ್ಳೋಣ, ಸ್ವಪ್ನ ಮಾತ್ರ ನನ್ಗೆ.
2: ಎತ್ತಾಕೋ.
6: ಏನ್ ಸಾಕಮ್ಮ? ಏನ್ ಆ ಕಣ್ ಕಣ್ ಬಾಯ್ ಬಾಯ್ ಬಿಟ್ಟು ನೋಡ್ತಿದೀಯಾ? ನಾನ್ ಕಣೆ, ನಿನ್ ಮಾವ.
9: ಗೊತ್ತಾಯ್ತು ಹೇಳು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲ ಗೀತೆ ಮೂಡಿ ಬರ್ತಿದೆ, ಕೇಳಿ ಎಂಜಾಯ್ ಮಾಡಿ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ತುಂಬ ಒಳ್ಳೆಯ ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತ ಹೇಳ್ತಾ ಇದ್ರೆ, ಹಿಂದಿ ಮೆಲೋಡೀಸ್ ಸಾಂಗ್ ಸೂಪರ್ ಆಗಿ ಮೂಡಿ ಬರ್ತಿದೆ, ಹಾಡುಗಳು ಇಂಪಾಗಿದೆ, ಕೇಳ್ತಾ ಇದ್ದೀವಿ ಅಂತಿರೋದು ವೇದವಾರ್ತಿಯಲ್ಲಿ ಮಮತಾ, ಮೇಘ, ಧ್ರುವ, ಬಡ್ನಿ, ಕೇಶವಪುರ, ಹುಬ್ಬಳ್ಳಿಯಿಂದ ಆನಂದ ಕುಲಕರ್ಣಿ, ಸುಲೆಪೇಟೆಯಿಂದ ಹಿಂದಿ ಹಾಡುಗಳು ಸೂಪರ್ ಆಗಿದೆ, ಮನಸ್ಸಿಗೆ ಖುಷಿ ನೀಡ್ತಾ ಇದೆ, ಹಾಡುಗಳ ಆಯ್ಕೆ ಹಾಗೂ ಪ್ರಸಾರಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ 9:54 ಆಯಿತು. ಕೊನೆಯ ಗೀತೆ ಮೂಡಿ ಬರ್ತಾ ಇದೆ, ಟ್ಯೂನ್ ಮಾಡಿ ಕೇಳ್ತಾರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 10 ಗಂಟೆ ಆಗ್ತಾ ಇದೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನೂತನ ಶಿಕ್ಷಣ ಸಚಿವರಾಗಿ ನೇಮಕಗೊಂಡಿದ್ದಾರೆ. ತಮ್ಮ ಹಾಲಿ ಖಾತೆಗಳ ಜೊತೆಗೆ ಶಿಕ್ಷಣ ಸಚಿವಾಲಯದ ಹೆಚ್ಚುವರಿ ಜವಾಬ್ದಾರಿಯನ್ನು ಅವರಿಗೆ ವಹಿಸಲಾಗಿದೆ. ಪ್ರಹ್ಲಾದ್ ಜೋಶಿ ಅವರು ಪ್ರಸ್ತುತ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹಾಗೂ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.

ಪ್ರಾಚೀನ ಬೌದ್ಧ ತಾಣ ಸಾರನಾಥವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಸಾರನಾಥ್ಗೆ ಯುನೆಸ್ಕೋ ವಿಶ್ವ ಪರಂಪರೆ ತಾಣದ ಮಾನ್ಯತೆ ದೊರೆತಿರುವುದು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ಕ್ಷಣ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಬೆಂಗಳೂರಿನ ರಾಮೋಹಳ್ಳಿ ಗೇಟ್ನಲ್ಲಿಂದು ಕೆಂಗೇರಿ ಹೆಜ್ಜಾಲ ರೈಲು ನಿಲ್ದಾಣಗಳ ನಡುವೆ ಲೆವೆಲ್ ಕ್ರಾಸಿಂಗ್ ಗೇಟ್ 16 ಬದಲಾಗಿ ನಿರ್ಮಿಸಿದ ನೂತನ ಕೆಳಸೇತುವೆ ರಸ್ತೆಯನ್ನು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಲೋಕಾರ್ಪಣೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಿರಿಯ ರೈಲ್ವೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸ್ವಾಮಿ ವಿವೇಕಾನಂದರು ಭೇಟಿ ನೀಡಿದ್ದ ನೆನಪಿಗೆ ಮೈಸೂರು ನಗರದ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಸ್ಮಾರಕವಾಗಿ ನಿರ್ಮಾಣಗೊಂಡಿರುವ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಕಟ್ಟಡ ಉದ್ಘಾಟನೆಗೆ ಆಗಸ್ಟ್ 1 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಮಿಸಲಿದ್ದಾರೆ. ರಾಜ್ಯದಲ್ಲಿ ಬರಪೀಡಿತ ವಾತಾವರಣವಿರುವುದರಿಂದ ಗ್ರಾಮೀಣ ಭಾಗದ ಜನರು ಉದ್ಯೋಗ ಅರಸಿ ಬೇರೆಡೆಗೆ ವಲಸೆ ಹೋಗುವುದನ್ನು ತಡೆಯುವುದು ಸರ್ಕಾರದ ಆದ್ಯತೆಯಾಗಿದೆ. ಇದಕ್ಕಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಡಿ ಜಾರಿಗೆ ತರಲಾಗಿರುವ ವಿಬಿಜಿರಾಮ್ಜಿ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು ಎಂದು ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರೈತರು ಹಾಗೂ ಸಾರ್ವಜನಿಕರಿಗೆ ಸಸ್ಯ ಸಂತೆ ಅತ್ಯಂತ ಸಹಕಾರಿಯಾಗಿದ್ದು ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಮತ್ತು ವಿವಿಧ ತಳಿಯ ಸಸಿಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಲು ಅನುಕೂಲವಾಗಿದೆ ಎಂದು ಬಾಗಲಕೋಟೆಯ ಜಿಲ್ಲಾಧಿಕಾರಿ ಸಂಗಪ್ಪ ಹೇಳಿದರು. ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಆವರಣದಲ್ಲಿ ಆಯೋಜಿಸಿರುವ ಸಸ್ಯ ಸಂತೆ 2026-27 ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಹಾಯ್ ಹಲೋ ನಮಸ್ಕಾರ, ಪ್ರೀತಿಯ ಸ್ವಾಗತ. ಪ್ರೀತಿಯ ಕಾರ್ಯಕ್ರಮ ಪ್ರೇಮ ನಿನಾದಕ್ಕೆ ಇವತ್ತಿನ ಪ್ರೇಮ ನಿನಾದದ ವಿಷಯ ಏನು ಗೊತ್ತಾ? ನಮ್ಮ ಕೈಯಲ್ಲಿ 5 ಬೆರಳುಗಳಿದೆ ಅಲ್ವಾ? ಸೊ ಎಲ್ಲ ಬೆರಳು ಒಂದೇ ಥರ ಇದೆಯಾ? ಇಲ್ಲ ಅಲ್ವಾ, ಬೇರೆ ಬೇರೆ ಥರ ಇದೆ. ಹಾಗೆಯೇ ಮನುಷ್ಯರಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಸಹಜ. ಒಬ್ಬರು ಹೇಳಿದ್ದು ಇನ್ನೊಬ್ರಿಗೆ ಆಗಬೇಕು ಅಂತ ಏನಿಲ್ಲ. ಆದರೆ ಈ ಗಂಡ ಹೆಂಡತಿಯರಲ್ಲಿ ಎಷ್ಟೊಂದು ವಿಷಯಕ್ಕೆ ಒಬ್ಬರಿಗೆ ಒಂದಿಷ್ಟ ಆದರೆ ಇನ್ನೊಬ್ಬರಿಗೆ ಅದು ಕಷ್ಟ ಆಗಿರುತ್ತೆ. ಯಾವುದದು ಈ ಥರ ಒಂದು ಸಣ್ಣ ಪುಟ್ಟ ವಿಷಯಗಳು? ಪ್ರತಿನಿತ್ಯ ಜೀವನದಲ್ಲಿ ಈ ಒಂದು ವಿಷಯಕ್ಕೆ ಕೋಳಿ ಜಗಳ ಆಡ್ತಾನೇ ಇರ್ತೀರ. ಯಾವುದ್ಯಾವ್ದಿರ್ಬೋದು? ಫಾರ್ ಎಕ್ಸಾಂಪಲ್, ರಾತ್ರಿ ಮಲ್ಕೋಬೇಕಾದ್ರೆ ಒಬ್ಬರಿಗೆ ಜೋರಾಗಿ ಫ್ಯಾನ್ ಆನ್ ಇರಬೇಕು, ಇನ್ನೊಬ್ಬರಿಗೆ ಅಬ್ಬಾ ಫ್ಯಾನ್ ನೋಡಿದ್ರೇ ಚಳಿ ಆಗತ್ತೆ. ಕೆಲವರಿಗೆ ಆ ಫ್ಯಾನ್ ಸೌಂಡ್ ಬರ್ತಾ ಇರಬೇಕು, ಆವಾಗಲೇ ನಿದ್ದೆ ಬರೋದು. ಇನ್ನು ಕೆಲವ್ರಿಗೆ ಬೇಡಪ್ಪ ಚಳಿ ಇದೆ, ಚಳಿಗಾಲ ಮಳೆಗಾಲದಲ್ಲಿ ಫ್ಯಾನ್ ಬೇಡ ಅಂತ ಒಬ್ಬರು ಹೇಳಿದ್ರೆ ಇನ್ನೊಬ್ಬರಿಗೆ ಆ ಫ್ಯಾನ್ ಬೇಕೇ ಬೇಕು ಅಂತ. ಇನ್ನು ಕೆಲವ್ರಿಗೆ ರೂಮಲ್ಲಿ ಫುಲ್ ಕತ್ಲೆ ಇರಬಾರ್ದು, ಒಂದು ಪುಟಾಣಿ ಬೆಡ್ ಲೈಟ್ ಆನ್ ಆಗಿರಬೇಕು ಅಂತ ಹೆಂಡತಿ ಹೇಳಿದ್ರೆ ಗಂಡಂಗೆ ಇಲ್ಲ ಇಲ್ಲ, ಬೆಡ್ ಲೈಟ್ ಆನ್ ಇದ್ದರೆ ನಿದ್ದೆ ಬರಲ್ಲ, ಕಣ್ಣಿಗೆ ಲೈಟ್ ಹೊಡೆಯುತ್ತೆ, ನಾನು ಮಲ್ಕೋಬೇಕು ಅಂತ. ಹೀಗೆ ಸಣ್ಣ ಪುಟ್ಟ ಜಗಳಗಳು ನಡೀತಾನೆ ಇರುತ್ತೆ. ಒಬ್ಬರು ಹೇಳಿದ್ದು ಇನ್ನೊಬ್ರಿಗಾಗಲ್ಲ, ಪ್ರತಿ ರಾತ್ರಿ ಈ ಥರ ವಿಷಯಕ್ಕೆ ವಾದ ವಿವಾದಗಳು ನಡೀತಾನೆ ಇರುತ್ತೆ. ಸೊ ಇವತ್ತಿನ ಪ್ರೇಮ ನಿನಾದದಲ್ಲಿ ಇಂತಹ ಒಂದು ಪುಟ್ಟ ಪುಟ್ಟ ವಿಷಯಗಳ ಬಗ್ಗೆ ಮಾತಾಡೋಣ. ನಿಮ್ಮ ಮನೆಯಲ್ಲಿ ನಿಮ್ಮ ಸಂಗಾತಿಯ ಜೊತೆ ಈ ಥರ ಯಾವ ವಿಷಯಕ್ಕೆ ವಾದ ವಿವಾದ ನಡೆಯುತ್ತೆ, ಜಗಳಗಳು ನಡೆಯುತ್ತೆ, ಆಮೇಲೆ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದಾದರೆ ಯಾವ ವಿಷಯಕ್ಕೆ? ಪ್ರತಿಯೊಂದನ್ನು ಬರೆದು ಕಳಿಸಿ. ನಮ್ಮ ವಾಟ್ಸ್

ಸಂಖ್ಯೆ 9483091029 9483091029. ಸದ್ಯಕ್ಕೆ ಮೊದಲ ಗೀತೆ ಮೂಡಿ ಬರ್ತಿದೆ ಮೇಘಮಾಲೆ ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಹಂಸಲೇಖಾರವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ರಶ್ಮಿ ಅವರು ಮಂಡ್ಯದಿಂದ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಮೇಡಮ್ ಪ್ರೇಮ ನಿನಾದದಲ್ಲಿ ಅಂತ ಕೇಳ್ತಾ ಇದ್ದಾರೆ. ಅವರು ಲೇಟಾಗಿ ಟ್ಯೂನ್ ಮಾಡಿದ್ರಂತೆ. ಮನುಷ್ಯರಲ್ಲಿ ಅಥವಾ ಸಂಗಾತಿಗಳಲ್ಲಿ, ಗಂಡ ಹೆಂಡತಿ ಪ್ರೀತಿ ಪಾತ್ರರಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಭಿನ್ನಾಭಿಪ್ರಾಯ, ಕೋಳಿ ಜಗಳ ಇದ್ದಾರೆ, ಅದೆಲ್ಲ ನಡೀತಾ ಇರುತ್ತೆ. ಅದರಲ್ಲೂ ರಾತ್ರಿ ಮಲ್ಕೋಬೇಕಾದ್ರೆ ಫ್ಯಾನ್ ಬೇಡ ಅಥವಾ ಫ್ಯಾನ್ ಜಾಸ್ತಿ ಇರಲಿ, ಇಲ್ಲ ಬೆಡ್ ಲೈಟ್ ಬೇಡ, ಲೈಟ್ ಸ್ವಲ್ಪ ಡಿಮ್ ಆಗಿರಲಿ, ಫುಲ್ ಕತ್ಲಾಗಿರಬೇಕು, ಆ ಥರದ್ದು ಎರಡು ಆದರೆ ಇನ್ನು ಕೆಲವು ಟೈಮ್ ಏನಾಗಿರುತ್ತೆ ಅಂದರೆ ಮಲ್ಕೊಳ್ಳೋದು ಮಲ್ಕೊಂಬಿಟ್ಟು

ನನಗೆ ಫ್ಯಾನ್ ಬೇಕು ಅಂತ ಹೇಳ್ತಿದ್ದಾರೆ. ನಮ್ಮ ಕೋಳಿ ಜಗಳ ದಿನ ಶುರು ಆದಾಗಿಂದ ಹಿಡಿದು ಮುಗಿಯೋವರೆಗೂ ಇರುತ್ತೆ, ಆಗ್ತಾನೆ ಇರುತ್ತೆ, 5 ನಿಮಿಷಕ್ಕೆ ಬಂದು ಹೋಗ್ತಾ ಇರುತ್ತೆ ಅಂತಿರೋದು ಪ್ರಸಾದ್ ಬಾಕ್ಲೆ ಯಕ್ಸಂಬ ತಾಲೂಕು ಚಿಕ್ಕೋಡಿಯಿಂದ ಹೇಳ್ತಾ ಇದ್ದಾರೆ. ಕೌಸಲ್ಯ ಅವರು ಬನಶಂಕರಿಯಿಂದ ವಾವ್ ಕಾರ್ಯಕ್ರಮದ ಮೊದಲ ಹಾಡು ಸೂಪರ್ ಕಣ್ರಿ ಅಂತ ಹೇಳ್ತಿದ್ರೆ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದಾನಿ ಅವರು, ನಮ್ಮನೇಲಿ ನನ್ನ ಹೆಂಡತಿ ಜೊತೆಗೆ ಯಾವುದೇ ಸಮಸ್ಯೆ ಇಲ್ಲ, ಆದರೆ ನನ್ನ ಕೆಲಸ ಮುಗಿಸ್ಕೊಂಡು ಸಮಯಕ್ಕೆ ಸರಿಯಾಗಿ ಮನೆಗೆ ಹೋಗದೇ ಇದ್ದಾಗ ಮಾತ್ರ ಕಿರಿಕಿರಿ ಆಗುತ್ತೆ. ಹಾಗೆಯೇ ಅವ್ರು ಹೇಳಿರೋ ಸಿಹಿ ತಿಂಡಿ ಮಾತ್ರ ತರಲೇಬೇಕು, ಇಲ್ಲ ಅಂದರೆ ಕೂಡ ಸಮಸ್ಯೆನೇ ಅಂತ ಹೇಳ್ತಿದ್ದಾರೆ. ಆನಂದ ಕುಲಕರ್ಣಿ ಅವರು ಸೂಲೆಪೇಟೆಯಿಂದ, ನನ್ನ ಅವಳಿಗೆ ರಾತ್ರಿ 11 ಗಂಟೆವರೆಗೂ ಲೈಟ್ ಹಾಕ್ಕೊಂಡು ಟಿವಿ ನೋಡೋ ಅಭ್ಯಾಸ, ಆದರೆ ನಾನು ಹೊರಗಡೆ ದಣದ ಬಂದಿರೋದ್ರಿಂದ ಬೇಗ ನಿದ್ದೆ ಮಾಡಬೇಕು ಅಂತ. ಸೊ ಅವರು ಹಚ್ಚೋ ಟಿವಿ ಸೌಂಡ್ ಹಾಗೂ ಲೈಟ್ನಿಂದ ನನಗೆ ತೊಂದರೆ ಆಗುತ್ತೆ, ಹಾಗಾಗಿ ದಿನಾಲೂ ರಾತ್ರಿ 1/2 ಗಂಟೆ ಕೋಳಿ ಜಗಳ ಆದಮೇಲೇ ಮನೆ ಶಾಂತ ಆಗೋದು ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಸಂದೇಶ ಕಳಿಸ್ತಾ ಇದ್ದೀರಾ, ಖಂಡಿತ ಎಲ್ಲರ ಸಂದೇಶ ಓದ್ತೀನಿ. ಈ ಗೀತೆಯ ನಂತರ ಸದ್ಯಕ್ಕೆ ನನ್ನ ಆಸೆಯ ಹೂವೆ ಚಿತ್ರದಿಂದ ರಾಶೇಶ್ ಕೃಷ್ಣನ್ ಹಾಗೂ ಚಿತ್ರಾರವರು ಹಾಡಿದ್ದಾರೆ. ಹಂಸಾಲೇಖಾರವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ, ಮಾಧವನ್ ಚೆನ್ನೈನಿಂದ ನಮ್ಮನೆಯಲ್ಲಿ ಎ ಸಿ ಬಗ್ಗೆ ಭಿನ್ನಾಭಿಪ್ರಾಯ ಆಗತ್ತೆ ಅಂತ ಹೇಳ್ತಿದ್ರೆ, ಹರೀಶ್ ಅವರು ಮಲ್ಲೇಶ್ವರದಿಂದ, ನಾನು ಸಿಂಗಲ್, ನಾನೇ ರಾಜ, ನನಗೆ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ, ಎಲ್ಲರೂ ನನಗೆ ಸ್ನೇಹಿತರೆ ಅಂತ ಹೇಳ್ತಿದ್ದಾರೆ. ಇನ್ನು ನೀವು ಹೇಳಿದ ಫ್ಯಾನ್ ಜಗಳ ನಮ್ಮಲ್ಲೂ ಇದೆ ಮೇಡಮ್. ಇನ್ನೊಂದು ವಿಷಯಕ್ಕೆ ನಾವು ಜಗಳ ಮಾಡೋದು ಅಂದರೆ ಸಮಾರಂಭಗಳಲ್ಲಿ, ಪ್ರವಾಸದಲ್ಲಿ ಫೋಟೋ ವಿಷಯಕ್ಕೆ. ನನ್ನ ಹೆಂಡತಿಗೆ ಫೋಟೋ ಹುಚ್ಚು, ನನಗೆ ಫೋಟೋ ನಿಲ್ಲೋದಕ್ಕೆ ಇಷ್ಟ ಇಲ್ಲ, ಹಾಗಾಗಿ ಗುದ್ದಾಟ ಇದ್ದೇ ಇರುತ್ತೆ ಅಂತಿರೋದು ರಮೇಶ್ ಕಾಂಚಿಬಾಯ್ಲು ಮೈಸೂರಿನಿಂದ. ಇನ್ನು ಎಷ್ಟೋ ಜನದ ಮನೇಲಿ ಫೋಟೋ ಏನೋ ತಗಿಸ್ಕೋತಾರೆ, ಆದರೆ ಅವರಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ಬೇರೆಯವ್ರ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟ ಇರಲ್ಲ. ಒಬ್ಬರಿಗೆ ಇಷ್ಟ ಇರಲ್ಲ, ಇನ್ನೊಬ್ಬರಿಗೆ ನಾವು ಏನೇನು ಮಾಡಿದ್ದೀವಿ ಎಲ್ಲದನ್ನು ಬೇರೆಯವ್ರ ಹತ್ರ ಶೇರ್ ಮಾಡಬೇಕು ಅನ್ನುವಂಥ ಒಂದು ಅಭಿಪ್ರಾಯ. ಸೊ ಈ ಒಂದು ವಿಷಯಕ್ಕೆ ಕೂಡ ಎಷ್ಟೋ ಜನದ ಮನೆಯಲ್ಲಿ ಗಂಡ ಹೆಂಡತಿಯ ಮತ್ತೆ ಜಟಾಪಟಿ ನಡೀತಾನೆ ಇರುತ್ತೆ. ಇನ್ನು ಆದೂರು ಪ್ರಕಾಶ್ ಅನೇಕಲ್ ಅವರು ಅದ್ಭುತವಾದ ಹಾಡುಗಳನ್ನು ಕೇಳ್ತಾ ಇದ್ದೀವಿ, ಧನ್ಯವಾದ ಸ್ವಾತಿ ಮೇಡಮ್ ಅಂತ ಹೇಳ್ತಿದ್ರೆ, ಶಾಂತಾ ಬ್ಯಾಂಕ್ ಕಾಲೋನಿ ಅವರು ಹೇಳ್ತಿದ್ದಾರೆ, ನಮ್ಮನೆಯಲ್ಲಿ ಫ್ಯಾನ್ಗೆ ನನಗೆ ಹಾಗೂ ನನ್ನ ಮಗನಿಗೆ ಜಗಳ ಆಗ್ತಾ ಇರುತ್ತೆ, ಅವನಿಗೆ ಫ್ಯಾನ್ ಬೇಕು ನನಗೆ ಬೇಡ ಅಂತ. ಪೂರ್ಣಿಮಾ ಅವರು ಸರಸ್ವತಿ ನಗರದಿಂದ, ಹೌದು ಮೇಡಮ್, ನಾನು ಕೂಡ ನನ್ನ ಮಗಳಿಗೆ ಹೇಳ್ತಾ ಇರ್ತೀನಿ, ಡೋರ್ ಲಾಕ್ ಆಗಿದೆಯಾ ನೋಡ್ಕೊಂಬ, ಗ್ಯಾಸ್ ಆಫ್ ಆಗಿದೆಯಾ ನೋಡ್ಕೊಂಬ ಅಂತ. ಆದರೆ ಅವಳು ಹೋಗಲ್ಲ, ಗಲಾಟೆ ಆಗುತ್ತೆ ಇಂಥ ವಿಷಯಕ್ಕೆ ಜನ ರಾತ್ರಿ ಹೊತ್ತು ಅಂತ ಹೇಳ್ತಿದ್ದಾರೆ. ನಾನು ಹಾಡುಗಳನ್ನು ಕೇಳ್ತಾ ಇದ್ದೀನಿ, ಮೂಡಿ ಬರ್ತಾ ಇರೋ ಹಾಡೆಲ್ಲ ಸೂಪರ್ ಆಗಿದೆ ಅಂತಿರೋದು ರಚಿತಾ ಅವರು ಬೆಂಗಳೂರಿನಿಂದ. ಹಾಡುಗಳೆಲ್ಲ ಚೆನ್ನಾಗಿದೆ, ಥ್ಯಾಂಕ್ ಯು ವಿಬಿ ಅಂತ ಇರೋದು ದೀಪಾ ಅವರು ಹೊನ್ನಾವರದಿಂದ. ಶ್ರೀ ಹೋಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಯರದಿಂದ, ನಿಮ್ಮ ಟಾಪಿಕ್ ತುಂಬ ಅದ್ಭುತವಾಗಿದೆ, ವೆರಿ ಸೂಪರ್, ನನಗೆ ಜೀರೋ ಲೈಟ್ ಇರಬೇಕು, ಇಲ್ಲಾಂದರೆ ಬಹಳ ಸಿಟ್ಟು ಬರುತ್ತೆ, ರಾತ್ರಿ ಹೊತ್ತು ಮನೆಯಲ್ಲೆಲ್ಲ ಫುಲ್ ಜಗಳಾಗಿ ನಿದ್ದೆನೇ ಬರಲ್ಲ ಮೇಡಮ್ ಅಂತ ಹೇಳ್ತಿದ್ದಾರೆ. ಸಾಕಷ್ಟು ಸಂದೇಶ ಬಂದಿದೆ, ಎಲ್ಲರ ಸಂದೇಶ, ಎಲ್ಲರ ಮನೆಯ ವಿಷಯವನ್ನು ಓದ್ತೀನಿ. ಸದ್ಯಕ್ಕೆ ಈ ಗೀತೆಯನ್ನು ಕೇಳಿ.

ನಾಗರಾಜ್ ಕೊಡಕಲ್ ಗಂಗಾವತಿಯಿಂದ ನಾನು ದಿನಾಲು ಬೆಳಗಿನ ಜಾವ 4 ಗಂಟೆಗೆ ಎಚ್ಚರ ಹೇಳ್ತೀನಿ. ಮನೆ ಸ್ವಚ್ಛತಾ ಕೆಲಸ ನಂದೆ. ಯೋಗಾಸನ ಪ್ರಾಣಾಯಾಮ ಮಾಡಿ 6 ಗಂಟೆಗೆ ವಾಕಿಂಗ್ ಹೋಗುವಾಗ ನನ್ನ ಶ್ರೀಮತಿಗೆ ರೆಡಿಯಾಗಿ ವಾಕಿಂಗ್ ಹೋಗೋಣ ಅಂದರೆ ಒಪ್ಪೋದೇ ಇಲ್ಲ. ಇದಕ್ಕಾಗಿ ದಿನಾನು ಕೋಳಿ ಜಗಳ ಆಗ್ತಾ ಇರುತ್ತೆ. ನಾನು ಶುಗರ್ ಪೇಷಂಟ್, ನನಗೆ ವಿಶ್ರಾಂತಿ ಬೇಕು, ಮನೆಯಲ್ಲೇ ವಾಕಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ನೋಡಿ ಮೇಡಮ್ ಅಂತ ಹೇಳ್ತಿದ್ದಾರೆ. ಸೌದತ್ತಿಯಿಂದ ಪ್ರಸನ್ನ ಆಶಾ ಪ್ರೊಜೆಕ್ಟರ್ ಪ್ರತೀಕ್ಷಾ ಅವರು ಹೇಳ್ತಿದ್ದಾರೆ, ಎಲ್ಲ ಹಾಡುಗಳು ಸೂಪರ್ ಆಗಿದೆ ಮೇಡಮ್ ಅಂತ ಹೇಳ್ತಿದ್ರೆ. ಸಣ್ಣ ಪುಟ್ಟ ಕೋಳಿ ಜಗಳ ಇರುತ್ತೆ. ನಾವೇನಾದರೂ ಸಾಮಾನನ್ನ ಹೇಳಿದಾಗ ತರಲಿಲ್ಲ ಅಂದರೆ ಅದು ಕೋಳಿ ಜಗಳ ಆಗುತ್ತೆ. ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಸರಿ ಅಂತ ಹೇಳಿ ಮರ್ತು ಬಿಡ್ತೀವಿ ಅಂತಿರೋದು. ಮಮತಾ ಮೇಘಾ ಧ್ರುವ ವಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ನಾನು ರೇಡಿಯೋ ಅಭಿಮಾನಿ, ಬೆಳಿಗ್ಗೆಯಿಂದ ರಾತ್ರಿ 11:00 ರೇಡಿಯೋ ಬಿಟ್ಟಿರೋದಿಲ್ಲ. ರೇಡಿಯೋ ಇದ್ದುಬಿಟ್ರೆ ಸಾಕು, ಏನೂ ಬೇಡ. ಅದಕ್ಕೆ ನನ್ನ ಹೆಂಡತಿ ನನ್ನ ಹತ್ರ ಯಾವಾಗಲೂ ಜಗಳ ಮಾಡ್ತಾಳೆ, ಎಷ್ಟೇ ಬೈದರೂ

ಮಾತ್ರ ರೇಡಿಯೋದ ಹುಚ್ಚು ಅಭಿಮಾನಿ ಅಂತ ಹೇಳ್ತಿದ್ದಾರೆ. ಎಲ್ಲ ಹಾಡುಗಳು ಸೂಪರ್ ಆಗಿದೆ ಅಂತಿರೋದು ಶ್ರೀದೇವಿಯವರು ಬೀರೂರಿನಿಂದ. ಸತ್ಯವನ್ನೇ ಹೇಳ್ತೀನಿ ಮೇಡಮ್, ಸತ್ಯ ಅಂದ್ಬಿಟ್ಟು ಬೇರೆ ಏನೂ ಹೇಳಲ್ಲ. ಏನಂದರೆ ನಮ್ಮನೆಯವರು ರಾತ್ರಿ ಸುಮಾರು ಬೆಳಗಿನ ಜಾವ 2 ಗಂಟೆವರೆಗೂ ಮೊಬೈಲ್ ನೋಡ್ತಾ ಇರ್ತಾರೆ. ನನಗೂ ಹೇಳಿ ಹೇಳಿ ಸಾಕಾಯಿತು, ಹಾಗಾಗಿ ಸುಮ್ಮನೆ ಹೇಳಿ ಹೇಳಿ ಸುಮ್ಮನಾಗ್ಬಿಡ್ತೀನಿ ಅಂತಿರೋದು ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ. ಅಯ್ಯೋ ಜಗಳ ಇಲ್ಲ, ಆದರೆ ನಮ್ಮವರ ಹೊರಳಾಟ ಸೀನು ಗೊರಕೆ ಸಾಕಪ್ಪ ಸಾಕು ಅಂತಿರೋದು ಮಧು ಅವರು ಜೆ ಪಿ ನಗರದಿಂದ. ಎಷ್ಟೋ ಜನರ ಮನೇಲಿ ಇದ್ದಿರತ್ತೆ ಅಲ್ವಾ, ಫ್ಯಾನ್ ಸೌಂಡ್ ಒಂದು ಕಡೆ ಆದರೆ ಈ ಗೊರಕೆ ಸೌಂಡು ಒಂದು ಕಡೆ. ಸೊ ಕೆಲವರಿಗೆ ಪಿನ್ ಡ್ರಾಪ್ ಸೈಲೆನ್ಸ್ ಇರಬೇಕು, ಒಂದು ಸಣ್ಣ ಸೌಂಡ್ ಆದರೂ ಕೂಡ ಅವರ ನಿದ್ದೆಗೆ ಡಿಸ್ಟರ್ಬ್ ಆಗಿಬಿಡುತ್ತೆ. ಇನ್ನು ಕೆಲವರಿಗೆ ಪಾತ್ರೆ ಬೀಳಿ ಏನೇ ಬೀಳಲಿ ಕುಂಭಕರ್ಣನ ನಿದ್ದೆ ಥರ ನಿದ್ದೆ ಮಾಡ್ತಾನೇ ಇರ್ತಾರೆ. ಸೊ ಈ ಗೊರಕೆಯಿಂದ ಕೂಡ ಎಷ್ಟೋ ಸಲ ಗಂಡ ಹೆಂಡತಿಯರಲ್ಲಿ ಮಧ್ಯರಾತ್ರಿ ಎದ್ದು ಗೊರಕೆ ಹೊಡಿಬೇಡ್ರಿ ನಿದ್ದೆ ಬರ್ತಿಲ್ಲ ಅಂತ ಎಲ್ಲ ಕೂಡ ಜಗಳ ಆಡಿಕೊಂಡು ಮಾತಾಡಿಕೊಂಡು ವಾದ ವಿವಾದ ಮಾಡಿಕೊಂಡು ಮಲಗಿರೋದು ಇರುತ್ತೆ. ಸೊ ನಿಮ್ಮ ಮನೇಲೂ ಹಾಗೇನಾ? ಹಾಗಾದರೆ ಯಾಕೆ ತಡ? ನಿಮ್ಮ ಮನೆಯ ಸನ್ನಿವೇಶವನ್ನು ಸಿಚುವೇಶನನ್ನು ಎಲ್ಲವನ್ನು ಬರೆದು ಕಳಿಸಿ ಅಂತ ಹೇಳ್ತಾ ಮತ್ತೊಂದು ಮುದ್ದಾದ ಗೀತೆ ಪ್ರೇಮ ನಿನಾದದಲ್ಲಿ ನಿಮ್ಮೆಲ್ಲರಿಗೋಸ್ಕರ.

ಇನ್ನು ಈ ಗಂಡ ಹೆಂಡತಿಯರಲ್ಲಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಯಾವ ವಿಷಯಕ್ಕೆ ಒಂದು ಡಿಸ್ಕಸ್ ಆಗತ್ತೆ ಅಂದರೆ, ಒಬ್ಬರು ಬೆಳಿಗ್ಗೆ ಅಲ್ರಾಮ್ ಇಟ್ಕೊಂಡಿರ್ತಾರೆ, ಆದರೆ ಅಲ್ರಾಮ್ ಹೊಡೆದ ತಕ್ಷಣ ಅವ್ರಿಗೆ ಹೇಳಲ್ಲ, ಮತ್ತೆ ಅದನ್ನು ಸ್ನೂಸ್ ಮಾಡಿ ಮತ್ತೆ ಅಲ್ರಾಮ್ ಇಡ್ತಾರೆ. ಇನ್ನೊಬ್ಬರಿಗೆ ಆ ಅಲ್ರಾಮ್ ಹೊಡೆದ ತಕ್ಷಣ ಎದ್ದುಬಿಡಬೇಕು, ಇಲ್ಲಾಂದರೆ ಅವ್ರಿಗೆ ನಿದ್ದೆ ಡಿಸ್ಟರ್ಬ್ ಆಗತ್ತೆ ಅಂತ. ಸೊ ಈ ಅಲರಾಮ್ ವಿಷಯದಲ್ಲಿ ಪ್ರತಿ ಮನೆಯಲ್ಲಿ ಒಂದು ಪುಟಾಣಿ ವಿವಾದ ವಿವಾದ ಕೋಳಿ ಜಗಳ ನಡೀತಾ ಇರುತ್ತೆ. ಅಲ್ರಾಮ್ ಇಟ್ಕೊಂಡ್ರೆ ಎದ್ದುಬಿಡ್ಬೇಕು, ಸುಮ್ಮ ಸುಮ್ಮನೆ ಅಲ್ರಾಮ್ ಇಟ್ಕೋಬೇಡ ಅಂತ ಒಬ್ಬರು ಹೇಳಿದ್ರೆ, ಇಲ್ಲ ನಾನು ಹೇಳ್ತೀನೋ ಇಲ್ವೋ ಅಲರಾಮ್ ಅಂತೂ ಇಟ್ಕೊಂಡಿರ್ತೀನಿ ಅಂತ ಇನ್ನೊಬ್ಬರು ಹೇಳ್ತಾರೆ. ಸೊ ಈ ಅಲರಾಮ್ ಜಗಳ ವಾದ ವಿವಾದ ನಡೀತಾನೆ ಇರುತ್ತೆ ಅಲ್ವಾ. ಅಯ್ಯೋ ಜಗಳ ಇಲ್ಲ ಮೇಡಮ್, ನಮ್ಮವರ ಹೊರಳಾಟ ಯಾರಿದು, ನನ್ನ ಮಗಳು ದಿನವೆಲ್ಲ ಜಗಳ ಆಡ್ತಾಳೆ, ಕೋಳಿ ಜಗಳ ಆಡ್ತಾಳೆ, ಆಮೇಲೆ ಬಂದು ಅಮ್ಮಮ್ಮ ನಾನಿನ್ನ ಕರು ಅಲ್ವಾ, ಸೊ ಪ್ಲೀಸ್ ಸಾರಿ ಅಂತ ಪಕ್ಕ ಕೂರ್ತಾಳೆ ಅಂತಿರೋದು ಮಂಜು ರಾಣಿ ಅವರು. ಗೋಕಾಕ್ ತಾಲೂಕಿನ ಬೈರನಹಟ್ಟಿ ಗ್ರಾಮದಿಂದ ದೇವರಾಜ್ ಕಿಲಾರಿ ನಿವೃತ್ತ ಸೈನಿಕರು ಸಂದೇಶ ಕಳಿಸಿದ್ದಾರೆ, ಎಲ್ಲ ಹಾಡುಗಳು ಸೂಪರ್ ಆಗಿದೆ ಅಂತಿರೋದು. ಲಕ್ಷ್ಮೀ ವೆಂಕಟೇಶ್ ಫ್ಯಾಮಿಲಿ ಎ ಪಿ ಎಂ ಸಿ ಸಾಗರದಿಂದ, ಈರಣ್ಣ ಜೀವೂರ್ ರಾಮಚಂದ್ರ ಅವರು ಸಂದೇಶ ಕಳಿಸಿದ್ದಾರೆ, ಸುರೇಶ್ ಬಸವನೂರ ಕಲಬುರ್ಗಿ ಅವರು ಕೂಡ ಸಂದೇಶ ಕಳಿಸಿ ಕಾರ್ಯಕ್ರಮ ಸೂಪರಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಗೀತೆ ಮೂಡಿ ಬರ್ತಿದೆ, ಚಲಿಸುವ ಮೋಡಗಳು ಚಿತ್ರದಿಂದ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.

0: ಸಮಾಜವು ಏನೆಂದೆ.
1: ಸುಮಾ ಅವರು ಸುಂಕದ ಕಟ್ಟೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಟಿ ವಿ ನೋಡೋದಕ್ಕೆ ನನಗೆ ಮತ್ತು ನನ್ನ ಹೆಂಡತಿಗೆ ಜಗಳ ಆಗ್ತಾ ಇರುತ್ತೆ ಅಂತಿರೋದು ವಿರೂಪಾಕ್ಷಪ್ಪ ಮಡಿವಾಳ ಇಂದರ್ಗಿ ಕೊಪ್ಪಳದಿಂದ. ಸೂಪರ್ ಮೇಡಮ್, ಬಾದಾಮಿ ತಾಲೂಕು ಕೇರೂರು ಪಟ್ಟಣದಿಂದ ತಿರುಪತಿ ಬಂಗಾರಿ ಕುಬೇರ ಅವರು ಸಂದೇಶ ಕಳಿಸಿದ್ದಾರೆ. ಕಾರ್ಯಕ್ರಮದ ವಿಷಯ ಸರ್ವೆ ಸಾಮಾನ್ಯ, ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ಕೋಳಿ ಜಗಳ ಜೋರಾಗಿ ಮಾತಾಡೋದು ಇದ್ದಿದ್ದೆ, ಬೇಸರಿಸದೆ ಕೆಲಸ ಮಾಡಿದ್ರಾಯ್ತು. ನಮ್ಮನೆಯಲ್ಲಿ ಮಲ್ಗೋ ಮುನ್ನ ನಾನೇ ಗ್ಯಾಸ್ ಆಫ್ ಆಫ್ ಮಾಡಿ ಬರ್ತೀನಿ, ಯಜಮಾನರು ಮನೆ ಬಾಗಿಲಿನ ದಿನ ಅವರೇ ಹಾಕೋದು, ಹಾಗಾಗಿ ಜಗಳ ಏನು ಆಗೋದಿಲ್ಲ ಅಂತಿರೋದು ಪಿ ಬಿಂದುಮತಿ ಅವರು ಯಲಹಂಕದಿಂದ. ಮಂಡಿಕಲ್ ಕೃಪಾ ಉಮೇಶ್ ಅವರು ನಮಸ್ಕಾರ, ಪ್ರೇಮನಿನ ಹಾಡುಗಳು ತುಂಬ ಖುಷಿಯಾಯಿತು ಮೇಡಮ್, ಮನಸ್ಸಿಗೆ ಇಂಪು ತಂದು ಕೊಡ್ತು ಅಂತಿದ್ದಾರೆ. ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಆಲ್ ಸಾಂಗ್ಸ್ ಆರ್ ಸೂಪರ್ ಅಂತಿದ್ರೆ, ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ ಚಂದದ ಗೀತೆಗಳು ಮೂಡಿ ಬಂತು, ಖುಷಿಯಾಯಿತು, ಧನ್ಯವಾದ ಅಂತಿದ್ದಾರೆ. ಅಂದು ಇಂದು ಎಂದೆಂದೂ ಬದಲಾಗದೆ ಉಳಿದಿರೋದು ನಮ್ಮ ರೇಡಿಯೋ ಮಾತ್ರ ಅಂತಿರೋದು ನವೀನ್ ಕುಮಾರ್ ಜಿ ಭದ್ರಾವತಿಯಿಂದ. ಎಲ್ಲ ಹಾಡುಗಳು ಸೂಪರ್ ಆಗಿದೆ ಅಂತ ಹೇಳಿ ಎಲ್ಲರೂ ಸಂದೇಶ ಓದಿ ಮನಸ್ಸಿಗೂ ಕೂಡ ಖುಷಿಯಾಯಿತು. ಸಂದೇಶ ಕಳಿಸಿದ್ದಕ್ಕೆ ನಿಮಗೂ ಕೂಡ ಎಲ್ಲ ಪ್ರೀತಿಯ ಪಾತ್ರರ ಕೇಳುಗರಿಗೆ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ, ಸಮಯ 10:52 ಆಯಿತು. ಕೊನೆಯ ಗೀತೆ ಮೂಡಿ ಬರ್ತಾ ಇದೆ, ಅದಾದ ನಂತರ ಲಾಲಿ ಹಾಡು ಪ್ಲೇ ಆಗತ್ತೆ. ಸದ್ಯಕ್ಕೆ ಈ ಗೀತೆ ಕೇಳಿ, ಅದಾದ ಮೇಲೆ ಇನ್ನೊಂದು ಗೀತೆ ಹಾಕ್ತೀನಿ.

ಪ್ರೇಮ ನಿನಾದ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಬಂದಾಯ್ತು. ಖಂಡಿತವಾಗಿಯೂ ಕೊನೆಯದಾಗಿ ಲಾಲಿ ಹಾಡಂತೂ ಮಿಸ್ ಮಾಡೋ ಹಂಗೆ ಇಲ್ಲ. ಬೆಚ್ಚಗೆ ಹೊತ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ಸಿಹಿ ಕನಸು ಸವಿ ನಿದ್ದೆ ನಿಮ್ದಾಗ್ಲಿ. ನಗ್ತಾ ಇರಿ, ನಗಿಸ್ತಾ ಇರಿ, ವಿವಿಧ ಭಾರತೀಯ ಆಕಾಶವಾಣಿಯನ್ನ ಟ್ಯೂನ್ ಮಾಡಿ ಕೇಳ್ತಾ ಇರಿ ಅಂತ ಹೇಳ್ತಾ ನೀವು ಅಂದ್ಕೊಂಡಂತ ಎಲ್ಲ ಕನಸುಗಳು ಈಡೇರ್ಲಿ, ನನಸಾಗ್ಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಗುಡ್ ನೈಟ್ ಅಂತ ಹೇಳ್ತಾ ಇಷ್ಟು ಹೊತ್ತು ಪ್ರೇಮ ನಿನಾದದಲ್ಲಿ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ ಜೆ ಸ್ವಾತಿ. ಈ ಲಾಲಿ ಹಾಡು ನಿಮ್ಮೆಲ್ಲರಿಗೋಸ್ಕರ.

0: ಸಮಯ 11 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾ ಅವರು ನವದೆಹಲಿಯಲ್ಲಿಂದು ಲಘು ಉದ್ಯೋಗ ಭಾರತಿ ಫಾರ್ಮಾ ಸಮಾವೇಶ 2026 ಉದ್ಘಾಟಿಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು, ಭಾರತದ ಔಷಧೋದ್ಯಮವು ರಾಷ್ಟ್ರ ನಿರ್ಮಾಣದ ಪ್ರಮುಖ ಸ್ತಂಭವಾಗಿದ್ದು ನಾವೀನ್ಯತೆಗೆ ಉತ್ತೇಜನ ನೀಡುವುದರ ಜೊತೆಗೆ ಉದ್ಯೋಗ ಸೃಷ್ಟಿ, ಕೈಗೆಟುಕುವ ಆರೋಗ್ಯ

ಸೇವೆ ಹಾಗೂ ಜಾಗತಿಕ ನಾಯಕತ್ವವನ್ನು ಬಲಪಡಿಸುತ್ತಿದೆ ಎಂದು ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ರೈಲ್ವೆ ಭೂಮಿಯಲ್ಲಿನ ಘನತ್ಯಾಜ್ಯ ನಿರ್ವಹಣೆ ಕುರಿತು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹಾಗೂ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ಬೆಂಗಳೂರಿನಲ್ಲಿಂದು ಪರಿಶೀಲನಾ ಸಭೆ ನಡೆಸಿದರು. ರೈಲ್ವೆ ಭೂಮಿಯಲ್ಲಿ ಕಸ ವಿಲೇವಾರಿ, ನಿರ್ಮಾಣ ತ್ಯಾಜ್ಯ ಸುರಿಯುವುದು ಹಾಗೂ ಅನಧಿಕೃತವಾಗಿ ತ್ಯಾಜ್ಯವನ್ನು ಹಾಕುತ್ತಿರುವ ಸಮಸ್ಯೆಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಿಂದ ಯಾರೂ ಮತದಾನದ ಹಕ್ಕು ಕಳೆದುಕೊಳ್ಳುವುದಿಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಎಸ್ಐಆರ್ ನಂತರ ಅಂತಿಮ ಮತದಾರರ ಪಟ್ಟಿಯಲ್ಲಿ ಹೆಸರು ಕೈಬಿಟ್ಟು ಹೋದರೆ ನಮೂನೆ ಆರು ಸಲ್ಲಿಸುವ ಮೂಲಕ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದರು. ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಗವಿಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ 14ನೇ ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೆರವಣಿಗೆ ಕಾರ್ಯಕ್ರಮಕ್ಕೆ ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಚಾಲನೆ ನೀಡಿದರು. ಹರಾರೆಯಲ್ಲಿ ನಡೆದ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ಧ ಭಾರತ 90 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮೂಲಕ ಸರಣಿ ಕೈವಶಪಡಿಸಿಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ. ಶುಭರಾತ್ರಿ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಇಲ್ಲಿಗೆ ಇಂದಿನ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ನಿಲಯದಿಂದ ಪ್ರಸಾರ ಕಾರ್ಯಕ್ರಮ ಆರಂಭವಾಗುತ್ತದೆ. ಅಲ್ಲಿಯವರೆಗೂ ಎಲ್ಲ ಪ್ರೀತಿಯ ಕೇಳುಗರಿಗೆ, ಶ್ರೋತೃಗಳಿಗೆ ಶುಭರಾತ್ರಿ. ಜೈ ಹಿಂದ್.